ಶ್ರೋತೃ ಬಾಂಧವರಿಗೆಲ್ಲ ಶುಭೋದಯ ಹಾಗೂ ವಂದನೆಗಳು. ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್ಗಳಲ್ಲಿ ಇದೀಗ ಆಕಾಶವಾಣಿಯ ವಿಜಯಪುರ ನಿಲಯದ ಇಂದಿನ ಅಂದರೆ 2026ನೇ ಇಸ್ವಿ ಆಗಸ್ಟ್ ತಿಂಗಳ 30ನೆಯ ತಾರೀಕು ಭಾನುವಾರದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ ಬೆಳಗಿನ 5:58.40. ಆತ್ಮೀಯರೇ, ಇನ್ನು ಮುಂದೆ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳಿಗೆ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇವೆ.

ಆಕಾಶವಾಣಿ ವಿಜಯಪುರ ಎಫ್ಎಂ ಇದೀಗ ನಿಲಯದಿಂದ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ಈ ಬೆಳಿಗ್ಗೆ ಎಂದಿನಂತೆ ನಮ್ಮ ನಿಲಯದಿಂದ 6:10 ವಂದನ ಭಕ್ತಿ ಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇಂದಿನ ಚಿಂತನ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾರೆ ರಾಧಾ ಪ್ರಕಾಶ್ ಅವರು. 6:35 ಎಂದಿನಂತೆ ನಮ್ಮ ನಿಲಯದಿಂದ ರೈತರಿಗೆ ಸಲಹೆ ಕಾರ್ಯಕ್ರಮ, ನಂತರ 6:40 ಜಾನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. ಇಂದು ಬೆಳಿಗ್ಗೆ 7:15 ಉದ್ಯೋಗ ವಾರ್ತೆ, ನಂತರ ಭಾವಗೀತೆಗಳು ಬಿತ್ತರಗೊಳ್ಳಲಿವೆ. 7:45, 8:30 ಹಾಗೂ ಇಂದು ಬೆಳಿಗ್ಗೆ 9:00

ಜಾನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. ಇಂದು ಬೆಳಿಗ್ಗೆ 7:15 ಉದ್ಯೋಗ ವಾರ್ತೆ, ನಂತರ ಭಾವಗೀತೆಗಳು ಬಿತ್ತರಗೊಳ್ಳಲಿವೆ. 7:45 8:30 ಹಾಗೂ ಇಂದು ಬೆಳಿಗ್ಗೆ 9:30 ನಮ್ಮ ಕೇಂದ್ರದಿಂದ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. ಬೆಳಿಗ್ಗೆ 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳು ನಮ್ಮ ನಿಲಯದಿಂದ. 10:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. 10:55 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನ್ ಕಿ ಬಾತ್. ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮದ ಹಿಂದಿ ಅವತರಣಿಕೆಯ ನಂತರ ಕನ್ನಡ ಅವತರಣಿಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು. ಆತ್ಮೀರೆ ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರುವುದು. 12:30 ಆರೋಗ್ಯ ಸಂಚಿಕೆಯಲ್ಲಿ ಡಾಕ್ಟರ್ ಪ್ರಸಾದ್ ಬಿಎಸ್ ಅವರಿಂದ ಮಾಹಿತಿ. 1:00 ಪ್ರಗತಿ ಪಥ, ಪಿಎಂ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ ಇದೆ. 12:40 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ.

ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಉಲಿಯಲ್ಲಿ ನೆರಫನ್ನಿನ್ ಕಾರ್ಯಕ್ರಮ, 6 ಗಂಟೆ 10 ನಿಮಿಷಕ್ಕೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮವಿದೆ. ಸಂಜೆ 6 ಗಂಟೆ 51 ನಿಮಿಷಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮ, ಇದರಲ್ಲಿ ಜನಪದ ನಾಟಕ ಮೂಡಿಬರುವುದು.

ಆತ್ಮೀಯರೇ, ಗಮನಿಸಿ, ಇಂದು ಸಂಜೆ 7:45 2026 ಮಹಿಳಾ ಏಷ್ಯಾ ಕಪ್ T20 ಕ್ರಿಕೆಟ್ ಟೂರ್ನಮೆಂಟ್ನ ಪಂದ್ಯದ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹಪ್ರಸರದಲ್ಲಿ ಆಟದ ಕೊನೆಯವರೆಗೆ ಮೂಡಿಬರುವುದು.

ಪ್ರಿಯ ಕೇಳುಗು ಬಾಂಧವರೇ, ಇದುವರೆಗೆ ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪ್ರಮುಖ ಅಂಶಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿಯ ವಿಜಯಪುರ FM. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳಿಬರುವುದು.

ನಮಸ್ಕಾರ ಅಂದರೆ ಗೌರವ ಸೂಚಕವಾಗಿ ಕೈ ಮುಗಿದು ತಲೆಬಾಗುವುದು ಎಂದರ್ಥ. ನಮಸ್ಕಾರಕ್ಕೆ ಶರಣು, ವಂದನೆ ಪದಗಳೂ ಸೇರಿವೆ. ಹಾಗೇನೆ ವಿವಿಧ ಬಗೆಯಲ್ಲಿ ನಮಸ್ಕಾರ ಹೇಳುವುದು ಕೂಡ ವಾಡಿಕೆಯಲ್ಲಿದೆ. ನಮಸ್ಕಾರ ದೇವರು, ನಮಸ್ಕಾರ ಬುದ್ಧಿ, ನಮಸ್ಕಾರ ಸ್ವಾಮಿ, ನಮಸ್ಕಾರ ಗುರು, ಹೀಗೆ ಇತ್ಯಾದಿ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ನಮಸ್ಕಾರವನ್ನು ಹೇಳುವ ರೀತಿ, ಮಾಡುವ ವಿಧಾನವನ್ನು. ಯಾರಾದರೂ ನಮಸ್ಕಾರ ಹೇಳಿದಾಗ ನಾವು ಕೂಡ ನಮ್ರತೆಯಿಂದ ಪ್ರತಿ ನಮಸ್ಕಾರ ಹೇಳುವುದು ಶಿಷ್ಟಾಚಾರ. ಅವರೇ ಮೊದಲು ನನಗೆ ಹೇಳಬೇಕು ಎಂಬ ಅಹಂ ಖಂಡಿತ ಇರಬಾರದು. ಕೆಲವರು ಕೈಗಳನ್ನು ತಲೆ ಮೇಲೆತ್ತಿ ಟಪ್ ಅಂತ ಶಬ್ದ ಬರುವ ಹಾಗೆ ನಮಸ್ಕಾರ ಅಂತಾರೆ.

0: ಅವರು ಮುಖ ಗಂಟಿಕೋ ಬಾಯಿ ಸೊಟ್ಟ ಮಾಡೋ ಹೇಳ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಶರಣ ಬಸವಣ್ಣನವರು, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಎಂದಿದ್ದಾರೆ. ಇನ್ನು ಬಹಳ ದಿನಗಳ ಅಥವಾ ವರ್ಷಗಳ ನಂತರ ಬಂಧು ಮಿತ್ರರನ್ನು ಕಂಡು ಪ್ರೀತಿಯಿಂದ ಎದೆ ಮುಟ್ಟಿಕೊಂಡು ನಮಸ್ಕಾರ, ಏನು ಅಪರೂಪ ಅಂತ ತುಟಿಗಳನ್ನು ಆ ಕಡೆ ಈ ಕಡೆ ಒಂದೊಂದು ಇಂಚು ಹಿಗ್ಗಿಸಿ ನಗುತ್ತಾ ಹೇಳುವವರನ್ನು ನೋಡಿದಾಗ ಸಂತೋಷವಾಗುತ್ತೆ. ನಾವು ಮಕ್ಕಳಿಗೆ ಬಾಲ್ಯದಿಂದಲೇ ದೇವರಿಗೆ ಗುರು ಹಿರಿಯರಿಗೆ ನಮಸ್ಕಾರ ಅನ್ನುವ ಮಾಡುವ ವಿಧಾನ ಹಾಗೂ ಸಂಸ್ಕಾರವನ್ನು ಹೇಳಿಕೊಟ್ಟಲ್ಲಿ ಮುಂದೆ ಅವರು ಸತ್ಸಂಪ್ರದಾಯ ಸದಾಚಾರಗಳಿಂದ ಕೂಡಿದ ಸಜ್ಜನರು ಎನಿಸಿಕೊಳ್ಳುತ್ತಾರೆ. ಹಿಂದೆಲ್ಲ ಕಾಗದ ಪತ್ರ ಬರೆಯುವಾಗ ತೀರ್ಥರೂರವರಿಗೆ ಮಾತು ಶ್ರೀರವರಿಗೆ ಅನಂತ ನಮಸ್ಕಾರಗಳು ಎಂದು ಬರೆಯುವುದರ ಮೂಲಕವೇ ವಿಷಯಗಳು ಶುರುವಾಗುತ್ತಿದ್ದವು. ನಮಸ್ಕಾರ ನಮ್ಮ ಸಂಪ್ರದಾಯದಲ್ಲಿ ಶುಭಾಶಯ ಕೋರುವ ಒಂದು ಆದರಪೂರ್ವಕ ರೂಪ. ನಮಸ್ಕಾರ ಮಾಡುವುದರಿಂದ ವೈಜ್ಞಾನಿಕ ಉಪಯೋಗವೂ ಸಹ ಇದೆ ಎಂದು ಹೇಳಲಾಗಿದೆ. ಜಗವ ಬೆಳಗುವ ಸೂರ್ಯನಿಗೆ ಮುಂಜಾನೆ ಎದ್ದು ನಮಸ್ಕಾರ ಮಾಡಬೇಕು. ನಮಸ್ತೆ ಪ್ರಣಾಮ ಮಾಡುವ ಪದ್ಧತಿಯು ಸಾವಿರಾರು ವರ್ಷಗಳಿಂದ ರೂಢಿಯಲ್ಲಿದೆ. ನಮಸ್ಕಾರದಿಂದ ನಕಾರಾತ್ಮಕ ಭಾವನೆಗಳು ದೂರವಾಗುತ್ತವೆ. ದಕ್ಷಿಣ ಭಾರತದ ಪರಂಪರೆಯಲ್ಲಿ ಇದಕ್ಕೆ ಮಹತ್ವದ ಸ್ಥಾನವಿದೆ. ತಂದೆ ತಾಯಿ ಹಾಗೂ ಹಿರಿಯರಿಗೆ ಪಾದ ಮುಟ್ಟಿ ನಮಸ್ಕರಿಸಿದಲ್ಲಿ ಅವರು ನಿಮ್ಮ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರೆ ಅವರ ಶಕ್ತಿ ನಿಮ್ಮ ದೇಹ ತಲುಪುವುದು ಎನ್ನಲಾಗಿದೆ. ಹಾಗೂ ನರಗಳ ಶಕ್ತಿಯು ಹೆಚ್ಚುತ್ತದೆ. ಮುಂಜಾನೆ ಎದ್ದು ಎರಡೂ ಕರಗಳ ತೆರೆದು ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ ಎಂದು ದೇವಿಗೆ ನಮಸ್ಕರಿಸಿದಲ್ಲಿ ಅಂದಿನ ದಿನವೆಲ್ಲ ಉಲ್ಲಾಸ ಉತ್ಸಾಹದಿಂದಿದ್ದು ಆರೋಗ್ಯ ಸಿರಿಯೂ ಲಭ್ಯವಾಗುತ್ತದೆ. ಯಾಕೆಂದರೆ ನಾವು ತಿಳಿಸುವ ನಮಸ್ಕಾರ ಕೂಡ ನಮ್ಮ ಮನದ ಭಾವನೆಗಳನ್ನು ತೋರ್ಪಡಿಸುತ್ತವೆ. ನಮಸ್ಕಾರದ ಕುರಿತಾದ ಒಂದು ಪುಟ್ಟ ನಿದರ್ಶನ ಹೀಗಿದೆ. ಶಾಲೆಯಲ್ಲಿ ಗುರುಗಳು ಮಕ್ಕಳಿಗೆ ಹೇಳಿಕೊಟ್ಟಿರುತ್ತಾರೆ, ಮಕ್ಕಳೇ ನಿಮ್ಮ ಗುರುಗಳು ಎಲ್ಲೇ ಕಾಣಲಿ ಅವರಿಗೆ ನೀವು ಮೊಟ್ಟ ಮೊದಲು ನಿಮ್ಮ ಕೈಗಳನ್ನು ಜೋಡಿಸಿ ನಮಸ್ಕಾರ ಗುರುಗಳೇ ಅನ್ನಬೇಕು ಎಂದು. ಒಮ್ಮೆ ಸಂಜೆ ಶಾಲೆ ಬಿಟ್ಟು ಮಕ್ಕಳು ಮನೆಗೆ ಬರುತ್ತಿದ್ದಾಗ ಅಯ್ಯೋ ಕಾಪಾಡಿ ಕಾಪಾಡಿ ಅಂತ ಕೂಗುವ ಆರ್ತನಾದ ಕೇಳುತ್ತೆ. ಮಕ್ಕಳು ನೋಡ್ತಾರೆ, ಅಲ್ಲೊಂದು ಬಾವಿಯಿಂದ ಧ್ವನಿ ಬರ್ತಾ ಇರುತ್ತೆ. ಹತ್ರ ಹೋದ್ರು ಬಗೆ ಬಗೆ ನೋಡಿದ್ರು ಗೊತ್ತಾಗ್ಲಿಲ್ಲ ಯಾರು ಅಂತ. ಪಾಪ ಅಂತ ಅಲ್ಲೇ ಇದ್ದ ಹಗ್ಗವನ್ನ ಇಳಿ ಬಿಡ್ತಾ ಬಿಡ್ತಾ ಹಿಡಿದುಕೊಳ್ಳಿ ಗಟ್ಟಿಯಾಗಿ ಅಂದು ಅದನ್ನು ಹಿಡ್ಕೊಂಡು ಬಂದಿದ್ದ ವ್ಯಕ್ತಿ ಮೇಲೆ ಬರ್ತಾರೆ. ಅವರ ನೆಚ್ಚಿನ ಗುರುಗಳ ಮುಖವೇ. ತಕ್ಷಣ ಗುರುಗಳ ನುಡಿ ನೆನಪಾಗಿ ಎಲ್ಲರೂ ಕೈ ಬಿಟ್ಟು ನಮಸ್ಕಾರ ಗುರುಗಳೇ ಅಂದ್ರು. ಗುರುಗಳು ಪುನಃ ಬಾವಿಗೆ ಬಿದ್ದೋದ್ರು. ನೋಡಿದ್ರಾ, ಅದಕ್ಕೆ ನಮಸ್ಕಾರವನ್ನು ಎಲ್ಲೆಲ್ಲಿ ಯಾವಾಗ ಯಾವ ತರಹ ಹೇಳಬೇಕು ಮಾಡಬೇಕು ಅನ್ನೋದನ್ನ ತಿಳ್ಕೋಬೇಕು ಅಲ್ವೇ.
1: ಇದುವರೆಗೆ ರಾಧಾ ಪ್ರಕಾಶ್ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ.

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಿಗ್ಗೆ 10:55 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಪ್ರಸಾರವಾಗಲಿದೆ. ನಂತರ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಮೂಡಿಬರುವುದು.

0: ಆಕಾಶವಾಣಿಯ ವಿಜಯಪುರ ಎಫ್ಎಂ. ಇದೀಗ ರೈತರಿಗೆ ಸಲಹೆ ಕಾರ್ಯಕ್ರಮ ಮೂಡಿಬರುವುದು. ಮೊದಲಿಗೊಂದು ಪ್ರಕಟಣೆ.
1: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
2: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
1: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
2: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
1: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
2: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
1: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
2: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479.

0: 00
1: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
2: ಪ್ರಸಾರವಾಗಲಿದೆ ರೈತರಿಗೆ ಸಲಹೆ ಕಾರ್ಯಕ್ರಮ.

ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರಗಳು. ನಾನು ಡಾಕ್ಟರ್ ಸಂಗನಬಸವ ಗೊಳ್ಳಗಿ, ಮುಖ್ಯಸ್ಥರು ತೋಟಗಾರಿಕೆ ಸಂಶೋಧನೆ ಹಾಗೂ ವಿಸ್ತರಣಾ ಕೇಂದ್ರ ತಿಡುಗುಂದಿ. ಈ ಮೂಲಕ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತೋಟಗಾರಿಕೆ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರ ತಿಡುಗುಂದಿಯು ರೈತರಿಗೋಸ್ಕರವಾಗಿ ತೋಟಗಾರಿಕೆ ಬೆಳೆಗಳಲ್ಲಿಯ ವಿವಿಧ ಉತ್ಪಾದನೆ ತಾಂತ್ರಿಕತೆಗಳು, ರೋಗ ಕೀಟಗಳ ನಿರ್ವಹಣೆ ಹಾಗೂ ಮಣ್ಣು ನೀರು ಹಾಗೂ ಸಸ್ಯಗಳ ಪೋಷಕಾಂಶಗಳ ವಿಶ್ಲೇಷಣಾ ಘಟಕವನ್ನು ಹೊಂದಿದ್ದು, ಈ ಒಂದು ಸಂಶೋಧನಾ ಕೇಂದ್ರದಲ್ಲಿ ನುರಿತ ತಜ್ಞ ವಿಜ್ಞಾನಿಗಳ ತಂಡವು ಸಹಿತ ಇರುವುದರಿಂದ ರೈತರಿಗೋಸ್ಕರವಾಗಿ ನಾವು ಉತ್ಕೃಷ್ಟ ಮಟ್ಟದ ಹಣ್ಣಿನ ಸಸಿಗಳಾದಂಥ ಲಿಂಬೆ, ಪೇರಲ, ಸೀತಾಫಲ, ಚಿಕ್ಕು, ಹುಣಸೆ, ದ್ರಾಕ್ಷಿ ಬೇರು ಸಸಿಗಳು, ಅದರಂತೆ ವಿವಿಧ ರೀತಿಯ ಜೈವಿಕ ಕೀಟನಾಶಕಗಳಾದಂತಹ ಟ್ರೈಕೋಡರ್ಮಾ, ಸಿಡೋಮೋನಾಸ್, PSB, KSB, ಬ್ಯಾಸಿಲಸ್, KMB, ಬೆವೇರಿಯಾ ಹಾಗೂ ಮೆಟ್ರೈಸೆಮ್ನಂತಹ ವಿವಿಧ ಜೈವಿಕ ಕೀಟನಾಶಕಗಳ ಒಂದು ಉತ್ಪಾದನಾ ಘಟಕವನ್ನು ಹೊಂದಿದ್ದು, ರೈತರಿಗೋಸ್ಕರವಾಗಿ ನಾವು ವಿವಿಧ ಗುಣಮಟ್ಟದ ಸಸಿಗಳು ಹಾಗೂ ಜೈವಿಕ ಕೀಟನಾಶಕಗಳು ಮಾರಾಟಕ್ಕೆ ಯೋಗ್ಯ ದರದಲ್ಲಿ ಲಭ್ಯವಿದ್ದು, ರೈತ ಬಾಂಧವರು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಬೇಕಂತ ವಿನಂತಿಸಿಕೊಳ್ಳುತ್ತಾ, ತೋಟಗಾರಿಕೆ ನಮ್ಮ ಒಂದು ವಿಸ್ತರಣಾ ಕೇಂದ್ರದಲ್ಲಿ ರೈತರ ಒಂದು ಮಣ್ಣು ಮತ್ತು ನೀರಿನ ಪರೀಕ್ಷೆಗೋಸ್ಕರ ಮಣ್ಣು ನೀರು ಹಾಗೂ ಸಸ್ಯ ವಿಶ್ಲೇಷಣೆ ಅತ್ಯಾಧುನಿಕ ಘಟಕವನ್ನು ಹೊಂದಿದ್ದು, ರೈತ ಬಾಂಧವರು ಮಣ್ಣಿನ ಪೋಷಕಾಂಶಗಳು ಹಾಗೂ ನೀರಿನ ಪೋಷಕಾಂಶಗಳು ಹಾಗೂ ಸಸ್ಯ ವಿಶ್ಲೇಷಣೆ ಗುಣಧರ್ಮಗಳನ್ನು ಪರೀಕ್ಷೆ ಮಾಡಿಸಿಕೊಂಡು ತಮ್ಮ ಒಂದು ಉತ್ಪಾದನೆಯನ್ನು ಹೆಚ್ಚಿಸಿಕೊಳ್ಳಬೇಕಂತ ವಿನಂತಿಸಿಕೊಳ್ಳುತ್ತಾ, ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9448418501ಗೆ ಕರೆ ಮಾಡಲು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.

ಆಕಾಶವಾಣಿ ವಿಜಯಪುರ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಶಿಶುನಾಳ ಶರೀಫರ ತತ್ವ ಪದಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ ಕಲಾವಿದರು ಶಿವಮೊಗ್ಗ ಸುಬ್ಬಣ್ಣ ಹಾಗೂ ಸಿ ಅಶ್ವಥ್ ಅವರು.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಿಶುನಾಳ ಶರೀಫರ ತತ್ವಪದಗಳನ್ನು ಕೇಳಿದ್ರಿ. ಹಾಡಿದ ಕಲಾವಿದರು ಶಿವಮೊಗ್ಗ ಸುಬ್ಬಣ್ಣ ಹಾಗೂ ಸಿ ಅಶ್ವಥರವರು. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಆಕಾಶವಾಣಿಯ ವಿಜಯಪುರ ಎಫ್ಎಂ ಆತ್ಮೀಯರೇ, ಇನ್ನು ಮುಂದೆ ಮೊದಲಿಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಆಕಾಶವಾಣಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರುವುದು.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಿಗ್ಗೆ 10:55 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಂತರ ಮನ್ ಕಿ ಬಾತ್ನ ಕನ್ನಡಾವತರಣಿಕೆ ಮನದ ಮಾತು ಮೂಡಿಬರುವುದು. ರಾತ್ರಿ 8:00 ಮನದ ಮಾತು ಮರುಪ್ರಸಾರವಾಗಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದ 50 ಲಕ್ಷ ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳಿಂದ 2 ಕೋಟಿ 3 ಲಕ್ಷ ಯುವಜನರಿಗೆ ಉದ್ಯೋಗಾವಕಾಶ. ಇಂದು ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕುರೆಕೊಪ್ಪದಲ್ಲಿ 4 ಬಾಲಕಾರ್ಮಿಕರ ಪತ್ತೆ, ರಕ್ಷಣೆ. ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ. ರಾಜ್ಯದ ಐತಿಹಾಸಿಕ ತಾಣಗಳಿಗೆ ಇಂದು ಸಂಜೆ ಗುಲಾಬಿ ಬಣ್ಣದ ವಿದ್ಯುತ್ ದೀಪಾಲಂಕಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನದ ಮಾತಿನ 137ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಈಗ ವಾರ್ತೆಗಳ ವಿವರ. ಮಹಾತ್ಮ ಗಾಂಧೀಜಿ ಅವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸಾಗಿಸಲು ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರ ನೀಡುವ ಮೂಲಕ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ರಾಷ್ಟಕ್ಕೆ ಮಾದರಿಯಾದರು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸ್ಮರಿಸಿದರು. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಉದ್ಘಾಟಿಸಿ ಮಾತನಾಡಿದರು. ಪ್ರಜಾಪ್ರಭುತ್ವ ವಿಕೇಂದ್ರೀಕರಿಸಿ ಹೊಣೆಗಾರಿಕೆ ಮತ್ತು ನಾಗರಿಕ ಸಹಭಾಗಿತ್ವವನ್ನು ಪ್ರೋತ್ಸಾಹಿಸಿದ ನಾಡು ಕಂಡ ಶ್ರೇಷ್ಠ ರಾಜಕಾರಣಿ ರಾಮಕೃಷ್ಣ ಹೆಗಡೆ ಅವರು ಎಂದು ಉಪರಾಷ್ಟಪತಿ ಬಣ್ಣಿಸಿದರು. ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಹಿನ್ನೆಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ

0: ತಮ್ಮ ಶುಭಾಶಯ ಸಂದೇಶದಲ್ಲಿ ಮುತ್ಸದ್ದಿ ರಾಜಕಾರಣಿ ಬಗ್ಗೆ ಗುಣಗಾನ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಮುತ್ಸದ್ದಿ ರಾಮಕೃಷ್ಣ ಹೆಗಡೆ ಅವರ ಹೆಸರಿಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಗ್ರಾಮೀಣಾಭಿವೃದ್ಧಿಗೆ ಹೆಗಡೆ ಅವರು ನೀಡಿದ ಕೊಡುಗೆಯನ್ನು ಸ್ಮರಿಸಿ ಪ್ರತಿ ವರ್ಷ ಅವರ ಜನ್ಮ ದಿನದಂದು ರಾಮಕೃಷ್ಣ ಹೆಗಡೆ ಶ್ರೇಷ್ಠ ಪಂಚಾಯಿತಿ ಪ್ರಶಸ್ತಿ ಪ್ರದಾನಿಸುವುದಾಗಿ ಮುಖ್ಯಮಂತ್ರಿ ಪ್ರಕಟಿಸಿದರು. ರಾಜ್ಯದಲ್ಲಿ 50 ಲಕ್ಷ ನೋಂದಾಯಿತ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಎಂಎಸ್ಎಂಇಗಳು ಕಾರ್ಯನಿರ್ವಹಿಸುತ್ತಿದ್ದು 2.3 ಕೋಟಿ ಯುವ ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಿವೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಭಾರತ ಕುಟುಂಬ ಉದ್ಯಮ ಶೃಂಗಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದ ಎಂಎಸ್ಎಂಇಗಳು ದೇಶೀಯ ಉತ್ಪನ್ನಕ್ಕೆ 8.30% ಕೊಡುಗೆ ನೀಡುತ್ತಿವೆ. ಉತ್ಪಾದನಾ ವಲಯದ 45% ಹಾಗೂ ಒಟ್ಟು ರಫ್ತಿನ 40% ಕೊಡುಗೆ ನೀಡುತ್ತಿವೆ ಎಂದರು. ರಾಜ್ಯದ ಪ್ರತಿ ಜಿಲ್ಲೆ ಪ್ರತಿ ನಗರ ಹೂಡಿಕೆಯ ತಾಣವಾಗಬೇಕು. ಉದ್ಯೋಗಾಕಾಂಕ್ಷಿ ಯುವಜನತೆಗೆ ಉದ್ಯೋಗಾವಕಾಶ ಖಾತ್ರಿಪಡಿಸಲು ಬಿಯಾಂಡ್ ಬೆಂಗಳೂರು ಯೋಜಿಸಲಾಗಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ತಯಾರಿಕಾ ವಲಯದಲ್ಲಿ ಕರ್ನಾಟಕ ಕಳೆದ 3 ವರ್ಷಗಳಲ್ಲಿ 5.58 ಕೋಟಿ ರೂಪಾಯಿ ಹೂಡಿಕೆ ಆಕರ್ಷಿಸಿ ದೇಶದಲ್ಲಿ 3ನೇ ಸ್ಥಾನದಲ್ಲಿದೆ ಎಂದಿದ್ದಾರೆ. ಸೆಮಿಕಂಡಕ್ಟರ್, ಏರೋಸ್ಪೇಸ್ ಮತ್ತು ಡಿಫೆನ್ಸ್, ಕ್ಲೀನ್ ಮೊಬಿಲಿಟಿ, ಸೆಲ್ ಉತ್ಪಾದನೆ ಸೇರಿದಂತೆ ಭವಿಷ್ಯದ ಕೈಗಾರಿಕೆಗಳಲ್ಲೂ ಕರ್ನಾಟಕ ತನ್ನ ನಾಯಕತ್ವವನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಎಂದು ಹೇಳಿದ್ದಾರೆ. ಇಂದು ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನ. ದೇಶದ ಆರ್ಥಿಕತೆಯಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಸರ್ಕಾರ ಕಿರು ಹಾಗೂ ಗುಡಿ ಕೈಗಾರಿಕೆಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತಿದ್ದು ಸಾಂಪ್ರದಾಯಿಕ ಕುಶಲಕರ್ಮಿಗಳು ಹಾಗೂ ಕರಕುಶಲ ವಸ್ತುಗಳ ಬಳಕೆಯನ್ನು ಬೆಂಬಲಿಸುತ್ತಿದೆ. ಸ್ಥಳೀಯವಾಗಿ ಉದ್ಯೋಗಗಳನ್ನು ಸೃಷ್ಟಿಸುತ್ತಿದೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕುರೆಕುಪ್ಪ ಪಟ್ಟಣದಲ್ಲಿ 4 ಬಾಲಕಾರ್ಮಿಕರು ಪತ್ತೆಯಾಗಿದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಮಕ್ಕಳ ಸಹಾಯವಾಣಿ ಕುರೆಕುಪ್ಪದ ಉದ್ಯಮಿಗಳ ಪರಿಶೀಲನೆ ವೇಳೆ ಬಾಲಕಾರ್ಮಿಕ ಮಕ್ಕಳನ್ನು ಪತ್ತೆ ಹಚ್ಚಿದೆ. ಹಿಂದೆ ವ್ಯಾಸಂಗ ಮಾಡುತ್ತಿದ್ದ ಶಾಲೆಗಳಿಗೆ ಮಕ್ಕಳನ್ನು ಮರು ದಾಖಲಿಸಲಾಗಿದೆ. ಉದ್ದಿಮೆ ಮಾಲೀಕರ ವಿರುದ್ಧ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚಖಾತ್ರಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಜಾರಿಗೊಂಡು ಇಂದಿಗೆ 3 ವರ್ಷಗಳನ್ನು ಪೂರೈಸಿದೆ. 1.20 ಕೋಟಿ ಫಲಾನುಭವಿಗಳ ಖಾತೆಗೆ 76.500 ಕೋಟಿ ಪಾವತಿಸಲಾಗಿದೆ. ಬೆಳಗಾವಿಯ ಸುವರ್ಣಸೌಧ, ಹಂಪಿಯ ಕಲ್ಲಿನ ರಥ, ಬೆಳಗಾವಿ ಜಿಲ್ಲೆ ಕಿತ್ತೂರಿನ ಚೆನ್ನಮ್ಮ ವೃತ್ತ ಇಂದು ಸಂಜೆ 6 ರಿಂದ ರಾತ್ರಿ 10 ಗಂಟೆಯವರೆಗೆ ಗುಲಾಬಿ ಬಣ್ಣದ ಬೆಳಕಿನಿಂದ ಕಂಗೊಳಿಸಲಿವೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾದ ಲಕ್ಷ್ಮಮ್ಮ ಹಾಗೂ ಗವಿಯಮ್ಮ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಇದು ನಮ್ಮ ಹೆಸರು ಗವ್ಯಮ್ಮ ರೀ. ಇದು ಗೃಹಲಕ್ಷ್ಮಿ ಫಲಾನುಭವಿಗಳು. ಇದು 2,000 ರೂಪಾಯಿ ಗೃಹಲಕ್ಷ್ಮಿದ ಉಪಯೋಗ ಆಗಕತ್ತೈತ್ರಿ ನಮ್ಗೆ. ರೇಷನ್ ತರಕ, ಟ್ಯಾಬ್ಲೆಟ್ಗೆ, ಮಕ್ಕಳಿಗೆ ಅದಕ್ಕಿನ ಖರ್ಚಿಗೆ ಇದಕ್ಕೆಲ್ಲ ಉಪಯೋಗ ಆಗ್ತಾ ಇದೆ.
2: ಲಕ್ಷ್ಮಮ್ಮ ರೀ, ನಾವು ಹೊಸಪೇಟಿ. ನನಗೆ ವಯಸ್ಸಾಗೈತೆ. ತಿಂಗಳಿಗೆ 8,000 ಬರೀ ಗುಳಿಗೆ ಮೊಮ್ಮಕ್ಕಳಿಗೆ ಆಗತ್ತೆ. ಎಲ್ಲದಕ್ಕೂ ಉಪಯೋಗ ಆಯ್ತು ನನಗೆ ಅಂತ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ.

0: ಮಾತನಾಡಲಿದ್ದಾರೆ. ಹಿಂದಿ ಅವತರಣಿಕೆ ಬಳಿಕ ಮನದ ಮಾತು, ಕನ್ನಡ ಅವತರಣಿಕೆ ಸೇರಿದಂತೆ ಪ್ರಾದೇಶಿಕ ಭಾಷೆಗಳಲ್ಲೂ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ಯೋಜನೆಯಡಿ ರೈಲು ನಿಲ್ದಾಣಗಳನ್ನು ಸರ್ವಾಂಗ ಸುಂದರವಾಗಿ ಅಭಿವೃದ್ಧಿಪಡಿಸಲು 25,000 ಕೋಟಿ ರೂಪಾಯಿಗೂ ಅಧಿಕ ಅನುದಾನ ನೀಡಲಾಗಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚಾಮರಾಜನಗರಕ್ಕೆ ವಿಶೇಷ ರೈಲಿನಲ್ಲಿ ಆಗಮಿಸಿದ ಸಚಿವರು ಅಮೃತ ಭಾರತ ಯೋಜನೆಯಡಿ ಮೇಲ್ದರ್ಜೆಗೇರಿಸಲಾದ ಚಾಮರಾಜನಗರ ರೈಲು ನಿಲ್ದಾಣದ ಕಾಮಗಾರಿ ಪರಿಶೀಲಿಸಿದರು. 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಾಮರಾಜನಗರ ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸಲಾಗಿದೆ ಎಂದರು.
1: ಅಮೃತ್ ಭಾರತ್ ಮತ್ತು ಗತಿಶಕ್ತಿಯನ್ನ ರಾಷ್ಟ್ರದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇರ್ತಕ್ಕಂಥ ರೈಲ್ವೆ ಸ್ಟೇಷನ್ ರಾಜ್ಯದ ರಾಜಧಾನಿಯಲ್ಲಿ 3,500,000 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಇವಾಗಿ ಚಾಮರಾಜನಗರನ್ನು ಕೂಡ ಒಂದು ಅಮೃತ್ ಭಾರತ್ ಯೋಜನೆ ಆಗಿದೆ. ಕೆಲವೇ ದಿನಗಳಲ್ಲಿ ಕಂಪ್ಲೀಟ್ ಮಾಡಿ ಇದನ್ನ ಲೋಕಾರ್ಪಣೆಯನ್ನು ಕೂಡ ನಾವು ಮಾಡ್ತಾ ಇದೀವಿ. ದಿವ್ಯಾಂಗರಿಗೋಸ್ಕರವಾಗಿ ವ್ಯವಸ್ಥೆ ಮಾಡಿದ್ದೀವಿ. ಅವರೇ ಬಂದು ಸ್ಕ್ಯಾನ್ ಮಾಡಿ ಟಿಕೆಟ್ ಅನ್ನ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ.
0: ಬೆಂಗಳೂರು ನಗರ 67,000 ನೋಂದಾಯಿತ ಮಾಹಿತಿ ತಂತ್ರಜ್ಞಾನ ಹಾಗೂ ವಿವಿಧ ತಂತ್ರಜ್ಞಾನ ಕಂಪನಿಗಳಿಗೆ ತವರಾಗಿದ್ದು 25 ಲಕ್ಷ ಯುವಜನರಿಗೆ ಉದ್ಯೋಗಾವಕಾಶ ಒದಗಿಸಿದೆ ಎಂದು ವಿಜ್ಞಾನ ಹಾಗೂ ತಂತ್ರಜ್ಞಾನ ಖಾತೆ ಸಚಿವ ಡಾ ಅಜಯ್ ಸಿಂಗ್ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ರಾಜ್ಯದ ಯುವಜನರ ಕೌಶಲ್ಯಾಭಿವೃದ್ಧಿ ಮತ್ತು ಶಿಕ್ಷಣದೊಂದಿಗೆ ಪರಿಣಾಮಕಾರಿಯಾಗಿ ಜೋಡಿಸುವ ಪ್ರಯತ್ನ ನಡೆದಿದೆ ಎಂದರು. ಹಿರಿಯ ರಂಗಕರ್ಮಿ ಪಿ ಗಂಗಾಧರ ಸ್ವಾಮಿ ಮೈಸೂರಿನಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಇಂದು ಬೆಳಗ್ಗೆ ಕನಕದಾಸನಗರದ ಅವರ ಮನೆಯಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಬಳಿಕ ಅಂತ್ಯಕ್ರಿಯೆ ನಡೆಯಲಿದೆ. ಹೆಗ್ಗೋಡಿನ ನೀನಾಸಂನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದ ಪಿ ಗಂಗಾಧರ ಸ್ವಾಮಿ ಬೆಂಗಳೂರು ಆದರ್ಶ ಫಿಲಂ ಇನ್ಸ್ಟಿಟ್ಯೂಟ್ನಲ್ಲಿ ಅಧ್ಯಾಪಕರಾಗಿದ್ದರು. ಮೈಸೂರು ರಂಗಾಯಣದ ನೇಪಥ್ಯದ ಪ್ರಶಿಕ್ಷಕರಾಗಿ, ಧಾರವಾಡ ರಂಗಾಯಣದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದರು. ರಾಜ್ಯ ನಾಟಕ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿ ಹಾಗೂ ಗೌರವ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನಲ್ಲಿ ವಾಡಿಕೆಗಿಂತ ಶೇಕಡ 45% ಮಳೆ ಕೊರತೆಯಾಗಿದ್ದು ಬರಪೀಡಿತ ತಾಲೂಕು ಎಂದು ಘೋಷಿಸಿದ್ದಾಗಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಎಂವಿ ವೆಂಕಟೇಶ್ ತಿಳಿಸಿದ್ದಾರೆ. ವಿಕಸಿತ ಭಾರತ, ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆಯಡಿ ಅರ್ಹ ಕೂಲಿ ಕಾರ್ಮಿಕರಿಗೆ ಗರಿಷ್ಠ ಉದ್ಯೋಗಾವಕಾಶ ಒದಗಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಸೂಚಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿದ್ದು ಸೆಪ್ಟೆಂಬರ್ 1ರಂದು ಗದಗ ಜಿಲ್ಲೆಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಅವಲೋಕಿಸಲಿದ್ದಾರೆ. ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧ್ಯಕ್ಷತೆಯಲ್ಲಿ ಪೂರ್ವ ಸಿದ್ಧತಾ ಸಭೆ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 50 ಲಕ್ಷ ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳಿಂದ 2,03,00,000 ಯುವಜನರಿಗೆ ಉದ್ಯೋಗಾವಕಾಶ. ಇಂದು ರಾಷ್ಟೀಯ ಸಣ್ಣ ಕೈಗಾರಿಕೆಗಳ ದಿನ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕುರೆಕುಪ್ಪದಲ್ಲಿ 4 ಬಾಲಕಾರ್ಮಿಕರ ಪತ್ತೆ, ರಕ್ಷಣೆ. ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ. ರಾಜ್ಯದ ಐತಿಹಾಸಿಕ ತಾಣಗಳಿಗೆ ಇಂದು ಸಂಜೆ ಗುಲಾಬಿ ಬಣ್ಣದ ವಿದ್ಯುತ್ ದೀಪಾಲಂಕಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನದ ಮಾತಿನ 137ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಉದ್ಯೋಗ ವಾರ್ತೆ ಪ್ರಸಾರವಾಗುವುದು.
3: ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಂತೇಶ್ ಕೋತಿನ್. ಕರ್ನಾಟಕ ತೋಟಗಾರಿಕಾ ಇಲಾಖೆಯಲ್ಲಿ ಖಾಲಿ ಇರುವ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಡೈರೆಕ್ಟರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 85. ವಿದ್ಯಾರ್ಹತೆ ಸಂಬಂಧಪಟ್ಟ ವಿಷಯದಲ್ಲಿ ಗ್ರಾಜ್ಯುಯೇಟ್ ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ ಅನ್ನು ಮುಗಿಸಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಇನ್ನು ಅರ್ಜಿ ಶುಲ್ಕ ಸಾಮಾನ್ಯ ಪ್ರವರ್ಗ 2A 2B ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರಿಗೆ, ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಹಾಗೂ PWBD ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ.

ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ cetonline.karnataka.gov.in/kaa ನೋಡಬಹುದು. ಕರ್ನಾಟಕ ಸರ್ಕಾರಿ ಸಂಸ್ಥೆಗಳಲ್ಲಿ ಖಾಲಿ ಇರುವ ಫಾರ್ಮಸಿ ಆಫೀಸರ್ ಮತ್ತು ನರ್ಸಿಂಗ್ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 233. ವಿದ್ಯಾರ್ಹತೆ ಸಂಬಂಧಪಟ್ಟ ವಿಷಯದಲ್ಲಿ ಡಿಪ್ಲೊಮಾ ಫಾರ್ಮಸಿ, ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್, ಬಿಎಸ್ಸಿ ನರ್ಸಿಂಗ್, ಪಿಯುಸಿ ಜೊತೆಗೆ ಜಿಎನ್ಎಂಅನ್ನು ಮುಗಿಸಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರಿಗೆ ಮತ್ತು ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಇನ್ನು PWBD ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ cetonline.karnataka.gov.in/kaa ನೋಡಬಹುದು. ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರುವ ಫಾರೆಸ್ಟ್ ಅಬ್ಸರ್ವರ್ ಗ್ರೂಪ್ ಡಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 675. ವಿದ್ಯಾರ್ಹತೆ SSLCಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಸಾಮಾನ್ಯ ಗರಿಷ್ಠ 30 ವರ್ಷ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 32 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 33 ವರ್ಷ ವಯೋಮಿತಿಯನ್ನು ನೀಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಪ್ರವರ್ಗ 2A 2B, ಪ್ರವರ್ಗ 3A 3B ಪುರುಷ ಅಭ್ಯರ್ಥಿಗಳಿಗೆ 200 ರೂಪಾಯಿ, ಮಹಿಳೆಯರಿಗೆ ತೃತೀಯ ಲಿಂಗಿಗಳಿಗೆ 100 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಪುರುಷ ಅಭ್ಯರ್ಥಿಗಳಿಗೆ 100 ರೂಪಾಯಿ ಮತ್ತು ಮಹಿಳೆಯರಿಗೆ ಹಾಗೂ ತೃತೀಯ ಲಿಂಗಿಗಳಿಗೆ 50 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ aranya.gov.in ಅನ್ನು ನೋಡಬಹುದು. ಕರ್ನಾಟಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ 15,000 ಶಿಕ್ಷಕರನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 15,000. ವಿದ್ಯಾರ್ಹತೆ ವಿವಿಧ ಶಿಕ್ಷಕರ ಹುದ್ದೆಗೆ ವಿವಿಧ ರೀತಿಯ ವಿದ್ಯಾರ್ಹತೆಯನ್ನು ನಿಗದಿ ಮಾಡಲಾಗಿದೆ. ವಯೋಮಿತಿ ಕನಿಷ್ಠ 21 ವರ್ಷ, ಗರಿಷ್ಠ 40 ವರ್ಷ. ಇನ್ನು ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 3 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಒಬಿಸಿ ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ PWBD ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/9/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ schooleducation.karnataka.gov.in ಅನ್ನು ನೋಡಬಹುದು. RRBಯಲ್ಲಿ ಖಾಲಿ ಇರುವ 4,029 ಜೂನಿಯರ್ ಇಂಜಿನಿಯರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 4,029. ವಿದ್ಯಾರ್ಹತೆ ಸಂಬಂಧಪಟ್ಟ ವಿಷಯದಲ್ಲಿ 3 ವರ್ಷದ ಡಿಪ್ಲೊಮಾ, ಬಿಇ ಅಥವಾ ಬಿಟೆಕ್ ಅನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 33 ವರ್ಷ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಾಜಿ ಸೈನಿಕರಿಗೆ, ಮಹಿಳೆಯರಿಗೆ, ತೃತೀಯ ಲಿಂಗಿಗಳಿಗೆ, ಅಲ್ಪಸಂಖ್ಯಾತರಿಗೆ, ಇಬಿಸಿ ಅಭ್ಯರ್ಥಿಗಳಿಗೆ ಮತ್ತು EWS ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 13/9/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ RRB.IndianRailways.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.

ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಭಾವಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ MS ಶೀಲಾ ಹಾಗೂ KS ಸುರೇಖಾ ಅವರು ಹಾಡಿರುವ ಗೀತೆ.

0: ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು.
1: ರೀ, ನಮ್ಮ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವರು ತುಂಬ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
2: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
1: ಹೌದಾ? ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
2: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
1: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
2: ಮೊಬೈಲ್ ನಂಬರ್ 7387242525
1: ಅಥವಾ 9689646218.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಮನ್ ಕಿ ಬಾತ್. ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕಾರ್ಯಕ್ರಮ ಮೂಡಿಬರುವುದು. ಕಾರ್ಯಕ್ರಮದ ಹಿಂದಿ ಅವತರಣಿಕೆಯ ನಂತರ ಕನ್ನಡ ಅವತರಣಿಕೆ ಕೇಳಿಬರುವುದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಪೆಟ್ರೋಲ್ ಸುಡುವಿಕೆ ನಿರಂತರ.
1: ಭೂತಾಯಿಯ ರೋದನ ಆತಂಕಕರ. ಮನುಜನ ಪಾಡು ಭಯಂಕರ.
0: ಪೆಟ್ರೋಲ್ ಡೀಸೆಲ್ ಅಂತೂ ಆಗುವ,
1: ಯಾಕಂದ್ರ ವಾಹನಗಳ ಬಳಕೆ ಇವತ್ತಾಗ್ಯದ. ಸಮಸ್ಯೆ ಏನೋ ಗಂಭೀರ, ಆದ್ರೆ ಇದಕ್ಕೇನದ ಪರಿಹಾರ?
0: ವಾರದಾಗ ಅಟ್ಲೀಸ್ಟ್ ಒಂದು ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ, ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ.
1: ಕಾಳಜಿ ಇರ್ಲಿ ಆರೋಗ್ಯದ ಬಗ್ಗೆ, ಮತ್ತ ಈ ಭೂಮಿನೂ
2: ಉಳಿಯಲಿ ಉಳಿಯಲಿ ನಾಳೆಗೆ.
3: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

ಆಕಾಶವಾಣಿಯ ವಿಜಯಪುರ ಎಫ್ಎಂ ಕೇಂದ್ರವಿದು. ಇನ್ನು ಮುಂದೆ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಮಯ 7:34. ಆಕಾಶವಾಣಿ ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ತಾಷ್ಕೆಂಟ್ನಲ್ಲಿಂದು ಉಜ್ಬೇಕಿಸ್ತಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಮನ್ ಕಿ ಬಾತ್ನ 132ನೇ ಆವೃತ್ತಿಯಲ್ಲಿಂದು ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ಭಾಷಣ. ನೇಪಾಳ ಪ್ರವಾಹ ದುರಂತ ಮೃತರ ಸಂಖ್ಯೆ 675ಕ್ಕೆ ಏರಿಕೆ. ಈವರೆಗೆ 108 ಭಾರತೀಯರ ರಕ್ಷಣೆ, ತೀವ್ರಗೊಂಡ ಶೋಧ ಕಾರ್ಯ. ಲಕ್ನೋದಲ್ಲಿಂದು ಕೈಗಾರಿಕಾ ಸಮಾವೇಶದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಇಂದು ಭಾರತ ಥಾಯ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೇವ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ತಾಷ್ಕೆಂಟ್ನಲ್ಲಿ ನಡೆಯಲಿರುವ ಸಭೆಯಲ್ಲಿ ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಹಾಗೂ ಜನರ ನಡುವಿನ ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಹಕಾರವನ್ನು ಉಭಯ ನಾಯಕರು ಪರಿಶೀಲನೆ ನಡೆಸಲಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಉಜ್ಬೇಕಿಸ್ತಾನ್ ಯೋಗ ಒಕ್ಕೂಟ ಆಯೋಜನೆ ಮಾಡಿರುವಂತಹ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಅವರು ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೇವ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ರಾಷ್ಟಗಳ ನಡುವಿನ ರಕ್ಷಣಾ ಕ್ಷೇತ್ರದ ಸಹಕಾರ ನಿರಂತರವಾಗಿ ವೃದ್ಧಿಯಾಗುತ್ತಿದೆ. ಇದರೊಂದಿಗೆ ಗಣಿಗಾರಿಕೆ, ವಿಶೇಷವಾಗಿ ಅಪರೂಪದ ಭೂ ಖನಿಜಗಳು, ಚಿನ್ನ ಸೇರಿದಂತೆ ವಿವಿಧ ಲೋಹಗಳು ಹಾಗೂ ಇತರ ಉಪಯುಕ್ತ ಖನಿಜಗಳ ಕ್ಷೇತ್ರದಲ್ಲಿ

ಸಹಕಾರದ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಔಷಧ, ಕೃಷಿ ಮತ್ತು ಕೌಶಲ್ಯಾಭಿವೃದ್ಧಿ ಕ್ಷೇತ್ರಗಳು ಹಾಗೂ ಹೊಸ ಸಂಪರ್ಕ ಮಾರ್ಗಗಳ ಅನ್ವೇಷಣೆಯು ಉಭಯ ನಾಯಕರ ಮಾತುಕತೆಯ ಪ್ರಮುಖ ವಿಷಯಗಳಾಗುವ ನಿರೀಕ್ಷೆ ಇದೆ. ಕಳೆದ 10 ವರ್ಷಗಳಲ್ಲಿ ಉಭಯ ರಾಷ್ಟ್ರಗಳ ನಡುವಿನ ವ್ಯಾಪಾರ ಶೇಕಡ 300% ಹೆಚ್ಚಾಗಿದೆ. ಪ್ರಸ್ತುತ $100 ಶತಕೋಟಿ ದ್ವಿಪಕ್ಷೀಯ ವ್ಯಾಪಾರವನ್ನು ಮುಂಬರುವ ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿಯನ್ನು ಉಭಯ ರಾಷ್ಟ್ರಗಳು ಹೊಂದಿವೆ. ಈ ಸಂಬಂಧ ಇಂದು ಕೆಲವು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಲಾಗುವಂತಹ ನಿರೀಕ್ಷೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 137ನೇ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ಮಾಹಿತಿ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಗುಜರಾತ್ನಲ್ಲಿ ಇಂದು ಪ್ರಸಾರವಾಗಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರ 137ನೇ ಆವೃತ್ತಿಯ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಆಲಿಸಲು ಭಾರತೀಯ ಜನತಾ ಪಕ್ಷ ರಾಜ್ಯಾದ್ಯಂತ ವಿವಿಧ ಸಮುದಾಯಗಳನ್ನು ಒಳಗೊಂಡ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಪಕ್ಷದ ಹಿರಿಯ ಮುಖಂಡರು, ಯುವಜನರು, ರೈತರು, ವೃತ್ತಿಪರರು ಹಾಗೂ ವಿವಿಧ ಸಮುದಾಯಗಳ ಸದಸ್ಯರೊಂದಿಗೆ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ ಎಂದು ಪಕ್ಷದ ಮುಖಂಡರು ತಿಳಿಸಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರು ಸೂರತ್ ನಗರದ ಉದ್ನಾ ಪ್ರದೇಶದಲ್ಲಿರುವಂತಹ ಬಿಜೆಪಿಯ ಕಚೇರಿಯಲ್ಲಿ ಚಾರ್ಟೆಡ್ ಅಕೌಂಟೆಂಟ್ಗಳು ಮತ್ತು ಕಂಪನಿ ಕಾರ್ಯದರ್ಶಿಗಳೊಂದಿಗೆ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ. ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಅಹಮದಾಬಾದ್ ನಗರದ ಥಲ್ತೇಜ್ ಪ್ರದೇಶದ ಘಡ್ಲೋಟಿಯಾ ವಿಧಾನಸಭಾ ಕ್ಷೇತ್ರದ 172ನೇ ಮತಗಟ್ಟೆಯಲ್ಲಿ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ. ಗುಜರಾತ್ನಾದ್ಯಂತ ಎಲ್ಲ ಮತಗಟ್ಟೆಗಳಲ್ಲಿ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು ಪಕ್ಷದ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ ಎಂದು ಪಕ್ಷದ ಮುಖಂಡರು ತಿಳಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದಂತಹ ಭೀಕರ ದಿಢೀ ಪ್ರವಾಹದ ಸಂದರ್ಭದಲ್ಲಿ ಮೃತಪಟ್ಟವರ ಸಂಖ್ಯೆ 675ಕ್ಕೆ ಏರಿಕೆಯಾಗಿದ್ದು ಪ್ರಕೃತಿ ವಿಕೋಪ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಮತ್ತು ಶೋಧ ಕಾರ್ಯಾಚರಣೆಗಳು ತೀವ್ರಗತಿಯಲ್ಲಿ ಮುಂದುವರೆದಿವೆ. ಈ ಪ್ರದೇಶದಲ್ಲಿ ಮತ್ತೆ ಮಳೆಯಾಗುತ್ತಿರುವುದು ಹಾಗೂ ಮತ್ತಷ್ಟು ಪ್ರವಾಹ ಎದುರಾಗುವ ಭೀತಿ ಸೃಷ್ಟಿಯಾಗಿರುವುದು ರಕ್ಷಣಾ ಕಾರ್ಯಕ್ಕೆ ಸವಾಲಾಗಿ ಪರಿಣಮಿಸಿದೆ. ಪ್ರಸ್ತುತ ಕನಿಷ್ಠ 320 ವಿದೇಶಿ ಪ್ರಜೆಗಳು ಸೇರಿದಂತೆ ಸುಮಾರು 2400 ಜನರು ಇನ್ನೂ ಕೂಡ ಕಾಣೆಯಾಗಿದ್ದಾರೆ. ಪ್ರವಾಹ ಪರಿಸ್ಥಿತಿಯ ನಡುವೆಯೂ ಸಂಪರ್ಕ ಕಳೆದುಕೊಂಡಿದ್ದಂತಹ 261 ವಿದೇಶಿ ಪ್ರವಾಸಿಗರು ಸೇರಿದಂತೆ ಒಟ್ಟು 4400ಕ್ಕೂ ಹೆಚ್ಚು ಜನರನ್ನು ರಕ್ಷಣಾ ಪಡೆಗಳು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿವೆ. ನೇಪಾಳ ಪೊಲೀಸರ ಅಧಿಕೃತ ವರದಿಯ ಪ್ರಕಾರ ಒಟ್ಟು 8 ಜಿಲ್ಲೆಗಳಿಂದ ಇದುವರೆಗೆ 675 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಇವುಗಳಲ್ಲಿ ಚಿತ್ವಾನ್, ಪೂರ್ವ ನವಲಪರಾಸಿ ಹಾಗೂ ಪಶ್ಚಿಮ ನವಲಪರಾಸಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಸಾವು ನೋವುಗಳು ಸಂಭವಿಸಿವೆ. ದುರಂತ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಕ್ಕಾಗಿ 15,000ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದ್ದು ನೆರವು ಅಗತ್ಯವಿರುವಂತಹ ದುರ್ಗಮ ಪ್ರದೇಶಗಳಿಗೆ ಹೆಲಿಕಾಪ್ಟರ್ಗಳ ಮೂಲಕ ನಿರಂತರ ಕಾರ್ಯಾಚರಣೆ ನಡೆಸಿ ಜನರನ್ನು ತೆರವುಗೊಳಿಸಲಾಗುತ್ತಿದೆ ಮತ್ತು ಅಗತ್ಯ ಪರಿಹಾರಗಳ ತಲುಪಿಸಲಾಗುತ್ತಿದೆ. ನೇಪಾಳ ಪ್ರವಾಹ ದುರಂತದ ನಂತರ ಇದುವರೆಗೆ 108 ಭಾರತೀಯ ಪ್ರಜೆಗಳನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಈ ಹಿಂದೆ ಸಂಪರ್ಕಕ್ಕೆ ಸಿಗದೇ ಇದ್ದಂತಹ ಸುಮಾರು 50 ಭಾರತೀಯ ಪ್ರಜೆಗಳೊಂದಿಗೆ ಮತ್ತೆ ಸಂಪರ್ಕವನ್ನು ಸಾಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ವರದಿಗಳ ಪ್ರಕಾರ 275 ಭಾರತೀಯ ಪ್ರಜೆಗಳು ಕಾಣೆಯಾಗಿದ್ದಾರೆ ಮತ್ತು ಇತರ ದೇಶಗಳ ಪೌರತ್ವ ಹೊಂದಿರುವಂತಹ ಸುಮಾರು 128 ಭಾರತೀಯ ಮೂಲದ ವ್ಯಕ್ತಿಗಳು ಕೂಡ ಪತ್ತೆಯಾಗಿಲ್ಲ. ಸ್ಥಳೀಯ ಸರ್ಕಾರಿ ಮೂಲಗಳ ಪ್ರಕಾರ ಕಳೆದ 2 ದಿನಗಳಲ್ಲಿ 598 ಭಾರತೀಯ ಪ್ರಜೆಗಳು ಚೀನಾದಿಂದ ನೇಪಾಳಕ್ಕೆ ಗಡಿದಾಟಿ ಬಂದಿದ್ದಾರೆ. ಇದೇ ವೇಳೆ ಚೀನಾದಿಂದ ಇನ್ನೂ ಹೊರಗಿಡಬೇಕಾಗಿರುವಂತಹ 900 ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದು ಬೀಜಿಂಗ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯು ಅವರೊಂದಿಗೆ ನೇರವಾಗಿ ಮತ್ತು ಸ್ಥಳೀಯ ಸರ್ಕಾರದ ಮೂಲಕ ನಿರಂತರ ಸಂಪರ್ಕದಲ್ಲಿದೆ. ಪ್ರಕೃತಿ ವಿಕೋಪಕ್ಕೆ ಸಿಲುಕಿರುವಂತಹ ನೇಪಾಳದ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳಿಗೆ ಸಂಪೂರ್ಣ ಬೆಂಬಲ ನೀಡಲು ಭಾರತ ಸರ್ಕಾರವು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಸೇವೆಯನ್ನು ಒದಗಿಸಿದೆ. ಇದರ ಜೊತೆಗೆ ಭಾರತೀಯ ವಾಯುಪಡೆಯ ವಿಮಾನಗಳ ಮೂಲಕ ತುರ್ತು ಮಾನವೀಯ ನೆರವು ಮತ್ತು ಅಗತ್ಯ ಪರಿಹಾರ ಸಾಮಗ್ರಿಗಳನ್ನು ತಕ್ಷಣವೇ ನೇಪಾಳಕ್ಕೆ ರವಾನಿಸಲಾಗಿದೆ. ನಿನ್ನೆ 11 ಟನ್ ತೂಕದ ಪರಿಹಾರ ಸಾಮಗ್ರಿಗಳ ಜೊತೆಗೆ 4C-130J ಹರ್ಕ್ಯುಲಸ್ ಸಾರಿಗೆ ವಿಮಾನವನ್ನು ಕಠ್ಮಂಡುವಿಗೆ ಕಳುಹಿಸಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಸಂಕಷ್ಟದಲ್ಲಿರುವಂತಹ ಪ್ರಜೆಗಳ ಸುರಕ್ಷತೆ ಮತ್ತು ನೆರೆ ಸಂತ್ರಸ್ತರಿಗೆ ಅಗತ್ಯ ಸಹಾಯ ತಲುಪಿಸಲು ಕೇಂದ್ರ ಸರ್ಕಾರವು

0: ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮೂರು ದಿನಗಳ ಉತ್ತರ ಪ್ರದೇಶ ಪ್ರವಾಸದಲ್ಲಿರುವಂತಹ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದು ಲಕ್ನೋದಲ್ಲಿ ಪ್ರಧಾನಮಂತ್ರಿ ಸೇತು ಯೋಜನೆಯಡಿ ಆಯೋಜನೆ ಮಾಡಲಾಗಿರುವಂತಹ ಕೈಗಾರಿಕಾ ಸಮಾವೇಶವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಸಮಾವೇಶದಲ್ಲಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿವಿಧ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಮುನ್ನ ರಕ್ಷಣಾ ಸಚಿವರು ಪ್ರಧಾನಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ. ನಂತರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಉಪಸ್ಥಿತಿಯಲ್ಲಿ ಲಕ್ನೋ ಕಂಟೋನ್ಮೆಂಟ್ ಪ್ರದೇಶದಲ್ಲಿ ಸುಮಾರು 101 ಕೋಟಿ ರೂಪಾಯಿ ಮೌಲ್ಯದ 12 ಪ್ರಮುಖ ಅಭಿವೃದ್ಧಿ ಯೋಜನೆಗಳಿಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ತಮ್ಮ ಪ್ರವಾಸದ ಎರಡನೇ ದಿನವಾದ ನಿನ್ನೆ ರಕ್ಷಣಾ ಸಚಿವರು ಲಕ್ನೋದಲ್ಲಿ ಫ್ರಾಗ್ರೆನ್ಸ್ ಪಾರ್ಕ್ ಅನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದ ವೇಳೆ ಅವರು ಲಾಲಾ ಲಜಪತ್ ರಾಯ್ ಮತ್ತು ಶಹೀದ್ ಭಗತ್ ಸಿಂಗ್ ಅವರ ಪ್ರತಿಮೆಗಳನ್ನು ಅನಾವರಣಗೊಳಿಸುವುದರ ಜೊತೆಗೆ 4,313 ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ T20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯ ಮೊದಲ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ಥಾಯ್ಲೆಂಡ್ ವಿರುದ್ಧ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಹರ್ಮನ್ಪ್ರೀತ್ ಕೌರ್ ಭಾರತ ತಂಡವನ್ನು ಮುನ್ನಡೆಸಲಿದ್ದು ಸ್ಮೃತಿ ಮಂದಾನಾ ಉಪನಾಯಕಿಯಾಗಿ ಇರಲಿದ್ದಾರೆ. ಗಾಯಗೊಂಡಿರುವ ಜೆಮಿಯಾ ರೋಡ್ರಿಗಸ್ ಬದಲಿಗೆ ಪ್ರತೀಕಾ ರಾವಲ್ ಅವರನ್ನು ತಂಡಕ್ಕೆ ಸೇರಿಸಿಕೊಳ್ಳಲಾಗಿದೆ. ಸಂಸತ್ತು ಕಾನೂನು ರೂಪಿಸುವವರೆಗೆ ಕಾಯ್ದೆ, ಡಿಜಿಟಲ್ ಬಂಧನದಂತಹ ನೂತನ ಮಾದರಿಯ ಸೈಬರ್ ವಂಚನೆಗಳನ್ನು ಭಾರತೀಯ ನ್ಯಾಯಾಂಗವು ಸ್ವಯಂ ಪ್ರೇರಿತವಾಗಿ ಗಮನಕ್ಕೆ ತೆಗೆದುಕೊಂಡು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ 43ನೇ ಆರ್ಥಿಕ ಅಪರಾಧಗಳ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನದ ಸಮಾರೋಪ ಭಾಷಣದಲ್ಲಿ ಮಾತನಾಡಿದ ಅವರು, ವಿಡಿಯೋ ಕರೆಗಳ ಮೂಲಕ ಪೊಲೀಸ್ ಅಥವಾ ನ್ಯಾಯಾಂಗ ಅಧಿಕಾರಿಗಳಿಗೆ ನಟಿಸಿ ವಂಚಿಸುವ ಪ್ರಕರಣಗಳ ತೀವ್ರತೆಯನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಇಂತಹ ಅಪರಾಧಿಗಳಿಗೆ ಪ್ರತ್ಯೇಕ ಶಿಕ್ಷಾ ನಿಯಮವನ್ನು ರೂಪಿಸುವ ಅಗತ್ಯವನ್ನು ಉನ್ನತ ನ್ಯಾಯಾಲಯ ಪ್ರತಿಪಾದಿಸಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಷ್ಕೆಂಟ್ನಲ್ಲಿಂದು ಉಜ್ಬೇಕಿಸ್ತಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಮನ್ ಕಿ ಬಾತ್ನ 131ನೇ ಆವೃತ್ತಿಯಲ್ಲಿಂದು ಸಮಸ್ತ ಭಾರತೀಯ ಉದ್ದೇಶಿಸಿ ಪ್ರಧಾನಿ ಭಾಷಣ. ನೇಪಾಳ ಪ್ರವಾಸದಲ್ಲಿ ಮೃತರ ಸಂಖ್ಯೆ 675ಕ್ಕೆ ಏರಿಕೆ. ಈವರೆಗೆ 108 ಭಾರತೀಯ ರಕ್ಷಣೆ ತೀವ್ರವಾದ ಶೋಧ ಕಾರ್ಯ. ಲಕ್ನೋದಲ್ಲಿಂದು ಕೈಗಾರಿಕಾ ಸಮಾವೇಶದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. T20 ಏಷ್ಯಾ ಕಪ್ ಕ್ರಿಕೆಟ್ ಇಂದು ಭಾರತ ಥೈಲ್ಯಾಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.

0: ಆಕಾಶವಾಣಿಯ ವಿಜಯಪುರ ಎಫ್ಎಂ ಕೇಂದ್ರವಿದು. ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಇದೀಗ. ಮೊದಲಿಗೆ ಪ್ರಕಟಣೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇನ್ನು ಮುಂದೆ ಸಮಾಚಾರ ಪ್ರಭಾತ್ ಹಾಗೂ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ಮೂಡಿಬರಲಿವೆ.

ಆಕಾಶವಾಣಿಯ ವಿಜಯಪುರ ಎಫ್ಎಂ ಕೇಂದ್ರವನ್ನು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾ ಹರ್ಟ್ಸ್ಗಳಲ್ಲಿ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭವಾಗುವುದು.

ಇದುವರೆಗೆ ಪ್ರಸಾರವಾದ ಹಾಡಿಗೆ ಹಿನ್ನೆಲೆ ಗಾಯನವಿತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸುರಣಲತಾ ಮತ್ತು ಸ್ವಂಗಡಿಗರ ಸ್ವರಗಳದ್ದು.

0: ಆಲಿಸಲಿದ್ದೀರಿ ಸಾಮ್ರಾಟ್ ಚಿತ್ರದೊಂದು ಹಾಡೊಂದನ್ನ.
1: ವಾಹ್ ವಾಹ್ ವಾಹ್.

ಚಿತ್ರ ಅವರ ಕಂಠ ಸಿರಿಯಲ್ಲಿ ಇದುವರೆಗೆ ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆ ಪ್ರಸಾರವಾಯಿತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರ ಗಾಯನದಲ್ಲಿ ಒಂದು ಸಿನಿಮಾ ಕಥೆ ಚಿತ್ರದ ಹಾಡು.

ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಇದುವರೆಗೆ ಆಲಿಸಿದಿರಿ. ಪುನಃ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ ಬೆಳಿಗ್ಗೆ 9:30. ಇದು ಆಕಾಶವಾಣಿಯ ವಿಜಯಪುರ FM.

0: ಇನ್ನು ಮುಂದೆ ಚಿಜ್ಜಿ ರೊಟ್ಟಿ ಚೋಳೆಕಾಯಿ ಕಾರ್ಯಕ್ರಮದ ಮರು ಪ್ರಸಾರವಿದೆ. ಮೊದಲಿಗೊಂದು ಪ್ರಕಟಣೆ.
1: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
2: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
1: ಹೌದಾ? ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
2: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
1: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
2: ಮೊಬೈಲ್ ನಂಬರ್ 7387242525
1: ಅಥವಾ 9689646218.
3: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ.
4: ಏನ್ ಸೈಕಲ್ ಆಡ್ತದೋ, ಏನ್ ಹೊರಗ ಹೊಟ್ಟೆ ಸಂಜೆ ತನ ಹೊಟ್ಟು ಹೊರಗ ಆಟಾಡೋದ್ ನೋಡಿದಂತೂ. ಕ್ರಿಕೆಟ್ ಆಡ್ತದ ಈಕೆಯಂತೂ, ಕುಂಟಾಬಿಲ್ಲಿ ಆಡ್ತಾಳ. ಏನು ಗೋಲಿ, ಲಗೋರಿ, ಚಿನ್ನಿದಾಂಡು, ಏನ್ ಆಡ್ತಿರೋ ಮರಯ್ಯ.
5: ಏ ಸ್ವರ, ಹಂಗ್ಯಾಕೆ ಬೈಯಾಕತ್ತೀವ ನೀನ? ಅಲ್ಲ, ಮಕ್ಳಿಗೆ ಹಂಗ ಬೈಯೋದೇನು? ಏನೋ ಆಟ ಪಾಠ ಆಡಿದ್ರ ದೇಹಕ್ಕೆ ಬೆಳವಣಿಗೆ ಬಾಳ ಚಲೋ ಆಗ್ತದತ್ತ.
4: ಬಾಳ ಚಲೋ ಆಗ್ತದೆ. ಏನು ಸಂಜೀತನ ಹೊರಗೆ ಏನು ಸ್ಕೂಲಿಂದ ಬಂದ ತಕ್ಷಣ ಏನು ಹೋಮ್ವರ್ಕ್ ಹಿಮಾರ್ಕ್ ಏನು ಇರಂಗಿಲ್ಲ ಏನು?
5: ಅಯ್ಯೋ ಆಡ್ಬಿಡು ಅಯ್ಯವ, ನಾವು ಸಣ್ಣವ್ರಿಗೆ ಏನು
6: ಆಡ್ಲಿ ಹುಡುಗ,
5: ನೋಡಲಿ ರಾಮನ ಹೇಳ್ತಾನ ಕೇಳಲಿ.
6: ನೋಡು, ಯಾಕಂತಂದ್ರ ದೈಹಿಕವಾಗಿ ಸದೃಢ ಆಗ್ಬೇಕಪ್ಪ ಅಂತಂದ್ರ ಮಕ್ಳು ಆಡಲೇಬೇಕು. ಆಟದೊಳಗೆ ಮುಂದಿದ್ರೆ ಪಾಠದೊಳಗೆ ಮುಂದೆ ಇದ್ದೇ ಇರ್ತಾರ. ದೈಹಿಕ ಸದೃಢವಾಗಿದ್ದೇವಪ್ಪ ಅಂತಂದ್ರೆ ಮಾನಸಿಕವಾಗಿ ಕೂಡ ಸದೃಢ ಇರ್ತಾವ ಮಕ್ಳು. ಅದು ಗೊತ್ತದ ನೋಡು ಮತ್ತೆ.
4: ಅದು ಖರೆ, ಒಪ್ತೀನಲ್ಲ ನಿನ್ ಮಾತ್ ನಾಯನ ಇಲ್ಲ ಅಂದಿಲ್ಲ, ಒಪ್ತೀನಿ. ಆದ್ರೆ ಸಂಜೀತನ ಅಲ್ಲೇ ಒಂದ್ ಸ್ವಲ್ಪ ಹೋಮ್ವರ್ಕ್ ಮಾಡಿ ಹೋಗಪ್ಪ ಅಂತ ಹೇಳಿನಪ್ಪ ನಾನು.
6: ಇಲ್ಲ, ನೀ ಅನ್ನೋದು ಕರೆಕ್ಟ್ ಅದ. ಆಟದ ಜೊತೆ ಪಾಠನೂ ಇರ್ಲಿ, ಪಾಠದ ಜೊತೆ ಆಟನೂ ಇರ್ಲಿ ಅಂತ ನಾನು.

0: ಬೇಡಂದಿಲ್ಲಪ್ಪ.
1: ಮತ್ತ ಇನ್ನೇನಪ್ಪ ಅಂತಂದ್ರ ಮಕ್ಕಳು ಮೊಬೈಲ್ದಾಗ ಆಟ ಆಡೋದು ಕಡಿಮೆ ಮಾಡ್ಬೇಕು ನೋಡು. ಹೊರಾಂಗಣ ಆಟಗಳು ಹೆಚ್ಚೆಚ್ಚು ಇಷ್ಟ ಪಡ್ಬೇಕು ಮಕ್ಕಳು. ಮತ್ತೆ ಸೈಕಲ್ ಆಡೋದಾಗ್ಲಿ,
2: ಈಗ ನಾವು ಸಣ್ಣವರಿದ್ದಾಗ ಲಗೋರಿ ಆಟ ಆಡ್ತಿದ್ವಿ, ಕಣ್ಣಾಮುಚ್ಚಿ ಆಡ್ತಿದ್ವಿ, ಮತ್ತ ಒಂದ್ ಕಟ್ಟಿಗೆ ಕೊರತ ಕಿಶಿಂದ ಅದು ಟೈರ್ ಗಾಲಿ ತಗೊಂಡು ಅದಕ್ಕೆ ಹೊಡ್ಕೋತ ಹೊಡ್ಕೋತ ಎಷ್ಟು ದೂರ ಹೋಗ್ತಿದ್ವಿ, ಯಾವ ಓಣಿ ಬಂದೇ ಅನ್ನೋದು ಗೊತ್ತಿದ್ದಿಲ್ಲ.
3: ಈ ಅಣ್ಣ ಅಂದಿದ್ದು ಗೊತ್ತಾಯ್ತು ನೋಡ್ ನನಗ. ಮೊನ್ನೆ ಏನಾಗಿತ್ತು, ಸೈಕಲ್ ರಿಪೇರಿ ಬಂದಿತ್ತವ, ಅದು ನಮ್ಮನೆಯವ್ರು ಏನ್ ಮಾಡಿದ್ರು ಮಾಡಿಸಿದ್ದಿಲ್ಲ, ಅವರಿಗೂ ಸೌಡ್ ಇದ್ದಿಲ್ಲ ಮಾಡಿಸಿದ್ದಿಲ್ಲ. ಅಯ್ಯೋ ಏನ್ ಮಾಡ್ದ ನನ್ ಮಗ, ಆ ಸೈಕಲ್ ಸರಿ ಇಲ್ಲಲ್ಲ, ಸ್ಕೂಲಿಂದ ಬಂದ ತಕ್ಷಣ ಆ ಟಿವಿ ರಿಮೋಟ್ ತಗೊಳೋದು, ಆ ಯಾವ ಟಾಮ್ ಅಂಡ್ ಜೆರ್ರಿ ಅಂತ, ಯಾವ್ದದು ಡೋರೆಮಾನ್ ಅಂತ,
2: ಅವು ಹಚ್ಚೋದಿರ್ಲಿ ಅವ್ರ ಮಾರಿ ಮಸೂಡಿ ಇರ್ತಾವ ಒಂದು ಗೊತ್ತಾಗಿ
3: ಹೊರಗೆ ಹೋಗ್ತಿದ್ದಿಲ್ಲ ಅಕ್ಕ. ಆಮೇಲೆ ಇವ್ರು ಏನ್ ಸರಿ ಮಾಡಿಸಿದ್ರು ನೋಡ ಸೈಕಲ್, ಈಗ ಟಿವಿ ಸನೇನ ಬರುವಲ್ಲ
2: ಅಂದ್ರ ಅವಕ್ಕ ಏನೈತಿ ಒಟ್ಟ ಒಂದ್ ಸ್ವಲ್ಪ
3: ಚೆನ್ನಾಗ್ಯದವಾ ಇದು, ಹೊರಗ ಆಟಾಡೋದೇ ಚಲೋ ಅನ್ಸ.
2: ಹೌದು, ಯಾಕಂದ್ರ ಬಾಳ ಟಿವಿ ಮುಂದ್ ಕುಂದ್ರದಿಂದ ಕಣ್ಣು ಹಾಳಾಗ್ತಾವ್. ಹೌದಿಲ್ಲ, ಹೊಸ ಆಕ್ಸಿಜನ್ ಸಿಗಂಗಿಲ್ಲ. ರಾಮನ್ ಮಗನು ಹಂಗ ಮಾಡ್ತೈತಿ ಕಿಡಿಗೇಡಿ,

0: ಮಾಡಿಲ್ಲ ಅವತ್ರ ಮಾರಿ ಮಸರಡಿ ಡ್ಯಾಬ್ಯಾಗಿರ್ತಾವ ಒಂದು ಗೊತ್ತಾಗಲ್ಲ
1: ಹೊರಗೆ ಹೋಗ್ತಿದ್ದಿಲ್ಲ ಅಕ್ಕ. ಆಮೇಲೆ ಇವ್ರು ಏನ್ ಸರಿ ಮಾಡಿಸಿದ್ರು ನೋಡು ಸೈಕಲ್, ಈಗ ಟಿವಿ ಸನೇನ ಬರುವಲ್ಲ
0: ಅಂದ್ರ ಅವಕ್ಕ ಏನೈತಿ ಒಟ್ಟ ಒಂದ್ ಸ್ವಲ್ಪ
1: ಚೆನ್ನಾಗ್ಯದವಾ ಇದು ಹೊರಗೆ ಆಟಾಡೋದೇ ಚಲೋ ಅನ್ಸ.
0: ಹೌದು ಯಾಕಂದ್ರ ಬಾ ಟಿವಿ ಮುಂದ್ ಕುಂದ್ರದಿಂದ್ರ ಕಣ್ಣು ಹಾಳಾಗ್ತಾವ. ಹೌದಿಲ್ಲ ಹೊಸ ಆಕ್ಸಿಜನ್ ಸಿಗಂಗಿಲ್ಲ. ಈ ರಾಮನ್ ಮಗನು ಹಂಗ ಮಾಡ್ತೈತಿ ಕಿಡಿಗೇಡಿ. ಈಗೀಗ ಒಂದಿಟ್ಟು
2: ಹೇಗಿಲ್ಲಕ್ಕ ಈಗ ಸದ್ದಮ್ಮ ಓದಿನ ಜೊತೆ ಆಟನು ಶುರು ಮಾಡ್ಕೊಳನ. ಬಟ್ ಆಟಕ್ಕೆ ಆದಂತ ಒಂದ್ ಟೈಮ್ ಅನ್ನ ಮೀಸಲಿಡ್ತಾನ. ಈಗೆಲ್ಲ ಹೇಳ್ಬಿಟ್ಟಿನ ಅವನಿಗೆ ಸಾಯಂಕಾಲ ಅರ್ಧ ಗಂಟೆ ಆಟ ಆಡಿ ಓದ್ಕೋಕ್ತಾನ ಅವನು ಕೂಡಾಕತಾನ.
1: ಮಾನಸಿಕವಾಗಿನೂ ಬೆಳವಣಿಗೆ ಆಗ್ತದ, ದೈಹಿಕವಾಗಿ ಬೆಳವಣಿಗೆ ಆಗ್ತದ. ಆಮೇಲೆ ಹೊರಗ ಆಡೋದ್ರಿಂದ ಹಸು ಹೆಚ್ಚಾಗ್ತದ, ಚಲೋ ಊಟ ಮಾಡ್ತಾವ, ಚಲೋ ನಿದ್ದಿ ಮಾಡ್ತಾವ.
0: ಈಗ ನೀ ಅಂದೆಲ್ಲ ದೈಹಿಕವಾಗಿ ಬೆಳವಣಿಗೆ ಆಗ್ತಾವ ಅಂತ ಹೇಳಿ ಎಷ್ಟೋ ಮಕ್ಳ ಕಡೆ ನಾ ನೋಡಿನಿ, 5 ವರ್ಷ 6 ವರ್ಷ ಆಗಿದ್ರು ಇಟ್ಟ ಕುಳ್ಳಿಗಿರ್ತಾರ ಅವ್ರು. ಅದಕ್ಕ ಅವ್ಕ ಆಟ ಪಾಠ ಗೊತ್ತಿರಂಗಿಲ್ಲ. ಅದಕ್ಕೆ ನಾ ಮೊನ್ನೆ ಹೇಳಿನಿ
2: ಆಟಗಳ ಬಗ್ಗೆ ಆಸಕ್ತಿ ಇರಲ್ಲ ಆ ಮಕ್ಳ ಬಗ್ಗೆ.
0: ಮತ್ತೆ ಮನ್ಯಾಗ ಹುರಿದುಂಬಿಸ್ಬೇಕು ಇವ್ರು ಆಟಕ್ಕೆ ಹೋಗಿರ್ತೇವೆ. ಇವರು ಆ ಮನ್ಯಾಗ ಕುಂತ್ ಬಿಡ್ತಾರ, ಹೆಂಡಿಲೆ ಮನೆ ಸಾರ್ಸಿದೆ, ರೊಟ್ಟಿ ಬಡಿದೆ, ಅದು ಇದ್ದಿದೆ. ಮಕ್ಳ ಭವಿಷ್ಯ ನೋಡ್ರಿ ಅಂತ ಹೇಳಿ ನಾನು ಅದಕ್ಕ ಒಂದ್ರೆ ಗಿಡಕ ಪಡಕ ಜೋತ್ ಬೀಳತ್ ಹೇಳಿನಿ, ಎತ್ತರ ಆಗ್ತಿರ್ತ ಹೇಳಿನಿ, ಆಮೇಲೆ ಒಂದು ಹಗ್ಗ ಕೊಡಿಸಿನಿ, ಹಗ್ಗ ಹಾಡತ್ ಹೇಳಿ, ಅದನ್ನು ಒಂದು ಆಟನ ಅಲ್ಲೇನ.
2: ಪ್ರತಿದಿನ ಆಟ ಸದಾ ಆರೋಗ್ಯ ನೋಡಕ್ಕ, ಪ್ರತಿದಿನ ಮಕ್ಳು ಆಟ ಆಡ್ತಾ ಇರ್ಬೇಕು.
0: ಮತ್ತೆ ಇನ್ನೊಂದ್ ಏನಂದ್ರ ಇದು ಎಲ್ಲ ಹೆಂಗ ನಿನ್ ಗೊತ್ತಾತ ನಿಮ್ಗೆ ಅನ್ಸಿರ್ಬೇಕು, ಮನಸ್ನ್ಯಾಗ ಸಂದೇಹ ಹುಟ್ಟಿರ್ಬೇಕು. ಈ ಟಿವಿ ಒಳಗ ಕ್ರಿಕೆಟ್ ನೋಡಿನಿ, ಫುಟ್ಬಾಲ್ ನೋಡಿನಿ, ಎಷ್ಟ್ ಆಟಗಳದಾವು ಅಂತಾವೆಲ್ಲ ನಾವು ಆಡ್ಲಿ ಕಟ್ಟೆ ಹೋತ್ಬಿಡು. ಓಣಿ ಒಳಗ ಆಡ್ತಿದ್ದಿಲ್ಲ ಸಣ್ಣವರಿದ್ದಾಗ, ಅಂತವ್ರ ಆಡ್ಬೇಕು.
2: ಮತ್ತ ಕ್ರೀಡೆ ಜೀವನಕ್ಕ ಒಂದ್ ಶಕ್ತಿ ನೀಡ್ತದ, ಒಂದ್ ಸ್ಫೂರ್ತಿ ನೀಡ್ತದ, ಮತ್ತ ಶಿಸ್ತು ಮತ್ತ ಸಂಯಮ ನೀಡ್ತಿರ್ತದ. ಅದಕ್ಕಾಗಿ ಮಕ್ಳು ಆಡ್ಲೇಬೇಕಕ್ಕ. ಕೂತಲ್ಲೇ ಕೂತ್ಕೊಂಡು ಬರೇ ಮೊಬೈಲ್ ಕೊಟ್ಕಿಂದ ಮೊಬೈಲ್ ನೊಳಗ್ ಗೇಮ್ ಆಡಪ್ಪ ಅಂತಂದ್ರ ಆ ಮಕ್ಳಿಗೆ ಹಸಿವೂ ಆಗಲ್ಲ.
1: ಹೋಗೋದ್ರಿಂದ ಮೈಂಡ್ ಫ್ರೆಶ್ ಆಗ್ತದೆ.
2: ಹಾ, ಇಲ್ಲೇ ಮನೆಯೊಳಗ್ ಕೂತ್ಕೊಂಡು ಏನಂಗಾಗಿ ಬಿಟ್ಟಿರ್ತಾವಪ್ಪ ಅಂತಂದ್ರ ಯಾರು ಮಾತಾಡ್ಸದಾಗ ಸುಂದರದಂಗ ಇದ್ ಬಿಟ್ಟಿರ್ತಾವ. ಹೌದಾ? ಹ್ಮ್, ಅಷ್ಟೇ ಇದ್ದಿರ್ತಾವ ನೋಡ್ರಿ. ಹೊರಗಡೆ ಇದ್ದಿರ್ತಕ್ಕಂತ ಮಕ್ಳು ಚಟ್ನೆ ನಡಿ ಚುಟ್ನ ಅಂತಿರ್ತಾವ. ಅಷ್ಟೊಂದು ಮಕ್ಳು ಆಕ್ಟಿವ್ ಆಗಿರ್ತಾವ. ಅದಕ್ಕ ಹೆಚ್ಚು ಹೊರಗೆ ಏನಪ್ಪ ಅಂತಂದ್ರ ಮಕ್ಕಳನ್ನ ಬೆಳೆಸೋದು ಸೂಕ್ತ. ಯಾಕಂದ್ರ ಎಲ್ಲಾ ರಂಗದೊಳಗೂ ಮುಂದಿರ್ತಾರ ಅವ್ರು. ಆಟನು ಗೊತ್ತು, ಪಾಠನು ಗೊತ್ತು. ಅದಕ್ಕೇನ ಸದೃಢ ಧ್ಯೇಯ ಬೇಕಪ್ಪ ಅಂತಂದ್ರ ಆಟೋಟಗಳಲ್ಲಿ ಮಕ್ಕಳಿಗೆ ಬೆಳೆಸಲೇಬೇಕು.
0: ಅಲ್ಪ ಈಗ ಮಗಳು ಹೇಳಾತಿತ್ತು ಬರೀ ಆಟಕ್ಕೆ ಹೋಗಿ ಯವ ಆತಿ ನೀನು, ಅಲ್ಲಿ ಮಳಿ ಬರತ್ತೈತಿ ಏನ್ ಮಾಡ್ಲಿ ಅಂದ. ಅಂತ ಟೈಮ್ನಾಗ ಮನಿಯೊಳಗ ಅವ್ ಕ್ಯಾರಂ ಬೋರ್ಡ್ ಆಡ್ತಾರ, ಚೆಸ್ ಆಡ್ತಾರ, ಅಂತವು ಅಣಿಕಲ್ಲ ಆಡ್ತೇವಿ. ಯಾವ್ದು ಆಟ ಕೆಟ್ಟಲ್ಲ. ಮತ್ತ ಆಮ ಎಣಿ ಆಟ ಅವು ಆಡ್ತೇವಿ. ಇಂತವೆಲ್ಲ ಮನ್ಯಾಗ ಆಡ್ಸಕ್ ಹಚ್ಚದಪ್ಪ. ಹೌದಿಲ್ಲ? ಮತ್ತ ಮನಿಯೊಳಗ ಬರೀ ಅವಕ ಬಿಡಬಾರ್ದು. ನಾವು ದೊಡ್ಡವರು ಅವ್ರ ಜೋಡಿ ಮಕ್ಕಳಾಗಿ ಬೆರತ್ರ ಮಾತ್ರ ಅವರು ಚಂದಂಗೆ ಜಲ್ ಬಿಟ್ಟು ಆಡ್ತಾರ.
2: ಕ್ರೀಡೆಗಳೊಳಗ ಏನಪ್ಪಾ ಅಂತಂದ್ರ ನಾಯಕತ್ವ ಗುಣ ಬೆಳಿತೈತಿ, ಮತ್ತ ಶಿಸ್ತು ಬೆಳಿತೈತಿ, ಮತ್ತ ತಂಡದ ಮನೋಭಾವ ಅಂದ್ರ ನಾವೆಲ್ಲರೂ ಒಂದು ಅಂತಕ್ಕಂತ ಭಾವನೆಯನ್ನು ಬೆಳೆಸ್ತದ. ಮತ್ತ ಎಲ್ಲರೊಂದಿಗೆ ಸಂವಾದ ಮಾಡ್ತಕ್ಕಂಥದ್ದು, ಚರ್ಚಾ ಕೂಟ ಮಾಡ್ತಕ್ಕಂಥದ್ದು, ಬೆಳಿತಕ್ಕಂಥದ್ದು ಈ ಆಟಗಳಿಂದ ಬರ್ತದೆ. ಬರೇ ಮನೆಯಲ್ಲಿ ಕೂತ್ರೆ ಬರಲ್ಲ.
0: ಹೌದು,
1: ಅದಕ್ಕ ಒಂದು ದಿನಾನ ಮೀಸಲಿಟ್ಟರು. ಈಗ
0: ಅದು ಯಾವುದು
2: ಇವತ್ತೇ ಆಗಸ್ಟ್ 29 ಕ್ರೀಡಾ ದಿನ ಇವತ್ತು.
0: ನಾವು ಅದ್ರ ಬಗ್ಗೆನೇ ಮಾತಾಡಕತ್ತೀವಿ.
1: ಅಚಾನಕ್ ಹಿಂಗೆ ಮಾತಾಡತ್ತೀವಿ ನೋಡಿ, ಇದ್ರ ಬಗ್ಗೆನೇ ಮಾತಾಡತ್ತೀವಿ ನೋಡಿ.
0: ಅಲ್ಲ ಸರ, ರಾಮು ಏನ್ ಬಾರಿ ವಾ, ಎಲ್ಲ ತಿಳ್ಕೊಂಡಿರ್ತಾನ ನೋಡು.
2: ಮತ್ತ
1: ನಮ್ ತಮ್ಮಂದ್ರೆ ಏನ್ ಅನ್ಕೊಂಡಿನಿ?
0: ಕೈ ಮ್ಯಾಲೆ ಬಿಡು.
2: ಅದಕ್ಕ ಇವತ್ತು ಪೇಪರ್ದಾಗ ಏನ್ ಕೊಟ್ಟರು ಗೊತ್ತೇನು? ಆಟವು ದೈಹಿಕ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರ್ಬೇಕಪ್ಪ ಅಂತಂದ್ರ ಆಟವು ಈ ಬೆಳವಣಿಗೆ ಅತ್ಯಂತ ಸಹಕಾರಿ ಆಗ್ತದ ಅಂತ ಬರ್ದಾರವ.
0: ಈಗ ಆಟ ಆಡಿದಷ್ಟೇ ಬಾಯಿ ಒಣಗಿ ನೀರ್ ಬೀಳಾಕತ್ತೈತಿ, ನಡಿ ಅಲ್ಲೇ ಕಬ್ಬಿನ ಹಾಲು ಕುಡಿದ್ ಬರೋಣ ಅಂತ. ಏನಂತೀರಿ?
2: ನಡಿಯಕ್ಕ ನಡಿ ನಡಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು
3: ಭಾರತಿ ಸುಣಗಾರ್, ಪಂಢರಿ ಡೊಳ್ಳಿ ಹಾಗೂ ಸಂತೋಷಿ ಶಶಿಧರ್ ಕುಸೂರ್.

ಸುಲೋಚನ ಮಂದಿರಕ್ಕೆ ಬರ್ತಾರೆ, ಆಗ ಅವರನ್ನ ಭೇಟಿಯಾಗಬಹುದು. ಅಲ್ಲಿವರೆಗೆ ಈ ಅತಿಥಿ ಗೃಹದಲ್ಲಿ ಕುಳಿತಿರಿ ಅಂತ ಹೇಳಿ ಹೊರಟು ಹೋದ್ರು. ಅರ್ಧ ಗಂಟೆಯ ನಂತರ ಪಂಡಿತರು ಆ ಪ್ರವಚನ ಮಂದಿರಕ್ಕೆ ಬಂದ್ರು. ಅದಾಗಲೇ ಆಶ್ರಮದ ಅನೇಕ ಭಕ್ತರ ದಂಡು ಆಗಮಿಸಿತ್ತು. ಗುರುಗಳು ಪ್ರವಚನ ಆರಂಭ ಮಾಡಿದ್ರು. ಪ್ರತಿದಿನ ಪ್ರವಚನ ಮುಗಿದ ನಂತರ ಸ್ವಲ್ಪ ಸಮಯ ಪ್ರಶ್ನೋತ್ತರ ಸಮಯಕ್ಕೆ ಮೀಸಲಿಡಲಾಗ್ತಾ ಇತ್ತು. ಎಂದಿನಂತೆ ಪ್ರಶ್ನೋತ್ತರದ ವೇಳೆ ಶುರುವಾಯಿತು. ಗುರುಗಳ ಪ್ರವಚನದಿಂದ ಪ್ರಭಾವಿತರಾಗಿದ್ದ ಪಂಡಿತರು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ತಮ್ಮ ಪ್ರಶ್ನೆ ಹಾಗೂ ಸಂದೇಹಗಳಿಗೆ ಪರಿಹಾರವನ್ನ ಕಂಡುಕೊಂಡ್ರು. ಪ್ರಶ್ನೋತ್ತರ ವೇಳೆ ಮುಗಿದ ನಂತರ ಗುರುಗಳು ಎಲ್ಲರನ್ನ ಉಪಾಹಾರಕ್ಕೆ ಕರೆದುಕೊಂಡು ಹೋದ್ರು. ಉಪಾಹಾರ ಸೇವಿಸುವಾಗ ಗುರುಗಳನ್ನ ತಮ್ಮ ಪ್ರವಚನ ಕೇಳಿ ಮನಸ್ಸಿಗೆ ತುಂಬಾ ಆನಂದವಾಯಿತು. ನನ್ನ ಸುಮಾರು ಪ್ರಶ್ನೆಗಳಿಗೆ ನೀವು ಉತ್ತರಿಸಿದ್ದೀರಿ. ನಿಮ್ಮೊಂದಿಗೆ ಮಾತನಾಡ್ತಾ ಇದ್ರೆ ನಿಮ್ಮನ್ನ ಎಲ್ಲೋ ನೋಡಿದ ಹಾಗೆ ಅನ್ನಿಸ್ತದೆ, ಆದ್ರೆ ನನಗೆ ನೆನಪಾಗ್ತಾ ಇಲ್ಲ ಅಂತ ಹೇಳಿದ್ರು ಪಂಡಿತರು. ಅದಕ್ಕೆ ಗುರುಗಳು, ಹೌದು, ನೀವು ಈ ಆಶ್ರಮಕ್ಕೆ ಆಗಮಿಸುತ್ತಿದ್ದಂತೆ ಪ್ರಥಮವಾಗಿ ಭೇಟಿಯಾಗಿದ್ದು ನನ್ನನ್ನೇ. ನೀವು ಬಂದಾಗ ನಿಮ್ಮನ್ನ ಸ್ವಾಗತಿಸಿದವನು ನಾನೇ, ಅತಿಥಿ ಗೃಹಕ್ಕೆ ಕರೆದೊಯ್ದವನು ನಾನೇ ಅಂತ ಹೇಳಿದ್ರು ಪಂಡಿತರು ಆಶ್ಚರ್ಯದಿಂದ. ಆಗ ನನಗೆ ಭೇಟಿಯಾದವರು ಕಸ ಗುಡಿಸ್ತಾ ಇದ್ದವರು ನೀವೇನಾ? ಆದ್ರೆ ನೀವಿಲ್ಲಿ ಎಷ್ಟೊಂದು ಒಳ್ಳೆಯ ಪ್ರವಚನವನ್ನ ನೀಡಿದ್ದೀರಿ, ಇದು ಹೇಗೆ ಸಾಧ್ಯ ಅಂತ ಕೇಳಿದ್ರು ಪಂಡಿತರು. ಆಗ ಗುರುಗಳು, ಅಂಗಳದಲ್ಲಿ ಕಸ ಗುಡಿಸುವುದು, ಪ್ರವಚನ ಮಂದಿರದಲ್ಲಿ ಪ್ರವಚನ ಮಾಡುವುದು, ಇವೆರಡೂ ದೇವರ ಪೂಜೆ ಎಂದೇ ಭಾವಿಸಿ ಮಾಡ್ತೇನೆ. ಅದನ್ನ ಚೆನ್ನಾಗಿ ಮಾಡಿದ್ರೆ ಇದನ್ನು ಕೂಡ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಭಾವಿಸುವವರಿಗೆ ಭಗವಂತ ದಕ್ಷತೆಯಿಂದ ಕೆಲಸ ಮಾಡಲು ಶಕ್ತಿ ಕೊಡ್ತಾನೆ, ಯಶಸ್ಸು ಕೊಡ್ತಾನೆ ಅಂತ ಹೇಳಿದ್ರು ಗುರುಗಳು. ಶ್ರೋತೃಗಳೇ, ಕೇಳಿದ್ರಲ್ಲ ಕಥೆಯನ್ನ. ನಮಸ್ಕಾರ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನೀತಿ ಕಥೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂತರೊಬ್ರು ತಮ್ಮ ಪ್ರವಚನದಲ್ಲಿ ಒಂದು ಘಟನೆಯ ಕುರಿತಾದ ಉದಾಹರಣೆಯನ್ನ ನೀಡಿದ್ರು. ಒಂದು ಆಶ್ರಮವಿತ್ತು. ಅಲ್ಲಿನ ಗುರುಗಳನ್ನ ನೋಡಲು ಪಂಡಿತರೊಬ್ಬರು ಅಲ್ಲಿಗೆ ಬಂದ್ರು. ಆ ಆಶ್ರಮದ ಅಂಗಳದಲ್ಲಿ ಒಬ್ರು ಹಸನ್ಮುಖತೆಯಿಂದ ಕಸಗುಡಿಸುವ ಕಾರ್ಯದಲ್ಲಿ ನಿರತರಾಗಿದ್ರು. ಆಗ ಪಂಡಿತರು ಕಸಗುಡಿಸುವವರನ್ನ ಕಂಡು, ಏನಪ್ಪ ನಾನೀ ಆಶ್ರಮದ ಗುರುಗಳನ್ನ ಭೇಟಿಯಾಗಬೇಕಿತ್ತು ಅಂತ ಕೇಳಿದ್ರು. ಕಸ ಗುಡಿಸ್ತಾ ಇದ್ದ ವ್ಯಕ್ತಿ, ಅವರು ಇನ್ನರ್ಧ ಗಂಟೆ ಬಿಟ್ಟು ಪ್ರವಚನ ನೀಡಲು

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
1: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಚೆಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರವನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ.

ಮಿಶ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಭಕ್ತಿಗೀತೆ ಜೀವಯಾತ್ರೆಯವರ ರಚನೆ ಹಾಗೂ ಸಂಗೀತ ನಿರ್ದೇಶನ ಕಸ್ತೂರಿ ಶಂಕರ್ ಅವರ ಗಾಯನ.

0: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
1: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
0: ಅನ್ನ ಚೆಲ್ಲಲು ನಿಮಿಷ ಸಾಕು,
1: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
0: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ವ್ಯವಹಣೆಯಿದೆ.
1: ಅನ್ನ ಪರಬ್ರಹ್ಮನ ಸ್ವರೂಪ,
0: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
1: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
0: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
1: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
2: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.

ವಿಶೇಷ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಗಂಗಾ ಜಮುನಾ ಸರಸ್ವತಿ ಹಿಂದಿ ಚಿತ್ರದ ಹಾಡಿಗೆಂದು ಧ್ವನಿಯಾಗಿದ್ದಾರೆ ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರು.

ಇದಾಗಿತ್ತು ಇಂದಿನ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ. ಇದು ಆಕಾಶವಾಣಿಯ ವಿಜಯಪುರ FM ಕೇಂದ್ರ. ಆತ್ಮೀಯ ಕೇಳುಗ ಬಾಂಧವರೇ, ಗಮನಿಸಿ, ಇಂದು ಬೆಳಿಗ್ಗೆ 10:55 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನ್ ಕಿ ಬಾತ್. ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕಾರ್ಯಕ್ರಮ ಮೂಡಿಬರುವುದು. ಕಾರ್ಯಕ್ರಮದ ಹಿಂದಿ ಅವತರಣಿಕೆಯ ನಂತರ ಕನ್ನಡ ಅವತರಣಿಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.

0: ಆಕಾಶವಾಣಿ ವಿಜಯಪುರ ಕೇಂದ್ರ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇದೀಗ ಮೊದಲಿಗೊಂದು ಪ್ರಕಟಣೆ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
2: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಇದೀಗ

ಸೋನು ನಿಗಮ್ ಹಾಗೂ ಸುನಿಧಿ ಚೌಹಾಣ್ ಅವರ ಕಂಠಸಿರಿಯಲ್ಲಿ ಚೆಲುವಿನ ಚಿತ್ತಾರ ಚಿತ್ರದ ಗೀತೆ ಪ್ರಸಾರವಾಯಿತು. ಉದಿತ್ ನಾರಾಯಣ್ ಹಾಗೂ ಚಿತ್ರರವರ ಸ್ವರಗಳಲ್ಲಿದೆ ಮಿಲನ ಚಿತ್ರದ ಹಾಡು.

0: ಗಿಡ ಕಡಿಬೇಡ, ಕಡಿಬೇಡ.
1: ಅಯ್ಯಯ್ಯೋ, ಮರ ಕಡ್ದೇ ಹಾಕ್ಬಿಟ್ರು.
0: ಪಾಪ ಗಿಡ ಅಳ್ಳಿ ಕತ್ತದ, ತೂ ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
1: ಗಿಡ ಗಿಡ ಅಳ್ಬೇಡ, ನಾನು ಇಲ್ಲೇ ಒಂದ್ಸತಿ ನೆಡ್ತೀನಿ. ದಿನಾಲು ಅದಕ್ಕೆ ನೀರು ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
0: ಹಸಿರೇ ಉಸಿರು.
2: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.
3: ಶ್ರೇಯಾ ಘೋಷಾಲ್ ರವರು ಹಾಡಿರುವ ಸಂಜು ವೇಡ್ಸ್ ಗೀತ ಚಿತ್ರದ ಹಾಡು. ಕವಿರಾಜರವರ ಗೀತರಚನೆ, ಜೆಸಿ ಗಿಫ್ಟ್ ರವರ ರಾಗ ಸಂಯೋಜನೆ.

ಆತ್ಮೀಯ ಕೇಳುಗ ಬಾಂಧವರೇ, ಇಂದು ಬೆಳಿಗ್ಗೆ 10:55 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನ್ ಕಿ ಬಾತ್. ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕಾರ್ಯಕ್ರಮ ಬಿತ್ತರಗೊಳ್ಳುವುದು. ಕಾರ್ಯಕ್ರಮದ ಹಿಂದಿ ಅವತರಣಿಕೆಯ ನಂತರ ಕನ್ನಡ ಅವತರಣಿಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು. ವಿಜಯ್ ಪ್ರಕಾಶ್ ರವರ ಹಿನ್ನೆಲೆ ಗಾಯನದಲ್ಲಿ ರಾಜ್ಕುಮಾರ್ ಚಿತ್ರದ ಹಾಡು.

0: ಏ ಬಸ್ಯಾ ಬಸ್ಯಾ, ಹಿಂಗ ನೆಲ ಒರೆಸುದು ಕೈಯಾಗೇನದು? ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೋ, ಒಗಿ ಅದನ್ನ ಹತ್ಲ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
1: ಅವರೇ, ನಾನು ಸಾಲಿಗೆ ಹೋಗ್ತೀನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನ್ರಿ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನ್ರಿ, ಓದ್ಕೋತೀನಿ.
0: ನಿನಗೆ ಹಾಕಲ್ಲ ಮೂಳ ಸಾಲಿ. ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕೂಲಿ ತಗೊಂಡು ಹೋಗ್ಯಾನಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ಟಿಗೆ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ. ಹುಷಾರ್
1: ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ ಅವರ. ಹೊಡಿಬೇಡ್ರಿ ಹೊಡಿಬೇಡ್ರಿ.

ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ, ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ. ನೆನಪಿರಲಿ.

ಆಕಾಶವಾಣಿಯ ವಿಜಯಪುರ ಎಫ್ಎಂನಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಕೊನೆಯಲ್ಲಿದೆ ಅರಸು ಚಿತ್ರದಿಂದ ಇದ್ದ ಗೀತೆ.

ಆತ್ಮೀರಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇದುವರೆಗೆ ಆಲಿಸಿದಿರಿ. ಇದು ಆಕಾಶವಾಣಿ ವಿಜಯಪುರ FM. ಪ್ರಿಯ ಕೇಳುಗ ಬಾಂಧವರೇ, ಇಂದು ಬೆಳಿಗ್ಗೆ 10:55 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನ್ ಕಿ ಬಾತ್. ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕಾರ್ಯಕ್ರಮ ಬಿತ್ತರಗೊಳ್ಳುವುದು. ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಹಿಂದಿ ಅವತರಣಿಕೆಯ ನಂತರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ಆಕಾಶವಾಣಿ ವಿಜಯಪುರ ಕೇಂದ್ರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಸಮಯ 10:00 ಆಗುತ್ತಲಿದೆ.

0: ರಾಜ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲವೆಂದು
1: ನಾವು ಮಾಡುವ ಕಾಯಕದಲ್ಲೇ ಕೈಲಾಸವನ್ನು ಕಂಡಂತಹ ಮತ್ತೊಬ್ಬ ಮಹಾನ್ ವ್ಯಕ್ತಿ ಅಂತಲೇ ಹೇಳಬಹುದು ಭಕ್ತ ಕುಂಬಾರ. ಮಣ್ಣಿನ ಮಡಿಕೆಗಳನ್ನು ಮಾಡ್ತಾ ಪಾಂಡುರಂಗನ ನಾಮಸ್ಮರಣೆಯಲ್ಲಿ ಎಷ್ಟು ಲೀನರಾಗಿರ್ತಾ ಇದ್ರು ಅಂದರೆ ಅವರಿಗೆ ಬಾಹ್ಯ ಜಗತ್ತಿನ ಅರಿವೇ ಇರ್ತಾ ಇರಲಿಲ್ಲ. ಕಾಯಕವೇ ಕೈಲಾಸ, ಕರ್ಮವೇ ಪೂಜೆ ಎಂಬುದಕ್ಕೆ ಭಕ್ತ ಕುಂಬಾರರ ಬದುಕೇ ಸಾಕ್ಷಿ. ನಾವು ಮಾಡುವಂತಹ ಕೆಲಸ ಸಣ್ಣದಿರಲಿ ದೊಡ್ಡದಿರಲಿ, ಅದರಲ್ಲಿ ಪ್ರಾಮಾಣಿಕತೆ ಮತ್ತು ದೈವಿಕ ಸಮರ್ಪಣಾ ಭಾವವಿದ್ರೆ ಅದುವೇ ಭಗವಂತನಿಗೆ ಸಲ್ಲುವಂತಹ ಶ್ರೇಷ್ಠ ಪೂಜೆ. ಮತ್ತೊಂದು ನಾವು ಹೇಳುವಂತಹ ಅಥವಾ ನಾವು ನಮ್ಮನ್ನೇ ಸಮರ್ಪಿಸಿಕೊಳ್ಳುವಂತಹ ಒಂದು ವಿಶೇಷ ಏನಪ್ಪಾ ಅಂತಂದರೆ ಸಿಕ್ಕಿರುವಂತಹ ಒಂದು ಪುಣ್ಯ ಅಂತಲೇ ನಾವು ಹೇಳ್ಬೋದು. ಮತ್ತೊಂದು ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಭಕ್ತ ಕುಂಬಾರ ಚಿತ್ರದ ಗೀತೆ ಪಿ ವಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿಗಳ ಈ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಭಕ್ತಿ ಸಂಪ್ರದಾಯದಲ್ಲಿ ಸ್ತ್ರೀ ಶಕ್ತಿಯ ಸಮರ್ಪಣೆ ಮತ್ತು ಸಹಿಷ್ಣುತೆ ಅನನ್ಯವಾದದ್ದು. ಮಹಾರಾಷ್ಟ್ರದ ಪುಣ್ಯಭೂಮಿಯಲ್ಲಿ ಬಾಳಿ ಬದುಕಿದ ಸತಿ ಸಕ್ಕುಬಾಯಿ ಅವರ ಕಥೆ ಕೇಳಿದ್ರೆ ಕಣ್ಣಾಲಿಗಳು ತೇವವಾಗುತ್ತೆ. ಅತ್ತೆ ಮಾವನ ಕ್ರೂರ ಹಿಂಸೆ, ಕಠಿಣ ಗೃಹ ಕೃತ್ಯಗಳ ಮಧ್ಯೆಯೂ ಕೂಡ ಅವಳು ವಿಠ್ಠಲನ ಮೇಲಿದ್ದಂತಹ ಭಕ್ತಿಯನ್ನು ಬಿಡಲಿಲ್ಲ. ಅವಳನ್ನು ಕಂಬಕ್ಕೆ ಕಟ್ಟಿ ಹಾಕಿದಾಗ ಸ್ವತಃ ಆ ಪಾಂಡುರಂಗನೇ ಸಕ್ಕುಬಾಯಿಯ ರೂಪದಲ್ಲಿ ಬಂದು ಮನೆಯ ಕೆಲಸಗಳನ್ನು ಮಾಡಿ ಅವಳಿಗೆ ಪಂಡರಾಪುರದ ಯಾತ್ರೆಗೆ ದಾರಿ ಮಾಡಿಕೊಡ್ತಾನೆ. ಈ ಕಥೆ ನಮಗೆ ಏನು ಕಲಿಸುತ್ತೆ ಅಂದರೆ, ಸಹನೆ ಮತ್ತು ಕಷ್ಟಗಳ ಮಧ್ಯೆ ಕೂಡ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳೋದಿರೋದು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಸತಿ ಸಕ್ಕುಬಾಯಿ ಚಿತ್ರದ ಗೀತೆ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ನಿರ್ದೇಶನ.

ಅದ್ಭುತ ಸಂತರಾದಂಥವರು, ಜ್ಞಾನಿಗಳಾದಂಥವರು, ಭಕ್ತಿಯ ಸಂಗಮವಾದಂಥವರು ಸಂತ ಜ್ಞಾನದೇವರು, ಅಂದರೆ ಜ್ಞಾನೇಶ್ವರ ಅಂತ ಕೂಡ ನಾವು ಹೇಳ್ತೀವಿ. ಕೇವಲ 21 ವರ್ಷಗಳ ಅಲ್ಪ ಆಯಸ್ಸಿನಲ್ಲಿಯೇ ಅವರು ಮಾಡಿದಂತಹ ಸಾಧನೆ ಅದ್ಭುತ. ಸಮಾಜದಿಂದ ಬಹಿಷ್ಕೃತರಾದಂತಹ ಕುಟುಂಬದಲ್ಲಿ ಹುಟ್ಟಿದ್ರೂ ಕೂಡ ಅಪಾರ ಅಪಮಾನಗಳನ್ನು ಎದುರಿಸಿದರೂ ಜ್ಞಾನದೇವರಿಗೆ ಜಗತ್ತಿನ ಮೇಲೆ ದ್ವೇಷ ಬರಲಿಲ್ಲ, ಬದಲಿಗೆ ಕರುಣೆ ಮೂಡ್ತು. ಒಮ್ಮೆ ಚಾಂಗದೇವ ಎಂಬಂತಹ ಅಹಂಕಾರಿ ಯೋಗಿ ತನ್ನ ತಪಸ್ಸಿನ ಶಕ್ತಿಯಿಂದ ಹುಲಿಯ ಮೇಲೆ ಕುಳಿತು ಹಾವನ್ನ ಚಾವಟಿಯನ್ನಾಗಿ ಮಾಡಿಕೊಂಡು ಜ್ಞಾನದೇವರನ್ನ ನೋಡೋದಕ್ಕೆ ಬರ್ತಾನೆ. ಅವನಿಗೆ ತನ್ನ ಸಿದ್ಧಿಗಳ ಬಗ್ಗೆ ತೀವ್ರ ಅಹಂಕಾರ ಇರುತ್ತೆ. ಆಗ ಜ್ಞಾನದೇವ ಮತ್ತು ಅವರ ಒಡಹುಟ್ಟಿದವರಿಗೆ ಒಂದು ಒಣಗಿದ ಇಟ್ಟಿಗೆಯ ಗೋಡೆಯ ಮೇಲೆ ಕುಳಿತಿರ್ತಾರೆ. ಚಾಂಗದೇವ ಬರುತ್ತಿರೋದನ್ನ ಕಂಡು ಜ್ಞಾನದೇವರು ತಾವು ಕುಳಿತಿದ್ದಂತಹ ನಿರ್ಜೀವ ಗೋಡೆಗೇನೆ ಆಜ್ಞೆಯನ್ನ ಮಾಡ್ತಾರೆ. ಆಶ್ಚರ್ಯ ಅಂದರೆ ಆ ನಿರ್ಜೀವ ಗೋಡೆನೆ ಹಕ್ಕಿಯಂತೆ ಗಾಳಿಯಲ್ಲಿ ಹಾರುತ್ತಾ ಚಾಂಗದೇವನಿಗೆ ಎದುರಾಗತ್ತೆ. ಪ್ರಾಣಿಗಳನ್ನ ನಿಯಂತ್ರಿಸುವುದು ಯೋಗ ಶಕ್ತಿ, ಆದರೆ ಜಡ ವಸ್ತುವಿನಲ್ಲೂ ಚೈತನ್ಯ ತುಂಬೋದು ಭಗವದ್ಭಾವ. ಇದನ್ನ ಕಂಡಂತಹ ಚಾಂಗದೇವನ ಅಹಂಕಾರ ಅಡಗತ್ತೆ. ಹಾಗೇನೆ ಅವರು ಜ್ಞಾನದೇವರ ಶಿಷ್ಯರಾಗ್ತಾರೆ. ಜ್ಞಾನದೇವರು ತಮ್ಮ ಜ್ಞಾನೇಶ್ವರಿ ಗ್ರಂಥದ ಕೊನೆಯಲ್ಲಿ ಭಗವಂತನಿಗೆ ಒಂದು

ಅಂದರೆ ಅದು ತಮಗೋಸ್ಕರ ಅಲ್ಲ, ಜಗ ಪ್ರತಿಯೊಬ್ಬ ಜೀವಿಗೂ ಒಳ್ಳೆಯದಾಗಲಿ ಅಂತ ವಿಶ್ವ ಕಲ್ಯಾಣವನ್ನು ಬಯಸ್ತಾರೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಭಕ್ತ ಜ್ಞಾನದೇವ ಚಿತ್ರದ ಗೀತೆ. ಎಸ್ ಪಿ ಶೈಲಜಾ ಅವರು ಹಾಡಿದ್ದಾರೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಮತ್ತು ಭಕ್ತಿಯನ್ನ ಸಾರುವಂತಹ ಒಂದು ಸುಂದರ ಪ್ರಸಂಗ ನೆನಪಾಗ್ತಾ ಇದೆ. ಒಮ್ಮೆ ಕಳ್ಳನೊಬ್ಬ ತಡರಾತ್ರಿ ಬಸವಣ್ಣನವರ ಅರಮನೆಗೆ ಕದಿಯೋದಕ್ಕೆ ಬರ್ತಾನೆ. ಬಸವಣ್ಣನವರ ಪತ್ನಿ ನೀಲಾಂಬಿಕೆಯವರು ಮಲಗಿರುವಾಗ ಕಳ್ಳ ಅವರ ಮೈ ಮೇಲಿದ್ದಂತಹ ಚಿನ್ನದ ಒಡವೆಗಳನ್ನು ಕದಿಯೋದಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಒಂದು ಕಡೆಯ ಕಿವಿಯೋಲೆಯನ್ನು ಕತ್ತರಿಸುವಾಗ ಅವಳಿಗೆ ಎಚ್ಚರ ಆಗ್ಬಿಡತ್ತೆ. ಕಳ್ಳನು ಹೆದರಿ ಓಡೋದಕ್ಕೆ ಪ್ರಯತ್ನಿಸ್ತಾನೆ. ಆಗ ಬಸವಣ್ಣನವರು ಎದ್ದು ಆ ಕಳ್ಳನನ್ನು ತಡೆದು ನಿಲ್ಲಿಸಿ ಶಿಕ್ಷಿಸೋದೋ ಬದಲು ಅವರೇನು ಮಾಡ್ತಾರೆ ಅಂದರೆ ಅತ್ಯಂತ ಪ್ರೀತಿಯಿಂದ ಮತ್ತೊಂದು ಕಿವಿಯಲ್ಲಿದ್ದಂತಹ ಒಡವೆಯನ್ನು ಕೂಡ ತೆಗೆದು ಅವನಿಗೆ ನೀಡಿ ಹೇಳ್ತಾರೆ, ಶಿವನೇ ಭಕ್ತನ ರೂಪದಲ್ಲಿ ಬಂದು ಕೇಳ್ತಾ ಇದ್ದಾನೆ, ಅವನಿಗೆ ಎರಡು ಕಡೆಯೂ ಸಮನಾಗಿರಲಿ. ಬಸವಣ್ಣನವರ ಈ ಒಂದು ಅದ್ಭುತ ಕರುಣೆ ಮತ್ತು ದೈವಿಕ ದೃಷ್ಟಿಯನ್ನು ಕಂಡಂತಹ ಆ ಕಳ್ಳನ ಹೃದಯ ಪರಿವರ್ತನೆ ಆಗತ್ತೆ. ಅವನು ಅವರಿಗೆ ಶರಣಾಗ್ತಾನೆ. ಅಂದರೆ ದೀನ ದಲಿತರ ಸೇವೆ ಮಾಡೋದು ಹಾಗೂ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವುದೇ ನಿಜವಾದ ಶಿವಭಕ್ತಿ ಅಂತ ಬಸವಣ್ಣನವರು ಸಾರಿದ್ದಾರೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಕ್ರಾಂತಿಯೋಗಿ ಬಸವಣ್ಣ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಮಾತೆ ಮಹಾದೇವಿಯವರ ಈ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಇನ್ನು ನಮ್ಮ ಹೆಮ್ಮೆಯ ಕಲ್ಯಾಣದ ಕ್ರಾಂತಿಕಾರಿ ಭಕ್ತಿ ಭಂಡಾರಿ ಜಗಜ್ಯೋತಿ ಬಸವಣ್ಣನವರು. ಬಸವಣ್ಣನವರ ಭಕ್ತಿ ಕೇವಲ ಗುಡಿಯಲ್ಲಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವಂತಹ ಭಕ್ತಿಯಾಗಿರಲಿಲ್ಲ. ಅದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ಪ್ರೀತಿಸುವ ಮಾನವೀಯ ಭಕ್ತಿಯಾಗಿತ್ತು. ಅವರು ಜಗತ್ತಿಗೆ ನೀಡಿದ ಪರಮಸೂತ್ರ ಕಾಯಕವೇ ಕೈಲಾಸ ಮತ್ತು ದಾಸೋಹ. ಬಸವಣ್ಣನವರ ಉದಾತ್ತತೆ,

ಸಮರ್ಪಣೆಯ ಮತ್ತೊಂದು ಹೆಸರು ರಾಜಪಠಾಣದ ರಾಜಕುಮಾರಿ ಮೀರಾಬಾಯಿ. ಅರಮನೆಯ ವೈಭೋಗ, ರಾಜವಂಶದ ಪ್ರತಿಷ್ಠೆ ಎಲ್ಲವನ್ನೂ ತೊರೆದು ಗಿರಿಧರ ಗೋಪಾಲನ ಪ್ರೇಮದಲ್ಲಿ ಅವಳು ತನ್ಮಯಳಾಗ್ತಾಳೆ. ಅವಳಿಗೆ ನೀಡಿದ ವಿಷದ ಕರಟವೂ ಕೂಡ ಕೃಷ್ಣನ ಕೃಪೆಯಿಂದ ಅಮೃತವಾಗುತ್ತೆ. ಲೋಕದ ನಿಂದನೆ, ಅಪಹಾಸ್ಯ ಯಾವುದಕ್ಕೂ ಜಗ್ಗದಂತಹ ಮೀರಾಬಾಯಿ ಅಂತ ಭಕ್ತಿ ನಮಗೆ ಕಲಿಸುವುದು ಏನು ಅಂದರೆ, ನಮ್ಮ ಧ್ಯೇಯ ಮತ್ತು ನಂಬಿಕೆಯಲ್ಲಿ ಯಾವುದೇ ರಾಜಿ ಇಲ್ಲದ ಅಚಲತೆ ಇರಬೇಕು. ನಮ್ಮ ನಾಡಿನ ಶ್ರೇಷ್ಠ ದಾರ್ಶನಿಕರಾದಂಥ ಡಿ ವಿ ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಬದುಕಿನ ಈ ಪರಮ ಸತ್ಯವನ್ನು ಹೇಳಿದ್ದಾರೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲವಾಗು ದೀನ ಜನರ ಒಡನಾಟದಲ್ಲಿ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಕಷ್ಟ ಬಂದಾಗ ಕಲ್ಲಿನಂತೆ ಧೈರ್ಯವಾಗಿರಬೇಕು, ದೀನ ದಲಿತರಿಗೆ ಬೆಲ್ಲದಂತೆ ಸಿಹಿಯಾಗಿರಬೇಕು, ಎಲ್ಲರೊಂದಿಗೆ ಮಲ್ಲಿಗೆಯಂತೆ ಸುಗಂಧ ಬೀರಬೇಕು. ಇದುವೇ ಭಕ್ತಿಯ ನಿಜವಾದ ಅಂತಿಮ ಸ್ವರೂಪ ಅಂತ ಹೇಳಬಹುದು. ಇನ್ನೇನು ಸಮಯ ಮುಗಿತಾ ಬಂತು. ನಮ್ಮ ಒಂದು ಗಂಟೆಯ ಪಯಣ ದೈವಿಕ ಪಯಣ ಅಂತಲೇ ಹೇಳ್ಬೋದು. ಮುಗಿಸುವಂತಹ ಸಮಯ ಹತ್ತಿರವಾಗ್ತಾ ಇದೆ. ಇವತ್ತಿನ ದಿನದ ಕೊನೆಯಲ್ಲಿ ಏನು ಹೇಳಬೇಕು ಅಂತಂದರೆ, ಭಕ್ತಿ ಅಂದರೆ ಸಂಸಾರವನ್ನು ಬಿಟ್ಟು ಕಾಡಿಗೆ ಹೋಗೋದಲ್ಲ, ಸಂಸಾರದಲ್ಲೂ ಕೂಡ ಪ್ರಾಮಾಣಿಕತೆ, ಕರುಣೆ, ತಾಳ್ಮೆ ಮತ್ತು ಪ್ರೀತಿಯನ್ನು ಉಳಿಸಿಕೊಂಡು ಬದುಕುವುದು. ನಿನ್ನೆ ಆಗಿದ್ದು ಇತಿಹಾಸ, ನಾಳೆ ಅನ್ನೋದು ನಿಗೂಢ. ಇವತ್ತು ಅಂದರೆ ಈ ಕ್ಷಣ ಭಗವಂತ ನಮಗೆ ನೀಡಿರುವಂತಹ ಅಮೂಲ್ಯ ಕೊಡುಗೆ. ಪ್ರತಿಯೊಬ್ಬರಲ್ಲೂ ಕೂಡ ಒಳ್ಳೆಯದನ್ನು ಕಾಣಿ, ಮುಖದಲ್ಲಿ ಸಣ್ಣ ನಗು ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಇಂದಿನ ಕಡೆಯ ಗೀತೆಯನ್ನು ಪ್ರಸಾರ ಮಾಡ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ಮಹಾಕ್ಷತ್ರಿಯ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಇದೆ. ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರದ್ದು.

ಸುನ್ಹೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಸಿಕಂದರೆ ಆಜಂ ಚಿತ್ರದ ಗೀತೆ, ಮೊಹಮ್ಮದ್ ರಫಿ ಅವರು ಹಾಡಿದ್ದಾರೆ. ರಾಜೇಂದ್ರ ಕೃಷ್ಣನ್ ಅವರ ಸಾಹಿತ್ಯಕ್ಕೆ ಹನ್ಸ್ ರಾಜ್ ಭೇಲ್ ಅವರ ಸಂಗೀತ.

ಮುಖೇಶ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಶ್ರೀ ಚಾರ್ಸೋಬೀಸ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಶೈಲೇಂದ್ರ ಅವರ ಸಾಹಿತ್ಯಕ್ಕೆ ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಮುಂದೆ ಕೇಳಿ ಶಹೀದ್ ಚಿತ್ರದ ಗೀತೆ. ಮುಖೇಶ್, ಮಹೇಂದ್ರ ಕಪೂರ್ ಹಾಗೂ ರಾಜೇಂದ್ರ ಭಾಟಿಯಾ ಅವರು ಹಾಡಿದ್ದಾರೆ. ಪ್ರೇಮ್ ಸೋನಿ ಅವರ ಸಂಗೀತ.

ಮೊಹಮ್ಮದ್ ರಫಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಶಹೀದ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಪ್ರೇಮ್ ಧವನ್ ಅವರ ಸಾಹಿತ್ಯಕ್ಕೆ ಪ್ರೇಮ್ ಸೋನಿ ಅವರ ಸಂಗೀತ ನಿರ್ದೇಶನವಿತ್ತು. ಸುನ್ಹೇರೆ ಪಲ್ಕ್ನಲ್ಲಿ ಇನ್ನು ಮುಂದೆ ಕೇಳಿ ಕರ್ಮ ಚಿತ್ರದ ಗೀತೆ. ಹಾಡಿದ್ದಾರೆ ಕವಿತಾ ಕೃಷ್ಣಮೂರ್ತಿ, ಮೊಹಮ್ಮದ್ ಅಜೀಜ್ ಹಾಗೂ ಸಂಗಡಿಗರು. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ.

ಇದು ಆಕಾಶವಾಣಿಯ ವಿಜಯಪುರ ಕೇಂದ್ರ. ಆತ್ಮೀಯರೇ, ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನ್ ಕಿ ಬಾತ್. ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕಾರ್ಯಕ್ರಮ ಬಿತ್ತರಗೊಳ್ಳುವುದು.

0: आदमी का है। मेरा आपसे आग्रह है कि स्वयं भी वोकल फॉर लोकल को अपनाएं और दूसरों को भी इसके लिए प्रेरित कीजिए। साथियों, आपके आसपास भी ऐसे अनेक लोग होंगे जो अपने छोटे छोटे प्रयासों से समाज में बड़ा बदलाव ला रहे हैं। आप उनके बारे में मन की बात के लिए जरूर लिखिए। आपका भेजा हुआ अनुभव देश के किसी कोने में किसी के लिए नई प्रेरणा बन सकता है। मुझे आपके सुझावों और अनुभवों की प्रतीक्षा है। बहुत बहुत धन्यवाद। नमस्कार।
1: मन की बात आकाशवाणी के माध्यम से माननीय प्रधानमंत्री श्री नरेंद्र मोदी अपने मन की बातें साझा कर रहे थे। हम आपको बता दें कि माननीय प्रधानमंत्री के इस प्रसारण के बाद मन की बात के क्षेत्रीय भाषा में अनुवाद का प्रसारण आकाशवाणी और दूरदर्शन के संबद्ध प्रादेशिक केंद्रों से तथा संस्कृत भाषा में अनुवाद का प्रसारण आकाशवाणी दिल्ली के इंद्रप्रस्थ चैनल मीडियम वेव 366.3 मीटर अर्थात 819 किलोहर्ट्ज और एफएम गोल्ड 100.1 मेगाहर्ट्ज पर अभी किया जाएगा। मन की बात के क्षेत्रीय भाषाओं का पुनः प्रसारण आज रात 8 बजे आकाशवाणी के संबद्ध प्रादेशिक केंद्रों से और अंग्रेजी अनुवाद का प्रसारण एफएम रेनबो 102.6 मेगाहर्ट्ज पर किया जाएगा।
2: क्या आप परेशानियों से घिरे हैं? मन भारी है और कोई रास्ता नजर नहीं आ रहा? याद रखें, समाधान आपके पास है। टेलीमानस के निशुल्क नंबर 14416 पर कॉल करें। कहीं से भी कभी भी 24 घंटे यह सुविधा उपलब्ध है। यहाँ आपकी बात सुनी जाती है, समझी जाती है और आपको सही दिशा दी जाती है। आप अकेले नहीं है, मदद बस एक कॉल दूर है।
1: ये कार्यक्रम आकाशवाणी के दिल्ली केंद्र से प्रसारित किया गया।
3: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂತು. ಈಗ ಕೇಳಿ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು.
4: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಮನದ ಮಾತಿನ ಈ ಹೊಸ ಸಂಚಿಕೆಗೆ ನಿಮ್ಮೆಲ್ಲರನ್ನೂ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಇದು ಹೊಸ ಉಪಕ್ರಮಗಳನ್ನು ಎಲ್ಲರೆದುರಿಗೆ ತರುವಂತಹ ಮತ್ತು ನಮ್ಮ ದೇಶ ಬಾಂಧವರ ವಿನೂತನ ಆಲೋಚನೆಗಳನ್ನು ಚರ್ಚಿಸುವ ಒಂದು ವೇದಿಕೆ ಎಂದು ನಿಮಗೆಲ್ಲರಿಗೂ ತಿಳಿದಿದೆ. ಇದರಲ್ಲಿ ಜನರು ದಣಿವರಿಯದೆ ತಮ್ಮ ಶಕ್ತಿ ಮತ್ತು ಉತ್ಸಾಹದಿಂದ ತಮ್ಮ ಜೀವನವನ್ನೇ ಸವೆಸಿರುವಂತಹ ಕೆಲವು ಯೋಚನೆಗಳಿವೆ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಸಾಮಾಜಿಕ ಮಾಧ್ಯಮದಲ್ಲಿ ಯಾರೋ ಆಷಾಢ ಏಕಾದಶಿಯ ಶುಭ ಸಂದರ್ಭದಲ್ಲಿ ಇತಿಹಾಸವನ್ನು ಆಸಕ್ತಿದಾಯಕವಾಗಿಸಲು ಒಂದು ಯೋಜನೆಯನ್ನು ಪ್ರಾರಂಭಿಸುವುದಾಗಿ ಘೋಷಿಸಲು ನನಗೆ ಸಂತೋಷವಾಗಿದೆ ಎಂದು ಬರೆದಿದ್ದರು. ಮುಂದುವರೆದು ಅವರು ಹೀಗೆ ವಿವರಿಸಿದ್ದರು. ಈ ಕಲ್ಪನೆ ತುಂಬಾ ಸರಳವಾಗಿದೆ. ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಯಾವುದೇ ವರ್ಷವನ್ನು ಆಯ್ಕೆ ಮಾಡಿ ಮತ್ತು ಆ ಸಮಯದಲ್ಲಿ ಭಾರತದ ಯಾವ ಭಾಗದ ಮೇಲೆ ಯಾವ ಆಡಳಿತಗಾರ ಅಧಿಕಾರ ಹೊಂದಿದ್ದರೆಂದು ಸುಲಭವಾಗಿ ಕಂಡುಹಿಡಿಯಬಹುದು ಎಂದು. ನನಗೂ ಇದು ತುಂಬ ಆಸಕ್ತಿಕರ ಎನಿಸಿತು. ಅದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕೆಂದು ಆಲೋಚಿಸಿದೆ. ಈ ಯೋಜನೆಯನ್ನು ಮುಂಬೈನಲ್ಲಿ ವಾಸಿಸುವ ಶ್ರೀ ಕೃಷ್ಣಶೇಷಾದ್ರಿ ಅವರು ಕೈಗೆತ್ತಿಕೊಂಡಿದ್ದಾರೆ ಎಂದು ನನಗೆ ತಿಳಿಯಿತು. ಕುತೂಹಲಕಾರಿ ವಿಷಯವೆಂದರೆ ಕೃಷ್ಣ ಅವರು ವೆಬ್ಸೈಟ್ ಹೆಸರನ್ನು ಕೂಡ ತುಂಬ ಸರಳವಾದದ್ದನ್ನೇ ಆಯ್ದುಕೊಂಡಿದ್ದಾರೆ. www.bharatrajya.com. ಅವರ ಪ್ರಯತ್ನದ ವಿವರಗಳು ಖಂಡಿತ ನಿಮ್ಮೆಲ್ಲರಿಗೂ ತಲುಪಬೇಕು. ಹಾಗಾಗಿ ನಾನು ಏಕೆ ನೇರವಾಗಿ ಕೃಷ್ಣ ಅವರೊಂದಿಗೆ ಮಾತನಾಡಬಾರದು ಎಂದು ಯೋಚಿಸಿದೆ. ಸ್ನೇಹಿತರೆ, ಕೃಷ್ಣ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕೃಷ್ಣ ಅವರೇ.
5: ನಮಸ್ಕಾರ ಸರ್. ನಮಸ್ಕಾರ.
4: ಗೆಳೆಯರೇ, ತಾವು ತಂತ್ರಜ್ಞಾನ ಹಿನ್ನೆಲೆ ಉಳ್ಳವರಲ್ಲ ಅಥವಾ ನೀವು ಇತಿಹಾಸ ಶಿಕ್ಷಕರು ಅಲ್ಲ ಎಂದು ನನಗೆ ತಿಳಿದು ಬಂದಿದೆ. ಆದರೂ ನೀವು ತಂತ್ರಜ್ಞಾನವನ್ನು ಬಳಸಿ ಇತಿಹಾಸಕ್ಕೆ ಮೀಸಲಾದ ವೆಬ್ಸೈಟ್ ರಚಿಸಿದ್ದೀರಿ. ಇದೆಲ್ಲ ಹೇಗೆ ಸಾಧ್ಯವಾಯಿತು ಎಂದು ನನಗೆ ತುಂಬಾ ಕುತೂಹಲ ಮೂಡಿದೆ.
5: ಧನ್ಯವಾದಗಳು ಸರ್. ನಿಮ್ಮೊಂದಿಗೆ ಮಾತನಾಡಲು ಅವಕಾಶ ಸಿಕ್ಕಿರುವುದು ದೊಡ್ಡ ಸೌಭಾಗ್ಯ. ನನ್ನ ಪರಿಚಯ ಸ್ವಲ್ಪ ಹಂಚಿಕೊಳ್ಳಬಹುದೇ? ನಾನು ಇಂಜಿನಿಯರ್ ಆಗಿದ್ದೆ. ನಂತರ ನಾನು MBA ಓದಿದೆ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟೆ. ಆದಾಗ್ಯೂ ಈ ಎಲ್ಲದರ ಮಧ್ಯೆ ಬಾಲ್ಯದಿಂದಲೂ ಇದ್ದ ನನ್ನ ಇತಿಹಾಸದ ಅತೀವ ಆಸಕ್ತಿಯನ್ನು ಹಾಗೇ ಉಳಿಸಿಕೊಂಡಿದ್ದೆ. ಇತಿಹಾಸವನ್ನು

0: ಆಸಕ್ತಿಕರಗೊಳಿಸುವ ಕುರಿತು ಏನನ್ನಾದರೂ ಮಾಡುವ ಬಯಕೆ ನನ್ನಲ್ಲಿ ಯಾವಾಗಲೂ ತುಡಿಯುತ್ತಿತ್ತು. ಅಲ್ಲದೆ ಇತಿಹಾಸವನ್ನು ಪಾಠ ಮಾಡುವ ವಿಧಾನದಲ್ಲಿ ಸುಧಾರಣೆ ಮತ್ತು ಬದಲಾವಣೆಗೆ ಗಮನಾರ್ಹ ಅವಕಾಶವಿದೆ ಎಂದು ನಾನು ಭಾವಿಸುತ್ತೇನೆ. ನಾವು ಅದನ್ನು ಕಥೆಯ ರೂಪದಲ್ಲಿ ಜನರಿಗೆ ಪ್ರಸ್ತುತಪಡಿಸಬಹುದು.
1: ಕೃಷ್ಣ ಅವರೇ, ಭಾರತೀಯ ಇತಿಹಾಸದ ಯಾವ ಅಂಶವನ್ನು ಹೆಚ್ಚಿನ ಸಂಖ್ಯೆಯ ಜನರು ತಿಳಿದುಕೊಳ್ಳಬೇಕು ಎಂದು ನೀವು ಭಾವಿಸುತ್ತೀರಿ?
0: ಸರ್, ನಮ್ಮ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಭಾರತೀಯ ಇತಿಹಾಸವನ್ನು ಕಲಿಸುವ ವಿಧಾನವು ಸಾಮಾನ್ಯವಾಗಿ ಒಂದೇ ಸಾಮ್ರಾಜ್ಯ ಅಥವಾ ಸಾಮ್ರಾಜ್ಯದ ದೃಷ್ಟಿಕೋನದ ಮೇಲೆ ಕೇಂದ್ರೀಕರಿಸುತ್ತದೆ. ಈ ನಿರ್ದಿಷ್ಟ ಸಾಮ್ರಾಜ್ಯಗಳು ಅಸಮಾನ ಗಮನವನ್ನು ಸೆಳೆಯುತ್ತವೆ. ಇದರ ಪರಿಣಾಮವಾಗಿ ಚೋಳರು, ಪಲ್ಲವರು, ಕಾಶ್ಮೀರದ ಕಾರ್ಕೂಟ ರಾಜವಂಶ ಅಥವಾ ಕನಿಷ್ಠ 600 ವರ್ಷಗಳ ಕಾಲ ಅಸ್ಸಾಂನಲ್ಲಿ ತಮ್ಮ ಸಂಸ್ಕೃತಿ ಮತ್ತು ಮೌಲ್ಯ ವ್ಯವಸ್ಥೆಯನ್ನು ಸಂರಕ್ಷಿಸಿದ ಅಹೋಂಗಳಂತಹ ಇತರ ಅನೇಕ ಮಹಾನ್ ಸಾಮ್ರಾಜ್ಯಗಳ ಬಗ್ಗೆ ನಮಗೆ ತಿಳಿದೇ ಇಲ್ಲ. ಆದ್ದರಿಂದ ಇಂಥ ಮಹಾನ್ ಸಾಮ್ರಾಜ್ಯಗಳ ಬಗ್ಗೆಯೂ ಜನರಿಗೆ ಮಾಹಿತಿಯನ್ನು ಒದಗಿಸುವ ಒಂದು ವೇದಿಕೆಯನ್ನು ರಚಿಸಬೇಕೆಂದು ನಾನು ಯೋಚಿಸಿದೆ.
1: ಕೃಷ್ಣ ಅವರೇ, ತಾವು ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿದ್ದೀರಿ, ನಾನು ನಿಮಗೆ ಒಂದು ಕಾಲ್ಪನಿಕ ಪ್ರಶ್ನೆ ಕೇಳಬಯಸುತ್ತೇನೆ. ಭಾರತೀಯ ಇತಿಹಾಸದ ಯಾವುದೇ 3 ವ್ಯಕ್ತಿಗಳೊಂದಿಗೆ ಮಾತನಾಡಲು ನಿಮಗೆ ಅವಕಾಶವಿದ್ದರೆ ನೀವು ಯಾರನ್ನು ಆಯ್ಕೆ ಮಾಡುತ್ತೀರಿ ಮತ್ತು ಏಕೆ?
0: ಆಗಲಿ ಸರ್, ಮೊದಲಿಗೆ ನಾನು ಚೋಳ ಸಾಮ್ರಾಜ್ಯದ ಅತ್ಯಂತ ಶಕ್ತಿಶಾಲಿ ಮತ್ತು ಮೇರು ರಾಜರುಗಳಾದ ರಾಜರಾಜ ಚೋಳ ಅಥವಾ ರಾಜೇಂದ್ರ ಚೋಳರೊಂದಿಗೆ ಮಾತನಾಡ ಬಯಸುತ್ತೇನೆ. ಶಿವನಿಗೆ ಸಮರ್ಪಿತವಾದ ಬೃಹದೀಶ್ವರ ದೇವಾಲಯ ಅಥವಾ ಗಂಗೈಕೊಂಡ ಚೋಳಪುರಂ ನಂತಹ ಬೃಹತ್ ಯೋಜನೆಗಳ ಹಿಂದಿನ ದೃಷ್ಟಿಕೋನವನ್ನು ನಾನು ಅರ್ಥ ಮಾಡಿಕೊಳ್ಳಲು ಬಯಸುತ್ತೇನೆ. ಆ ದೃಷ್ಟಿಕೋನ ಎಲ್ಲಿಂದ ಬಂತು, ಅಂತಹ ಸ್ಮಾರಕಗಳ ಯೋಜನೆಗಳನ್ನು ಅವರು ಹೇಗೆ ರೂಪಿಸಿದರು ಮತ್ತು ಕಾರ್ಯಗತಗೊಳಿಸಿದರು, ಮುಂದಿನ 1,000 ವರ್ಷಗಳವರೆಗೆ ಇತರರಿಗೆ ಸ್ಫೂರ್ತಿ ನೀಡುವಂಥದ್ದನ್ನು ರಚಿಸಲು ಚಿಂತನೆಗೆ ಏನು ಪ್ರೇರಣೆ, ಅದನ್ನೇ ನಾನು ಅವರಿಂದ ತಿಳಿದುಕೊಳ್ಳಲು ಬಯಸುತ್ತೇನೆ. ಎರಡನೇ ವ್ಯಕ್ತಿತ್ವ ನನ್ನ ಅಭಿಪ್ರಾಯದಲ್ಲಿ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಉಲ್ಲೇಖವಿರುವಂತಹ ಹೇಮು. ನಾವು ಸಾಮಾನ್ಯವಾಗಿ ನಮ್ಮ ಇತಿಹಾಸ ಪುಸ್ತಕದಲ್ಲಿ ಅವರ ಬಗ್ಗೆ 2 ಅಥವಾ 3 ಸಾಲುಗಳನ್ನು ಮಾತ್ರ ಓದುತ್ತೇವೆ. ಹೇಮು ಒಬ್ಬ ಸಾಮಾನ್ಯ ವ್ಯಕ್ತಿ, ವ್ಯಾಪಾರಿಯಾಗಿದ್ದರು, ಮುಂದೆ ಒಂದು ಸಾಮ್ರಾಜ್ಯವನ್ನೇ ನಿರ್ಮಿಸಿದರು. ಅವರು ಕೇವಲ ಸಾಮ್ರಾಜ್ಯ ನಿರ್ಮಾಪಕರಲ್ಲ, ಜೊತೆಗೆ ಮಿಲಿಟರಿ ಚಿಂತಕರೂ ಆಗಿದ್ದರು, ಅಲ್ಲದೆ ಸೇನಾ ಮೇಧಾವಿ ಆಗಿದ್ದರು ಎಂಬುದು ಬಹಳ ಜನರಿಗೆ ತಿಳಿದೇ ಇಲ್ಲ. ಅವರು ತಮ್ಮ ಕಾಲಘಟ್ಟದಲ್ಲಿ 23 ಯುದ್ಧಗಳನ್ನು ಮಾಡಿದರು ಮತ್ತು ಅವುಗಳಲ್ಲಿ 22 ಯುದ್ಧಗಳನ್ನು ಗೆದ್ದರು. ಅವರ ಆಲೋಚನಾ ಪ್ರಕ್ರಿಯೆಯನ್ನು ಮತ್ತು ಅವರನ್ನು ಸಾಮಾನ್ಯ ಮನುಷ್ಯನಿಂದ ಅಂತಹ ಶಕ್ತಿಶಾಲಿ ರಾಜನನ್ನಾಗಿ ಪರಿವರ್ತಿಸಿದ ಪ್ರಯಾಣವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನನಗೆ ತೀವ್ರ ಆಸಕ್ತಿ ಇದೆ. ಮೂರನೆಯ ವ್ಯಕ್ತಿತ್ವ ಬಹಳ ಆಸಕ್ತಿಕರವಾದದ್ದು. ಸರ್, ಆಕೆ ಓರ್ವ ಮಹಿಳೆ, ಒಡಿಶಾದ ಬಹುಮಕಾರ ರಾಜವಂಶಕ್ಕೆ ಸೇರಿದ ತ್ರಿಭುವನ ಮಹಾದೇವಿ. ಆಕೆಯ ಕತೆ ನಿಜಕ್ಕೂ ಬಹಳ ಆಸಕ್ತಿದಾಯಕವಾಗಿದೆ. ಕ್ರಿಸ್ತ ಶಕ 850 ಸುಮಾರಿಗೆ ನೆರೆಯ ಪಾಲ ಸಾಮ್ರಾಜ್ಯದವರು ಆಕೆಯ ರಾಜ್ಯವನ್ನು ಆಕ್ರಮಿಸಿದಾಗ ಅಲ್ಲಿಯ ರಾಜ ಆಕೆಯ ಪತಿ ಯುದ್ಧದಲ್ಲಿ ಹುತಾತ್ಮರಾದರು. ಈ ಬಿಕ್ಕಟ್ಟು ಸಾಮ್ರಾಜ್ಯವನ್ನು ದುರ್ಬಲಗೊಳಿಸಿತು. ಇದರಿಂದಾಗಿ ರಾಜ್ಯದ ಪ್ರಮುಖರು ಮತ್ತು ಇತರ ನಾಯಕರು ರಾಜ್ಯ ತ್ಯಜಿಸಿ ಹೊರನಡೆದರು. ಆ ಸಮಯದಲ್ಲಿ ತ್ರಿಭುವನ ಮಹಾದೇವಿ ಅಧಿಕಾರ ವಹಿಸಿಕೊಳ್ಳಲು ಮುಂದಾದರು. ಅವರು ಭಾರತದ ಮೊದಲ ಸ್ವತಂತ್ರ ಮಹಿಳಾ ಆಡಳಿತಗಾರರಲ್ಲಿ ಒಬ್ಬರಾದರು. ಆಡಳಿತವನ್ನು ಸ್ಥಿರಗೊಳಿಸಿದರು. ಅಷ್ಟೇ ಅಲ್ಲ, ಮುಂದಿನ 100 ವರ್ಷಗಳವರೆಗೆ ಕಳಿಂಗ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಮೇಲೆ ಆಳ್ವಿಕೆ ಮುಂದುವರಿಸುವ ಮಟ್ಟಿಗೆ ರಾಜ್ಯವನ್ನು ಬಲಿಷ್ಠಗೊಳಿಸಿದರು. ಇವರು ನಾವು ಭೇಟಿಯಾಗಲು ಇಷ್ಟಪಡುವ 3 ಐತಿಹಾಸಿಕ ವ್ಯಕ್ತಿಗಳು ಸರ್.
1: ಕೃಷ್ಣ ಅವರೇ, ಈಗ ನೀವು ಇತಿಹಾಸದ ಅನುಭವ ಪಡೆಯುತ್ತಿರುವಂತೆ ಭಾಸವಾಗುತ್ತಿದೆ ಅಲ್ಲವೇ? ತಾವು ಇತಿಹಾಸದಲ್ಲಿಯೇ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೀರಿ. ನೋಡಿ, ನಾನು ಕೂಡ ನಿಮ್ಮ ವೆಬ್ಸೈಟ್ಗೆ ಬಹಳ ಕುತೂಹಲದಿಂದಲೇ ಭೇಟಿ ನೀಡಿದ್ದೇನೆ. ನನಗೆ ಅತ್ಯಂತ

0: ಆಸಕ್ತಿದಾಯಕವೆನಿಸಿದ್ದೇನೆಂದರೆ, ನಿಮ್ಮ ಸೈಟ್ನಲ್ಲಿ ಜನರು ತಿದ್ದುಪಡಿಗಳು ಮತ್ತು ಸಲಹೆಗಳನ್ನು ನೀಡಬಹುದಾದ ಒಂದು ಟ್ಯಾಬ್ ಕೂಡ ಇದೆ. ಅಂತಹ ರಚನಾತ್ಮಕ ಪ್ರತಿಕ್ರಿಯೆಗೆ ಮುಕ್ತವಾಗಿರುವುದು ಒಂದು ದೊಡ್ಡ ವಿಷಯವೇ ಆಗಿದೆ. ನೀವು ಜನರಿಂದ ಸಲಹೆಗಳನ್ನು ಸ್ವೀಕರಿಸಲು ಪ್ರಾರಂಭಿಸಿದ್ದೀರಾ ಮತ್ತು ನೀವು ಅದರ ಮೇಲೆ ಹೇಗೆ ಕೆಲಸ ಮಾಡುತ್ತೀರಿ?
1: ಹೌದು ಸರ್, ಈಗ ಜನರಿಂದ ನಮಗೆ ಬಹಳಷ್ಟು ಸಲಹೆಗಳು ಬರುತ್ತಿವೆ. ಎರಡು ರೀತಿಯ ಸಲಹೆಗಳಿವೆ. ಒಂದು, ತಿದ್ದುಪಡಿಗಳನ್ನು ಸೂಚಿಸುವವು, ಈ ರಾಜ್ಯದಲ್ಲಿ, ಈ ಸಮಯದಲ್ಲಿ, ಈ ರಾಷ್ಟ್ರದಲ್ಲಿ ಈ ರಾಜ ಇದ್ದ ಅಥವಾ ಈ ಸಮಯದಲ್ಲಿ ಈ ಯುದ್ಧ ನಡೆದಿತ್ತು ಎಂದು ಹೇಳುವ ಕೆಲವು ಸಲಹೆಗಳು ಬರುತ್ತವೆ. ಇನ್ನೊಂದು ರೀತಿಯ ಸಲಹೆಗಳೆಂದರೆ, ನೀವು ಈ ವೈಶಿಷ್ಟ್ಯ ಸೇರಿಸಬಹುದು ಅಥವಾ ಈ ವೈಶಿಷ್ಟ್ಯವನ್ನು ಈ ವೆಬ್ಸೈಟ್ಗೆ ಸೇರಿಸಬಹುದು ಎನ್ನುವಂಥವು. ಹೀಗೆ ಎರಡು ರೀತಿಯ ಸಲಹೆಗಳನ್ನು ಪಡೆಯುತ್ತೇವೆ. ಉದಾಹರಣೆಗೆ, ಈ ರಾಜ್ಯದಲ್ಲಿ ಈ ರಾಜ ಈ ಸಮಯದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಎಂಬ ಸಲಹೆ ನಮಗೆ ಬಂದರೆ, ನಮ್ಮ ಮೂಲಗಳು ಏನೇ ಇರಲಿ, ನಾವು ಆ ಸಲಹೆಯನ್ನು ತೆಗೆದುಕೊಳ್ಳುತ್ತೇವೆ. ನೀವು ಈಗಾಗಲೇ ಭಾರತವನ್ನು ತೋರಿಸಿದ್ದೀರಿ, ರಾಜ್ಯ ಮಟ್ಟದಲ್ಲಿ ತೋರಿಸಿದರೆ ಇನ್ನೂ ಉತ್ತಮ ಎಂದು ಯಾರೋ ನಮಗೆ ಸಲಹೆ ನೀಡಿದರು, ಆದ್ದರಿಂದ ನಾವು ಆ ಫೀಚರ್ ಇಂಪ್ಲಿಮೆಂಟ್ ಮಾಡಿದ್ದೇವೆ. ನಂತರ ನಾವು ಮತ್ತೊಂದು ಫೀಚರ್ ಸೇರಿಸಿದೆವು, ಅದರಲ್ಲಿ ಇಡೀ ಸಾಮ್ರಾಜ್ಯದ ದತ್ತಾಂಶ ಅಂಕಿಅಂಶಗಳನ್ನು ಒದಗಿಸುವ ಮೂಲಕ ನಾವು ಟ್ರಂಪ್ ಕಾರ್ಡ್ನಂತಹ ರಚನೆಯನ್ನು ರಚಿಸಿದ್ದೇವೆ. ಇದರಿಂದ ಮಾಹಿತಿ ಸುಲಭವಾಗಿ ಮಕ್ಕಳನ್ನು ತಲುಪಬಹುದು. ಎಲ್ಲರೂ ಅದನ್ನು ಡೌನ್ಲೋಡ್ ಮಾಡಿ ಹಂಚಿಕೊಳ್ಳಬಹುದಾದಂತಹ ಒಂದೇ ಸ್ಥಳದಲ್ಲಿ ಮಾಹಿತಿ ಒಟ್ಟುಗೂಡಿಸಬೇಕೆಂದು ಒಬ್ಬರು ಸೂಚಿಸಿದ್ದರು. ಆದ್ದರಿಂದ ನಾವು ಆ ಫೀಚರ್ ಕೂಡ ಕಾರ್ಯಗತಗೊಳಿಸುತ್ತಿದ್ದೇವೆ. ನಾವು ತಪ್ಪುಗಳನ್ನು ಮಾಡುತ್ತೇವೆ ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ, ಏಕೆಂದರೆ ನಾವೇನೂ ಸರ್ವಶ್ರೇಷ್ಠರಲ್ಲ. ಅದನ್ನು ಗಮನದಲ್ಲಿಟ್ಟುಕೊಂಡೇ ತಿದ್ದುಪಡಿ ಟ್ಯಾಬನ್ನು ಸೇರಿಸಿದ್ದೇವೆ. ಇದು ಎಲ್ಲರಿಗೂ ಮುಕ್ತವಾಗಿರಬೇಕು. ಎಲ್ಲ ಕೊಡುಗೆಗಳ ಆಧಾರದ ಮೇಲೆ ಮುಂದಿನ ಕೆಲವು ವರ್ಷಗಳವರೆಗೆ ಇತಿಹಾಸವನ್ನು ಆಸಕ್ತಿದಾಯಕ ವಿಷಯವನ್ನಾಗಿ ಮಾಡುವ ಸೈಟನ್ನು ನಾವು ರಚಿಸಬೇಕು.
0: ಕೃಷ್ಣ ಅವರೇ, ತಾವು ನಿಜವಾಗಿಯೂ ಒಂದು ಮಹತ್ವದ ಕೆಲಸವನ್ನು ಮಾಡಿದ್ದೀರಿ. ನಿಮಗೆ ಇತಿಹಾಸದ ಹೊರತಾಗಿ ಇನ್ನೂ ಅನೇಕ ಹವ್ಯಾಸಗಳಿರಬೇಕಲ್ಲವೇ? ಬೇರೆ ಏನೇನು ಮಾಡುವಿರಿ?
1: ಇಲ್ಲ ಸರ್, ನಾನೇನು ಅಷ್ಟೊಂದು ಆಸಕ್ತಿಕರ ವ್ಯಕ್ತಿತ್ವದವನಲ್ಲ ಸರ್. ನನಗೆ ತಂತ್ರಜ್ಞಾನದಲ್ಲಿ ತುಂಬ ಆಸಕ್ತಿ ಇದೆ ಮತ್ತು ಇತಿಹಾಸದಲ್ಲಿಯೂ ಆಸಕ್ತಿ ಇದೆ. ಇನ್ನು ತಂತ್ರಜ್ಞಾನ ಮತ್ತು ಇತಿಹಾಸ ಎರಡೂ ಒಗ್ಗೂಡಿದ ಮೇಲೆ ಇಡೀ ದಿನ ಇದರಲ್ಲೇ ಮುಳುಗಿರುತ್ತೇನೆ.
0: ಸರಿ ಕೃಷ್ಣ ಅವರೇ, ನಿಮಗೆ ನನ್ನ ಅನಂತ ಶುಭಾಶಯಗಳು. ನೀವು ಒಂದು ಒಳ್ಳೆಯ ಆರಂಭ ಮಾಡಿದ್ದೀರಿ ಮತ್ತು ನಿಮ್ಮ ಶೈಲಿ ಹೇಗಿದೆ ಎಂದರೆ ಜನರು ಖಂಡಿತ ಒಗ್ಗೂಡುತ್ತಾರೆ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ. ನಿಮಗೆ ಅನೇಕಾನೇಕ ಶುಭಾಶಯಗಳು. ಸ್ನೇಹಿತರೆ, ಕೃಷ್ಣ ಅವರ ಈ ಪ್ರಯತ್ನ ಕೇವಲ ಇತಿಹಾಸದ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ನಮಗೆಲ್ಲರಿಗೂ ನಮ್ಮ ಗತಕಾಲವನ್ನು ಸ್ವಾರಸ್ಯಕರ ರೀತಿಯಲ್ಲಿ ತಿಳಿದುಕೊಳ್ಳಲು ನೆರವಾಗುತ್ತದೆ. ನಿಮ್ಮ ಬಳಿಯೂ ಇಂತಹ ಪ್ರಯತ್ನಗಳ ಕುರಿತು ಮಾಹಿತಿ ಇದ್ದರೆ ಅದನ್ನು ಖಂಡಿತವಾಗಿ ಹಂಚಿಕೊಳ್ಳಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಅನ್ನೋ ಈ ಅಭಿಯಾನ ಇಡೀ ದೇಶಾದ್ಯಂತ ಈಗ ತುಂಬ ವೇಗವಾಗಿ ಮುಂದೆ ಸಾಗ್ತಿದೆ. ಇದರ ಗುರಿ ತುಂಬ ಸ್ಪಷ್ಟವಾಗಿದೆ. ನಮ್ಮ ಯುವಜನತೆ ಮಾದಕ ವಸ್ತುಗಳಿಂದ ದೂರವಿರಬೇಕು, ಡ್ರಗ್ ಫ್ರೀ ಇಂಡಿಯಾ ಆಗಬೇಕು. ಬಹಳಷ್ಟು ಜನ, ಅದರಲ್ಲೂ ಮುಖ್ಯವಾಗಿ ನಮ್ಮ ಯುವಕರು ಸಾಲು ಸಾಲಾಗಿ ಇದರ ಜೊತೆ ಕೈಜೋಡಿಸುತ್ತಿದ್ದಾರೆ. ಕೊನೆಗೆ ಇದು ನಮ್ಮ ಭಾರತದ ಯುವಕರ ಆರೋಗ್ಯ, ಅವರ ಸಂತೋಷ ಮತ್ತು ಒಳ್ಳೆಯ ಭವಿಷ್ಯಕ್ಕಾಗಿ ನಾವೆಲ್ಲರೂ ಸೇರಿ ತೆಗೆದುಕೊಂಡಿರುವ ಒಂದು ದೃಢ ಸಂಕಲ್ಪ. ಸ್ನೇಹಿತರೆ, ಈ ಕುಡಿತ ಅಥವಾ ಮಾದಕ ವಸ್ತುಗಳ ಚಟ ಅನ್ನೋದು ಬರೀ ಒಬ್ಬ ವ್ಯಕ್ತಿಯನ್ನು ಮಾತ್ರ ಹಾಳು ಮಾಡಲ್ಲ, ಇದರ ಕೆಟ್ಟ ಪರಿಣಾಮ ಇಡೀ ಕುಟುಂಬ ಮತ್ತು ಸಮಾಜವೇ ಅನುಭವಿಸಬೇಕಾಗುತ್ತೆ. ಮಾದಕ ವಸ್ತುಗಳ ವಿರುದ್ಧ ಬೇರೆಯವರಿಗೆ ಜಾಗೃತಿ ಮೂಡಿಸುತ್ತಿರೋ ಹಾಗೆ ಈ ಚಟಕ್ಕೆ ಬಿದ್ದಿರೋರಿಗೆ ನೆರವಿನ ಹಸ್ತ ಚಾಚುತ್ತಿರೋ ಪ್ರತಿಯೊಬ್ಬರನ್ನೂ ನಾನು ಮನಸಾರೆ ಮೆಚ್ಚಿಕೊಳ್ತೀನಿ. ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ನೀವು ಏನಾದರೂ ಅದ್ಭುತವಾದ ಸ್ಲೋಗನ್ ಅಥವಾ ಘೋಷಣೆಗಳನ್ನು ರೆಡಿ ಮಾಡಬಾರದೇಕೆ? ನಮ್ಮ ಯುವ ಸಂಗೀತಗಾರರು ಮಾದಕ ವಸ್ತುಗಳಿಲ್ಲದ ಜೀವನ ಎಷ್ಟು ಚೆಂದ ಅನ್ನೋ ಸಂದೇಶ ಕೊಡುವ ಒಳ್ಳೆ ಹಾಡುಗಳನ್ನು ಕಟ್ಟಿಕೊಡಬಾರದೇಕೆ? ವಿದ್ಯಾರ್ಥಿಗಳು

ಮತ್ತೆ ನಾಟಕ ತಂಡದವರು ಮಾದಕ ವಸ್ತುಗಳ ಅಪಾಯಗಳ ಬಗ್ಗೆ ಹಾಗೆ ಅದರಿಂದ ಆಚೆಗೆ ಬರೋ ಹಾದಿಗಳನ್ನು ತೋರಿಸುವ ತರಹದ ಹೃದಯ ತಟ್ಟುವ ಸಣ್ಣ ನಾಟಕಗಳನ್ನು ಬರೆಯಬಾರದೇಕೆ? ನಮ್ಮ ದೇಶದಲ್ಲಿ ಅದ್ಭುತವಾದ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೇನೂ ಕೊರತೆ ಇಲ್ಲ. ಸಮಾಜಕ್ಕೆ ಹೆಲ್ಪ್ ಆಗೋ ತರಹ ಬೇರೆ ಬೇರೆ ಭಾಷೆಗಳಲ್ಲಿ ಇಂಥ ಕಂಟೆಂಟ್ ಮಾಡಿ ಅಂತ ನಾನು ವಿನಂತಿ ಮಾಡಿಕೊಳ್ತೀನಿ. ನೀವು ಮಾಡೋ ಈ ಪ್ರಯತ್ನಗಳನ್ನು ಹ್ಯಾಶ್ ಟ್ಯಾಗ್ ಬಳಸಿ ಸಾಮಾಜಿಕ ಮಾಧ್ಯಮದಲ್ಲೂ ಖಂಡಿತ ಹಂಚಿಕೊಳ್ಳಿ. ಯಾಕಂದರೆ ಕೆಲವೊಮ್ಮೆ ಇಂತಹ ಸೃಜನಶೀಲ ಪ್ರಯತ್ನಗಳು ಔಪಚಾರಿಕ ಅಭಿಯಾನಗಳಿಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ. ಬನ್ನಿ, ಭಾರತದ ಯುವಕರನ್ನು ಈ ಕೆಟ್ಟ ಚಟಗಳಿಂದ ದೂರವಿಡೋ, ಅವರನ್ನು ಮುಕ್ತವಾಗಿಡೋ ಈ ಪವಿತ್ರ ಕೆಲಸದಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಪಾತ್ರವನ್ನು ವಹಿಸೋಣ. ನಿಮ್ಮ ಪ್ರಯತ್ನಗಳನ್ನು ಹ್ಯಾಶ್ಟ್ಯಾಗ್ ನಶಾ ಮುಕ್ತ ಯುವ ಜೊತೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಿಯ ದೇಶವಾಸಿಗಳೇ, ಈ ಆಗಸ್ಟ್ ತಿಂಗಳಲ್ಲಿ ನಮಗೆಲ್ಲ ಎಲ್ಲೆಲ್ಲೂ ದೇಶಭಕ್ತಿಯ ಹಲವು ಬಣ್ಣಗಳು ಕಾಣಸಿಗುತ್ತವೆ. ಈ ಸಮಯದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ದೇಶಪ್ರೇಮದ ಭಾವನೆ ಇನ್ನೂ ಹೆಚ್ಚಾಗುತ್ತೆ. ರಾಷ್ಟ್ರೀಯ ಕೈಮಗ್ಗ ದಿನ, ಕ್ವಿಟ್ ಇಂಡಿಯಾ ಚಳವಳಿಯ ವಾರ್ಷಿಕೋತ್ಸವದಿಂದ ಹಿಡಿದು ದೇಶ ವಿಭಜನೆಯ ಭೀಕರತೆಯನ್ನು ನೆನಪಿಸಿಕೊಳ್ಳೋ ದಿನದವರೆಗೆ ಇವೆಲ್ಲವೂ ಈ ತಿಂಗಳನ್ನು ತುಂಬಾ ವಿಶೇಷ ಮಾಡುತ್ತವೆ. ಇನ್ನು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತೂ ಪ್ರತಿಯೊಬ್ಬ ದೇಶವಾಸಿಯಲ್ಲೂ ಹೆಮ್ಮೆ ತುಂಬಿ ತುಳುಕುವಂತೆ ಮಾಡುತ್ತವೆ. ಹರ್ ಘರ್ ತಿರಂಗ ಅಭಿಯಾನ ಈ ಭಾವನೆಯನ್ನು ಇನ್ನಷ್ಟು ಗಟ್ಟಿ ಮಾಡಿದೆ. ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿರುವುದರಿಂದ ಈ ವರ್ಷ ಇನ್ನೂ ವಿಶೇಷವಾಗಿದೆ. ಈ ಸಲ 8 ಕೋಟಿಗೂ ಹೆಚ್ಚು ತ್ರಿವರ್ಣ ಧ್ವಜದ ಸೆಲ್ಫಿಗಳನ್ನು ಅಪ್ಲೋಡ್ ಮಾಡಲಾಗಿದೆ. ತ್ರಿವರ್ಣ ಧ್ವಜದ ಈ ಸಂಭ್ರಮ ಬರೀ ಭಾರತಕ್ಕೆ ಮಾತ್ರ ಸೀಮಿತವಾಗಿ ಉಳಿಯಲಿಲ್ಲ. ಈ ವರ್ಷ ಸೂರ್ಯಪಥ ತಿರಂಗ ಮೂಲಕ ನಮ್ಮ ರಾಷ್ಟ್ರಧ್ವಜ ಇಡೀ ಜಗತ್ತಿನಾದ್ಯಂತ ಒಂದು ಅಪರೂಪದ ಪ್ರಯಾಣ ಬೆಳೆಸಿತು. ಫಿಜಿ ದೇಶದ ಸುವಾದಲ್ಲಿ ಸೂರ್ಯನ ಮೊದಲ ಕಿರಣ ಬೀಳ್ತಿದ್ದ ಹಾಗೆ ತ್ರಿವರ್ಣ ಧ್ವಜ ಹಾರಿಸಲಾಯಿತು. ಅದಾದ ಮೇಲೆ ಏಷ್ಯಾ, ಆಫ್ರಿಕಾ, ಯುರೋಪ್, ಆಮೇಲೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋವರೆಗೂ ನಮ್ಮ ಭಾರತೀಯ ದೂತಾವಾಸ ಹಾಗೂ ಕಚೇರಿಗಳಲ್ಲಿ ತ್ರಿವರ್ಣ ಧ್ವಜ ರಾರಾಜಿಸಿತು. ನೀವು ಒಮ್ಮೆ ಊಹಿಸಿಕೊಂಡು ನೋಡಿ ಆ ದೃಶ್ಯಗಳು ಎಷ್ಟು ಅದ್ಭುತವಾಗಿ ಇರ್ತಿದ್ವು ಅಂತ. ಜಗತ್ತಿನಲ್ಲಿ ಸೂರ್ಯ ಮುನ್ನಡೆದ ಹಾಗೆಲ್ಲ ನಮ್ಮ ಭಾರತದ ತ್ರಿವರ್ಣ ಧ್ವಜವೂ ಹಾರಾಡ್ತಾ ಮುಂದೆ ಸಾಗಿತು. ಇಂಥ ಪ್ರಯತ್ನಗಳು ಇಡೀ ಸಮಾಜವನ್ನು ಒಂದೇ ದಾರದಲ್ಲಿ ಪೋಣಿಸುತ್ತವೆ. ಇವುಗಳಿಂದ ದೇಶದ ಜೊತೆ ನಮಗಿರೋ ಬಾಂಧವ್ಯ ಇನ್ನೂ ಆಳವಾಗುತ್ತೆ. ಈ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ತುಂಬಾ ತುಂಬಾ ಅಭಿನಂದನೆಗಳು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಊರು, ತಾಲೂಕು, ನಗರಗಳ ರಸ್ತೆಗಳಲ್ಲಿ ಪ್ರತಿದಿನ ಬೆಳಗ್ಗಿನಿಂದ ಸಂಜೆಯವರೆಗೂ ಲಕ್ಷಾಂತರ ಮಹಿಳೆಯರು ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿರುತ್ತಾರೆ. ಯಾರೋ ತರಕಾರಿ ಮಾರ್ತಾರೆ, ಇನ್ಯಾರೋ ಹಣ್ಣು, ಇನ್ಯಾರೋ ಚಹಾ ತಳ್ಳುವ ಗಾಡಿ ಇಟ್ಕೊಂಡಿರ್ತಾರೆ, ಇನ್ನು ಕೆಲವರು ಹೂವು, ದೀಪ ಮತ್ತು ಪೂಜೆ ಸಾಮಗ್ರಿಗಳನ್ನು ಮಾರ್ತಾರೆ. ಕೆಲವೊಮ್ಮೆ ಬರೀ ಸ್ವಲ್ಪ ಹಣದ ಅಭಾವ ಅವರ ವ್ಯಾಪಾರವನ್ನು ಬೆಳೆಯದಂತೆ ತಡೆದು ಬಿಡುತ್ತೆ. ಆದರೆ ಈಗ ಇಂತಹ ಲಕ್ಷಾಂತರ ತಾಯಂದಿರು ಮತ್ತು ಸಹೋದರಿಯರಿಗೆ PM ಸ್ವನಿಧಿ ಯೋಜನೆಯಿಂದ ಹೊಸ ಶಕ್ತಿ ಸಿಕ್ತಿದೆ. ಮಹಿಳಾ ಸಬಲೀಕರಣದ ಈ ಮಗ್ಗುಲ ಬಗ್ಗೆ ಎಷ್ಟು ಚರ್ಚೆಯಾಗಬೇಕೋ ಅಷ್ಟು ಆಗ್ತಿಲ್ಲ. PM ಸ್ವನಿಧಿ ಯೋಜನೆಯ ಫಲಾನುಭವಿಗಳಲ್ಲಿ ಸುಮಾರು 46% ಬರೀ ಮಹಿಳೆಯರೇ ಇದ್ದಾರೆ. ಅಂದರೆ ದೇಶಾದ್ಯಂತ ಹತ್ತಿರ 35 ಲಕ್ಷ ಮಹಿಳೆಯರು ಈ ಯೋಜನೆಯ ಜೊತೆ ಸೇರಿ ತಮ್ಮ ವ್ಯಾಪಾರವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ. ಸ್ನೇಹಿತರೆ, ಗಾಜಿಯಾಬಾದ್ನ ಬಬಿತಾ ಶರ್ಮಾಜಿ ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಬಬಿತಾಜಿ ಪೂಜಾ ಸಾಮಗ್ರಿಗಳ ಒಂದು ಸಣ್ಣ ಅಂಗಡಿ ಇಟ್ಟುಕೊಂಡಿದ್ರು. ಹೂವು, ದೀಪ, ಧೂಪದ ಕಡ್ಡಿ, ತೆಂಗಿನಕಾಯಿ ಈ ತರಹದ ವಸ್ತುಗಳನ್ನು ಮಾರಿ ಅವರು ತಮ್ಮ ಕುಟುಂಬದ ಹೊಟ್ಟೆಪಾಡಿಗೆ ಆಸರೆಯಾಗಿದ್ದರು. ಪಟ್ಟ ಶ್ರಮ ಅಪಾರವಾಗಿತ್ತು, ಆದರೆ ವ್ಯಾಪಾರ ಬೆಳೆಸೋಕೆ ದುಡ್ಡಿನ ಅಗತ್ಯವಿತ್ತು. PM ಸ್ವನಿಧಿಯಿಂದ ಅವರಿಗೆ ಆರ್ಥಿಕ ನೆರವು ಸಿಕ್ತು. ಅವರು ತಮ್ಮ ಅಂಗಡಿಯಲ್ಲಿ ಸಾಮಗ್ರಿಗಳನ್ನು ಜಾಸ್ತಿ ಮಾಡಿದರು, ವ್ಯಾಪಾರವನ್ನು ವಿಸ್ತರಿಸಿದರು, ಗ್ರಾಹಕರು ಹೆಚ್ಚಾದರು, ಆದಾಯವೂ ಜಾಸ್ತಿಯಾಯಿತು. ನಿಧಾನವಾಗಿ ರಸ್ತೆ ಬದಿಯಲ್ಲಿದ್ದ ಅವರ ಸಣ್ಣ ಅಂಗಡಿ ಇವತ್ತು ಒಂದು ದೊಡ್ಡ ಅಂಗಡಿಯಾಗಿ ಬದಲಾಗಿದೆ. ಸ್ನೇಹಿತರೆ, ಬೆಂಗಳೂರಿನ TS ನಿಂಗಮ್ಮ

ಅವರ ಉದಾಹರಣೆ ಕೂಡ ತುಂಬಾ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಮತ್ತು ಅವರ ಪತಿ ಜೊತೆಗೂಡಿ ಇಡ್ಲಿ ದೋಸೆ ಮತ್ತು ಸಾಂಬಾರ್ ಮಾರೋ ಸಣ್ಣ ಕೆಲಸ ಶುರು ಮಾಡಿದ್ರು. ವ್ಯಾಪಾರ ಚೆನ್ನಾಗಿಯೇ ನಡೀತಿತ್ತು, ಆದರೆ ಇದನ್ನು ಮತ್ತಷ್ಟು ಬೆಳೆಸೋಕೆ ದುಡ್ಡಿನ ಅಗತ್ಯವಿತ್ತು. ನಿಂಗಮ್ಮ ಅವರಿಗೂ ಪಿಎಂ ಸ್ವನಿಧಿಯಿಂದ ಬೆಂಬಲ ಸಿಕ್ತು. ಅವರು ತಮ್ಮ ತಳ್ಳುವ ಗಾಡಿಯನ್ನು ಇನ್ನಷ್ಟು ಚೆನ್ನಾಗಿ ಮಾಡಿದರು. ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಕೊಂಡುಕೊಳ್ಳೋಕೆ ಪ್ರಾರಂಭಿಸಿದರು. ತಿಂಡಿಗಳ ಪಟ್ಟಿಯಲ್ಲಿ ಹಲವು ಹೊಸ ಪದಾರ್ಥಗಳನ್ನು ಸೇರಿಸಿದರು. ಇದರಿಂದ ಗ್ರಾಹಕರು ಹೆಚ್ಚಾದರು, ಸಂಪಾದನೆ ಜಾಸ್ತಿಯಾಯಿತು, ಮತ್ತೆ ಕುಟುಂಬದ ಆರ್ಥಿಕ ಪರಿಸ್ಥಿತಿಯೂ ಸುಧಾರಿಸಿತು. ಇವತ್ತು ಅವರು ತಮ್ಮ ಮೂವರು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸೋಕೆ ಶಕ್ತರಾಗಿದ್ದಾರೆ. ಸ್ನೇಹಿತರೆ, ಒಬ್ಬ ಮಹಿಳೆಯ ವ್ಯಾಪಾರ ಬೆಳೆದಾಗ ಅವಳ ಜೊತೆ ಇಡೀ ಕುಟುಂಬದ ಭವಿಷ್ಯವೂ ಅಭಿವೃದ್ಧಿ ಹೊಂದುತ್ತದೆ. ಮಕ್ಕಳು ಉತ್ತಮ ಶಿಕ್ಷಣ ಪಡೆಯುತ್ತಾರೆ, ಮನೆಯ ಅಗತ್ಯಗಳು ಪೂರೈಸಲ್ಪಡುತ್ತವೆ, ಮತ್ತು ಮಹಿಳೆಯ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಗುತ್ತೆ. ಇದೇ ಅಲ್ವಾ ಮಹಿಳಾ ಸಬಲೀಕರಣದ ಜೀವಂತ ಉದಾಹರಣೆ? ರಸ್ತೆ ಬದಿ ವ್ಯಾಪಾರ ಮಾಡೋ ನನ್ನೆಲ್ಲ ಸಹೋದರಿಯರಿಗೆ ಅವರ ಉಜ್ವಲ ಭವಿಷ್ಯಕ್ಕಾಗಿ ನಾನು ಶುಭ ಹಾರೈಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಸ್ವಚ್ಛತೆಯಲ್ಲಿ ಒಂದು ದೊಡ್ಡ ವಿಶೇಷತೆ ಇದೆ. ಯಾವುದಾದರೂ ಒಂದು ಜಾಗವನ್ನು ಸ್ವಚ್ಛವಾಗಿಡೋ ಸಂಕಲ್ಪ ಅಲ್ಲಿರೋ ಜನರ ಸಂಕಲ್ಪವಾದಾಗ ಆ ಬದಲಾವಣೆ ಬರೀ ಶುಚಿತ್ವ ಮಾಡೋದಕ್ಕಷ್ಟೇ ಸೀಮಿತವಾಗಿ ಉಳಿಯಲ್ಲ, ಅದರಿಂದ ಆ ಜಾಗದ ಇಡೀ ಗುರುತೇ ಬದಲಾಗಿ ಬಿಡುತ್ತೆ. ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ಸ್ವಚ್ಛತೆಗಾಗಿ ಮಾಡುತ್ತಿರುವ ಇಂತಹ ಪ್ರಯತ್ನಗಳು ನಮಗೆ ನಿರಂತರ ಪ್ರೇರಣೆ ನೀಡುತ್ತವೆ. ಉತ್ತರ ಪ್ರದೇಶದ ರಾಂಪುರದಲ್ಲಿ ಪಟವಾಯಿ ಅನ್ನೋ ಒಂದು ಹಳ್ಳಿ ಇದೆ. ಅಲ್ಲಿ ಆಕಾಶ್ ಮತ್ತು ರೋಹನ್ ಅನ್ನೋ ಇಬ್ಬರು ಗೆಳೆಯರು ತಮ್ಮ ಸುತ್ತಮುತ್ತಲಿನ ಜಾಗ ಕಸದಿಂದ ತುಂಬಿರೋದನ್ನು ನೋಡಿದರು. ಅಷ್ಟೇ, ಆಕಾಶ್ ಮತ್ತು ರೋಹನ್ ಕಸದ ಚೀಲ ಹಿಡಿದುಕೊಂಡು ಶುಚಿ ಮಾಡೋಕೆ ಹೊರಟೇ ಬಿಟ್ರು. ನಿಧಾನವಾಗಿ ಬೇರೆ ಯುವಕರು ಅವರ ಜೊತೆ ಸೇರಿಕೊಳ್ಳೋಕೆ ಶುರು ಮಾಡಿದರು. ಒಂದು ತಂಡ ಕೂಡ ಸಿದ್ಧವಾಯಿತು, ಅದರ ಹೆಸರು ಕ್ಲೀನಪ್ ಪಟವಾಯಿ. ಈ ಯುವಕರು ಇಲ್ಲಿಯವರೆಗೂ 4 ಗಂಗಾ ಘಾಟ್ಗಳನ್ನು ಸ್ವಚ್ಛ ಮಾಡಿದ್ದಾರೆ, 1 ಟನ್ಗೂ ಹೆಚ್ಚು ಪ್ಲಾಸ್ಟಿಕ್ ಕಸ ತೆಗೆದಿದ್ದಾರೆ. ಇವರು ಎಷ್ಟೋ ಕೆರೆಗಳನ್ನು ಮತ್ತು ಸಾರ್ವಜನಿಕ ಜಾಗಗಳನ್ನು ಸ್ವಚ್ಛ ಮಾಡಿದ್ದಾರೆ. ಸ್ನೇಹಿತರೆ, ಈ ಸಲದ ಶ್ರೀ ಅಮರನಾಥ ಯಾತ್ರೆಯಲ್ಲೂ ಸ್ವಚ್ಛತೆ ಮತ್ತು ಜನರ ಭಾಗವಹಿಸುವಿಕೆಯ ಇಂತಹದ್ದೇ ಒಂದು ಸ್ಫೂರ್ತಿದಾಯಕ ಚಿತ್ರಣ ನೋಡೋಕೆ ಸಿಕ್ತು. ಕಷ್ಟದ ಹಾದಿಗಳಲ್ಲಿ ಸಾವಿರಾರು ಸ್ವಚ್ಛತಾ ಸಿಬ್ಬಂದಿ ಹಗಲು ರಾತ್ರಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ರು. ಈ ವರ್ಷ ಯಾತ್ರೆಯ ಸಮಯದಲ್ಲಿ 400 ಮೆಟ್ರಿಕ್ ಟನ್ಗೂ ಹೆಚ್ಚು ಕಸವನ್ನು ಸಂಗ್ರಹಿಸಿ ಸಂಸ್ಕರಣೆ ಮಾಡಲಾಗಿದೆ. ನನಗೆ ಈ ಪ್ರಯತ್ನದಲ್ಲಿ ಒಂದು ವಿಷಯ ತುಂಬ ಇಷ್ಟ ಆಯಿತು. ಸ್ವಚ್ಛತೆಯ ಈ ಅಭಿಯಾನದಲ್ಲಿ ಭಕ್ತರು ಕೂಡ ಪಾಲುದಾರರಾದರು. 16,000ಕ್ಕೂ ಹೆಚ್ಚು ಯಾತ್ರಿಕರು ಸ್ವಚ್ಛತೆಯ ಸಂಕಲ್ಪ ಕೈಗೊಂಡರು. 10,000ಕ್ಕೂ ಹೆಚ್ಚು ಯಾತ್ರಿಕರಿಗೆ ಜವಾಬ್ದಾರಿಯುತ ಯಾತ್ರಿ ಪ್ರಮಾಣ ಪತ್ರ ಕೂಡ ನೀಡಲಾಯಿತು. ಇಲ್ಲಿ ಒಂದು ವಿಶಿಷ್ಟ ಪ್ರಯೋಗ ಕೂಡ ನಡೆಯಿತು. ಯಾತ್ರೆಯಲ್ಲಿ ಕುದುರೆ ಮತ್ತು ಕತ್ತೆಗಳ ಸೆಗಣಿಯನ್ನು ಜೈವಿಕ ಅನಿಲವಾಗಿ ಬದಲಾಯಿಸಿ ಆ ಶುದ್ಧ ಇಂಧನದಿಂದಲೇ ಸ್ವಚ್ಛ ಜ್ಯೋತಿ ಬೆಳಗಿಸಲಾಯಿತು. ಅಂದರೆ ಬಾಬಾ ಬರ್ಫಾನಿಯ ಈ ಪವಿತ್ರ ಯಾತ್ರೆಯಲ್ಲಿ ಸ್ವಚ್ಛತೆಯು ಸೇವೆ ಮತ್ತು ಭಕ್ತಿಯ ಒಂದು ರೂಪವಾಗಿ ಬದಲಾಯಿತು. ಸ್ನೇಹಿತರೆ, ನಮ್ಮ ಹಳ್ಳಿಗಳಿರಲಿ ಅಥವಾ ನಗರಗಳಿರಲಿ, ನಮ್ಮ ನದಿಗಳಿರಲಿ ಅಥವಾ ತೀರ್ಥಕ್ಷೇತ್ರಗಳಿರಲಿ, ಇವುಗಳ ಗುರುತು ನಮ್ಮ ನಡವಳಿಕೆಯಿಂದಲೂ ಸೃಷ್ಟಿಯಾಗುತ್ತೆ, ಮತ್ತು ಸ್ವಚ್ಛತೆ ಅನ್ನೋದು ಈ ನಡವಳಿಕೆಯಲ್ಲಿ ಸೇರಿಕೊಂಡಾಗ ಆ ಜಾಗದ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುತ್ತೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೊಮ್ಮೆ ನಮ್ಮ ಒಂದು ಸಣ್ಣ ಹವ್ಯಾಸ ಜೀವನದಲ್ಲಿ ಒಂದು ದೊಡ್ಡ ಅವಕಾಶದ ಹಾದಿಯನ್ನು ತೆರೆದು ಬಿಡುತ್ತೆ. ನಾಗಾಲ್ಯಾಂಡ್ನ ಫೆಕ್ ಜಿಲ್ಲೆಯ ವೇಸಾಲುಪುರೋ ಅವರ ಜೀವನ ಪಯಣವು ಹೀಗೆಯೇ ಆಗಿದೆ. ವೇಸಾಲು ರೈತ ಕುಟುಂಬದಲ್ಲಿ ಬೆಳೆದವರು. ಚಿಕ್ಕಂದಿನಲ್ಲಿ ತಮ್ಮ ಅಪ್ಪ ಅಮ್ಮ ಕೃಷಿ ಮಾಡೋದನ್ನು ನೋಡಿದ್ರು. ಅವರಿಗೆ ಸ್ವತಃ ಹೂಗಳೆಂದರೆ ಬಹಳ ಪ್ರೀತಿ. 2021ರಲ್ಲಿ ಅವರು ಇದೇ ಹವ್ಯಾಸದ ಜೊತೆ ಸಣ್ಣ ಮಟ್ಟದಲ್ಲಿ ಹೂ ಬೆಳೆಯೋಕೆ ಶುರು ಮಾಡಿದರು. ನಿಧಾನವಾಗಿ ಅವರಿಗೆ ಇದರಲ್ಲಿ ಒಂದು ದೊಡ್ಡ ಅವಕಾಶ ಕಾಣಿಸೋಕೆ ಶುರುವಾಯಿತು. ಮದುವೆ ಮುಂಜಿಯೇ ಇರಲಿ, ಬೇರೆ ಹಬ್ಬಗಳೇ ಇರಲಿ, ಹೂವುಗಳಿಗೆ ಬೇಡಿಕೆ ಇದ್ದೇ ಇರುತ್ತೆ ಅನ್ನೋದನ್ನು ಅವರು ಗಮನಿಸಿದರು. ವೇಸಾಲು ತಮ್ಮ ಈ ಹವ್ಯಾಸವನ್ನು ಮುಂದೆ ಕೊಂಡೊಯ್ಯೋಕೆ ನಿರ್ಧರಿಸಿದರು. ಈ ಪಯಣದಲ್ಲಿ ಅವರಿಗೆ ಸ್ಥಳೀಯ ಕೃಷಿ ವಿಜ್ಞಾನ ಕೇಂದ್ರದಿಂದ ಹೂವುಗಳ ವೈಜ್ಞಾನಿಕ ಬೇಸಾಯದ ತರಬೇತಿ ಸಿಕ್ತು. ಆಮೇಲೆ ಅವರು ಬರೀ 1/2 ಎಕರೆ ಜಮೀನಿನಲ್ಲಿ ಸಾವಿರಾರು ಗ್ಲಾಡಿಯೋಲಸ್ ಹೂವಿನ ಗಿಡಗಳನ್ನು

ನೆಟ್ಟರು. ಮೊದಲ ಪ್ರಯತ್ನದಲ್ಲೇ 5000ಕ್ಕೂ ಹೆಚ್ಚು ಹೂವುಗಳು ಅರಳಿದವು. ಸ್ನೇಹಿತರೆ, ಈ ಯಶಸ್ಸು ವೇಸಾಲು ಅವರಿಗೆ ಹೊಸ ಆರಂಭವಾಯಿತು. ಅವರು ಹೂವಿನ ಕೃಷಿಯನ್ನು ಇನ್ನೂ ಮುಂದಕ್ಕೆ ಕೊಂಡೊಯ್ದರು. ಯಾವ ಹೂವುಗಳು ಒಂದು ಕಾಲದಲ್ಲಿ ಬರೀ ಸ್ಥಳೀಯ ಮಾರುಕಟ್ಟೆಯಲ್ಲೇ ಉಳಿದು ಬಿಡ್ತಿದ್ವೋ, ಇವತ್ತು ಅವು ನಾಗಾಲ್ಯಾಂಡ್ನಿಂದ ಹೊರಟು ದೆಹಲಿ ಮತ್ತು ಮುಂಬೈ ತರಹದ ನಗರಗಳಿಗೆ ತಲುಪುತ್ತಿವೆ. ವೇಸಾಲು ಪುರೋ ಅವರ ಈ ಪಯಣ ನಮಗೆ ಏನು ಹೇಳುತ್ತೆ ಅಂದರೆ, ಹವ್ಯಾಸಕ್ಕೆ ಕಠಿಣ ಪರಿಶ್ರಮ ಮತ್ತು ಸರಿಯಾದ ಮಾರ್ಗದರ್ಶನ ಸಿಕ್ಕಾಗ ಅದು ಹೊಸ ಹೊಸ ಅವಕಾಶಗಳ ಹಾದಿಯನ್ನೇ ತೆರೆಯಬಲ್ಲದು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಸುತ್ತಮುತ್ತ ಇಂತಹ ಎಷ್ಟೋ ಜನರಿದ್ದಾರೆ. ಅವರು ಒಂದು ಸಣ್ಣ ಪ್ರಯತ್ನದಿಂದ ಕೆಲಸ ಶುರು ಮಾಡ್ತಾರೆ ಮತ್ತು ನೋಡ್ತಾ ನೋಡ್ತಾ ಇದ್ದಂತೆ ಅವರ ಆ ಪ್ರಯತ್ನವೇ ಎಷ್ಟೋ ಜನರ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಹಾದಿಯನ್ನೇ ನಿರ್ಮಿಸಿಬಿಡುತ್ತೆ. ಒಡಿಶಾದ ದೇವ್ರಿಘಡದಲ್ಲಿ ಧೋಡ್ರೋ ಕುಸುಮ್ ಅನ್ನೋ ಒಂದು ಹಳ್ಳಿ ಇದೆ. ಕೆಲವು ವರ್ಷಗಳ ಹಿಂದಿನವರೆಗೂ ಈ ಹಳ್ಳಿಯ ಮೈಥಿಲಿ ಭೂಯೆ ಅನ್ನೋವರು ಹತ್ರ ಹತ್ರ ಪ್ರತಿದಿನ ಕಾಡಿಗೆ ಹೋಗ್ತಿದ್ರು. ಕೆಲವೊಮ್ಮೆ ಸೌದೆ ತರೋಕೆ, ಕೆಲವೊಮ್ಮೆ ಮಹುವ ಹೂಗಳು ಮತ್ತು ಕೇಂದು ಎಲೆಗಳನ್ನು ಆರಿಸೋಕೆ, ಇನ್ನು ಕೆಲವೊಮ್ಮೆ ಬಿದಿರಿನ ಚಿಗುರು ಮತ್ತು ಕಾಡಿನ ಇತರ ಪದಾರ್ಥಗಳನ್ನು ತರೋಕೆ. ಅವರ ಮತ್ತು ಅಲ್ಲಿದ್ದ ಎಷ್ಟೋ ಕುಟುಂಬಗಳ ಅಗತ್ಯಗಳು ಇದೇ ಕಾಡಿನಿಂದ ಪೂರೈಸಲ್ಪಡುತ್ತಿದ್ದವು. ಆದರೆ ನಂತರ ಮೈಥಿಲಿಜಿ ದೇವ್ರಿಘಡದ ಪರಿಸರ ಪ್ರವಾಸೋದ್ಯಮದ ಜೊತೆ ಸೇರಿಕೊಂಡರು. ಇಲ್ಲಿಂದ ಕಾಡಿನ ಜೊತೆಗಿದ್ದ ಅವರ ಸಂಬಂಧವೇ ಒಂದು ಹೊಸ ದಿಕ್ಕಿಗೆ ಬದಲಾಯಿತು. ಈಗ ಕಾಡನ್ನು ರಕ್ಷಿಸೋದೇ ಅವರ ಜೀವನೋಪಾಯಕ್ಕೆ ಒಂದು ದಾರಿಯಾಯಿತು. ಸ್ನೇಹಿತರೆ, ಮೈಥಿಲಿಜಿ ಅವರ ಜೀವನದಲ್ಲಿ ಬಂದ ಈ ಬದಲಾವಣೆ ಬೇರೆ ಮಹಿಳೆಯರಿಗೂ ದೊಡ್ಡ ಪ್ರೇರಣೆ ತಂದಿದೆ. ಇವತ್ತು 60ಕ್ಕೂ ಹೆಚ್ಚು ಮಹಿಳೆಯರು ಕಾಡಿನ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೆಲವರು ಕಾಡು ಪ್ರಾಣಿಗಳ ರಕ್ಷಣೆಯ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ, ಕೆಲವರು ಹುಲ್ಲುಗಾವಲುಗಳ ಅಭಿವೃದ್ಧಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ, ಇನ್ನು ಕೆಲವರು ಪರಿಸರ ಪ್ರವಾಸೋದ್ಯಮ ಚಟುವಟಿಕೆಗಳಲ್ಲಿ ತಮ್ಮ ಕೊಡುಗೆ ನೀಡುತ್ತಿದ್ದಾರೆ. ಸ್ನೇಹಿತರೆ, ಮೈಥಿಲಿಜಿ ಮತ್ತು ದೇವ್ರಿಘಡದ ಈ ಸಹೋದರಿಯರು ಪ್ರಕೃತಿಯನ್ನು ರಕ್ಷಿಸಲೂ ಬಹುದು, ಜೊತೆಗೆ ಜೀವನದಲ್ಲಿ ಸಮೃದ್ಧಿಯನ್ನೂ ತರಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಈ ಎಲ್ಲ ಸಹೋದರಿಯರ ಪ್ರಯತ್ನ ನಮ್ಮೆಲ್ಲರಿಗೂ ತುಂಬ ದೊಡ್ಡ ಪ್ರೇರಣೆಯಾಗಿದೆ. ಸ್ನೇಹಿತರೆ, ಇವತ್ತು ನಮ್ಮ ಹೆಣ್ಣು ಮಕ್ಕಳ ಕನಸಿನ ಹಾರಾಟ ನೆಲದಿಂದ ಹೊರಟು ಬಾಹ್ಯಾಕಾಶದವರೆಗೂ ತಲುಪ್ತಿದೆ ಮತ್ತು ಇಂತಹ ಕನಸು ಕಾಣೋ ಪ್ರಪಂಚದ ಸಾವಿರಾರು ಹೆಣ್ಣು ಮಕ್ಕಳನ್ನು ಭಾರತ ಒಂದೇ ವೇದಿಕೆಯಲ್ಲಿ ಜೋಡಿಸ್ತಿದೆ ಅನ್ನೋದನ್ನು ತಿಳಿದರೆ ನಿಮಗೆ ಖಂಡಿತ ಹೆಮ್ಮೆ ಆಗುತ್ತೆ. ಈ ಪ್ರಯತ್ನದ ಹೆಸರು ಮಿಷನ್ ಶಕ್ತಿ ಸ್ಯಾಟ್. ಇದರ ಮೂಲಕ 108 ದೇಶಗಳ 12,000 ವಿದ್ಯಾರ್ಥಿನಿಯರಿಗೆ ಉಪಗ್ರಹ ತಂತ್ರಜ್ಞಾನ ಕಲಿಯೋಕೆ ಮತ್ತು ನಾವೀನ್ಯತೆಯ ರಂಗದಲ್ಲಿ ಮುಂದೆ ಬರೋಕೆ ಅವಕಾಶ ಸಿಗ್ತಿದೆ. ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಸಂದರ್ಭದಲ್ಲಿ ಈ ಮಿಷನ್ನ ಒಂದು ಸುಂದರ ಚಿತ್ರಣ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನೋಡೋಕೆ ಸಿಕ್ತು. ಗೌತಮ ಬುದ್ಧ ವಿಶ್ವವಿದ್ಯಾಲಯದಲ್ಲಿ ಮಿಷನ್ ಶಕ್ತಿ ಸ್ಯಾಟ್ನ 2ನೇ ಹಂತಕ್ಕೆ ಚಾಲನೆ ಸಿಕ್ತು. ಈ ಸಂದರ್ಭದಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಹಾಗೂ ಭಾರತದಿಂದಲೂ ಬಂದಿದ್ದ ಸುಮಾರು 100 ವಿದ್ಯಾರ್ಥಿನಿಯರು ಒಂದೇ ಕಡೆ ಒಟ್ಟುಗೂಡಿದರು. ಭಾರತದ ಮೂಲೆ ಮೂಲೆಗಳಿಂದ ಆಯ್ಕೆಯಾದ ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸಿದರು. ಈ ಇಡೀ ಪ್ರಯತ್ನದ ಗುರಿ ಕೂಡ ತುಂಬ ವಿಶೇಷವಾಗಿದೆ. ಸಂಪೂರ್ಣವಾಗಿ ವಿದ್ಯಾರ್ಥಿನಿಯರೇ ಸೇರಿ ಸಿದ್ಧಪಡಿಸೋ ಒಂದು ಉಪಗ್ರಹವನ್ನು ಚಂದ್ರನ ಕಕ್ಷೆಗೆ ಕಳುಹಿಸಲು ಸಿದ್ಧತೆಗಳು ನಡೆಯುತ್ತಿವೆ. ಸ್ನೇಹಿತರೆ, ಮುಂಬರೋ ದಿನಗಳಲ್ಲಿ ಇವರಲ್ಲಿ ಎಷ್ಟೋ ವಿದ್ಯಾರ್ಥಿನಿಯರು ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ರಂಗದಲ್ಲಿ ತಮ್ಮದೇ ಆದ ಹೊಸ ಛಾಪನ್ನು ಮೂಡಿಸಲಿದ್ದಾರೆ ಎಂಬ ದೃಢ ನಂಬಿಕೆ ನನಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇತ್ತೀಚೆಗೆ ಅವೊಕ್ಯಾಡೋ ಹಣ್ಣಿನ ಹವಾ ತುಂಬ ಜೋರಾಗಿದೆ. ಈ ಹಣ್ಣನ್ನು ಈ ಮುಂಚೆ ಯಾರೂ ಅಷ್ಟಾಗಿ ಬಲ್ಲವರೇ ಇರಲಿಲ್ಲ. ಇದರ ಮೌಲ್ಯ ಮತ್ತು ಬೇಡಿಕೆ ಎರಡೂ ಕಡಿಮೆ ಇತ್ತು. ಆದರೆ ಇವತ್ತು ಇದು ಊಟದ ಮೇಜಿನ ಮೇಲೆ ಹೆಚ್ಚಾಗಿ ಕಾಣಸಿಗುತ್ತಿದೆ. ಇವತ್ತು ಇದು ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳವರಿಗೆ ಮತ್ತು ದುಬಾರಿ ಮಾರುಕಟ್ಟೆಗೆ ಮೊದಲ ಆಯ್ಕೆಯಾಗಿದೆ. ನಮ್ಮ ರೈತ ಸಹೋದರ ಸಹೋದರಿಯರಿಗೂ ಇದು ತುಂಬ ನೆರವಾಗುತ್ತಿದೆ. ಆಂಧ್ರಪ್ರದೇಶದ ಕಡಪಾದ ವರದರಾಜು ಅವರೇ ಇದಕ್ಕೆ ಉದಾಹರಣೆ. ಅವರು ಎಷ್ಟೋ ವರ್ಷಗಳಿಂದ ತಮ್ಮ ಹೊಲದಲ್ಲಿ ಟೊಮ್ಯಾಟೊ ಮತ್ತು ಬಾಳೆಹಣ್ಣು ಬೆಳೆಯುತ್ತಿದ್ದರು. ಒಂದು ದಿನ ಅವರು ತಮ್ಮ ಗೆಳೆಯರ ತೋಟದಲ್ಲಿ ಅವೊಕ್ಯಾಡೋ ಬೆಳೆದಿದ್ದನ್ನು ನೋಡಿದರು. ಅದಾದ ಮೇಲೆ ಯೂಟ್ಯೂಬ್ನಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿದರು.

ಇಲ್ಲಿಯವರೆಗೆ ಸುಮಾರು 4 ಟನ್ ಅವೊಕ್ಯಾಡೋ ಬೆಳೆದಿದ್ದಾರೆ. ಇವತ್ತು ಅವರು ನೇರವಾಗಿ ಸ್ಥಳೀಯ ಅಂಗಡಿಗಳಿಗೆ ಪೂರೈಕೆ ಮಾಡುತ್ತಿದ್ದಾರೆ. ಹೊಸ ಬೆಳೆ, ವೈಜ್ಞಾನಿಕ ಸಲಹೆ ಮತ್ತು ನೇರ ಮಾರುಕಟ್ಟೆಯಿಂದಾಗಿ ಅವರ ಸಣ್ಣ ತೋಟದ ಆದಾಯವೇ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ತಮಿಳುನಾಡಿನ ಕೊಡೈಕೆನಲ್ನ ರೈತ ಚಂದ್ರಶೇಖರನ್ ಜಿ 1/2 ಹೆಕ್ಟೇರ್ ಜಮೀನಿನಲ್ಲಿ ಅವೊಕ್ಯಾಡೋ ಬೆಳೆಯೋಕೆ ಶುರು ಮಾಡಿದ್ರು. ಅವರಿಗೆ ಇದಕ್ಕೆ ಒಳ್ಳೆ ಬೆಲೆ ಸಿಗ್ತಿದೆ, ಆದಾಯನೂ ಜಾಸ್ತಿಯಾಗಿದೆ. ಇನ್ನು ಕರ್ನಾಟಕದ ಚಿಕ್ಕಮಗಳೂರಿನ ನಮ್ಮ ಕೆಲವು ರೈತ ಸಹೋದರ ಸಹೋದರಿಯರಂತೂ ಕಾಫಿ ತೋಟದ ಮಧ್ಯದಲ್ಲೇ ಅವೊಕ್ಯಾಡೋ ಗಿಡ ನೆಟ್ಟಿದ್ದಾರೆ. ಇದರಿಂದ ಅವರಿಗೆ ಕಾಫಿ ಮತ್ತು ಕಾಳು ಮೆಣಸಿನ ಜೊತೆಗೆ ಹೆಚ್ಚುವರಿ ಆದಾಯ ಸಿಗ್ತಿದೆ. ಸ್ನೇಹಿತರೆ, ನಾವು ನಗರಗಳ ಉಪಹಾರ ಗೃಹಗಳಲ್ಲಿ ಅವೊಕ್ಯಾಡೋ ಟೋಸ್ಟ್ ಬಗ್ಗೆ ಆಗಾಗ ಕೇಳ್ತಿರ್ತೀವಿ. ಆದರೆ ಇದೇ ಅವೊಕ್ಯಾಡೋ ಮೂಲಕ ನಮ್ಮ ನವೀನ ಆಲೋಚನೆಯ ರೈತರು ಸಂಪಾದನೆಯ ಹೊಸ ಮಾರ್ಗವನ್ನೇ ಕಂಡುಹಿಡಿದು ಬಿಟ್ಟಿದ್ದಾರೆ. ಅಂದರೆ ನಮ್ಮ ದೇಶದ ಅವೊಕ್ಯಾಡೋದಿಂದ ನಿಮ್ಮ ಟೇಸ್ಟ್ ರುಚಿಯೂ ಹೆಚ್ಚಾಯಿತು, ಇತ್ತ ರೈತರ ಆದಾಯನೂ ಜಾಸ್ತಿಯಾಯಿತು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ 3 ಸೆಪ್ಟೆಂಬರ್ರಂದು ನಾವು ಮಹಾನ್ ನಾಯಕ ಉತ್ತಮ್ ಕುಮಾರ್ ಅವರ ಜಯಂತಿಯ ಶತಮಾನೋತ್ಸವವನ್ನು ಆಚರಿಸಲಿದ್ದೇವೆ. ಸ್ನೇಹಿತರೆ, ಉತ್ತಮ್ ಕುಮಾರ್ ಜಿಯವರು ತಮ್ಮ ಅಭಿನಯದಿಂದ ಜನರ ಹೃದಯ ಗೆದ್ದ ಒಬ್ಬ ವೈವಿಧ್ಯಮಯ ನಟರಾಗಿದ್ದರು. ಚಲನಚಿತ್ರ ಪ್ರೇಮಿಗಳ ನಂಬಿಕೆ ಏನೆಂದರೆ, ಶ್ರೀಮಾನ್ ಸತ್ಯಜಿತ್ ರೇ ಅವರು ತಮ್ಮ ನಾಯಕ್ ದ ಹೀರೋ ಸಿನಿಮಾದ ಇಡೀ ಕಥೆಯನ್ನು ಮಹಾನ್ ನಾಯಕ ಉತ್ತಮ್ ಕುಮಾರ್ ಜಿಯವರನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಬರೆದಿದ್ದರು ಎಂದು. ಉತ್ತಮ್ ಕುಮಾರ್ ಅವರಲ್ಲಿ ಒಂದು ಘನತೆಯ ಜೊತೆಗೆ ಅದ್ಭುತವಾದ ಭಾವನಾತ್ಮಕ ಆಳ ಇತ್ತು ಎಂದು ಶ್ರೀಮಾನ್ ಸತ್ಯಜಿತ್ ರೇ ಅವರು ಹೇಳುತ್ತಿದ್ದರು. ತಮಗೆ ಸಿಕ್ಕ ಪಾತ್ರಕ್ಕೆ ಜೀವ ತುಂಬಲು ಅವರು ತುಂಬ ಶ್ರಮವಹಿಸಿ ಕೆಲಸ ಮಾಡುತ್ತಿದ್ದರು. ಉತ್ತಮ್ ಕುಮಾರ್ ಜಿ ತಮ್ಮ ಸಹಜ ಅಭಿನಯದ ಜೊತೆಗೆ ಪರೋಪಕಾರಿ ಕೆಲಸಗಳಿಗೂ ಹೆಸರಾಗಿದ್ದರು. ಅವರ ಜೀವನದಿಂದ ಎಂದಿಗೂ ಸೋಲೊಪ್ಪಿಕೊಳ್ಳಬಾರದು ಎನ್ನುವ ಇನ್ನೊಂದು ದೊಡ್ಡ ಪಾಠ ನಮಗೆ ಸಿಗುತ್ತದೆ. ಅವರ ಆರಂಭಿಕ ಸಿನಿಮಾಗಳು ಅಷ್ಟಾಗಿ ಜನಪ್ರಿಯವಾಗಲಿಲ್ಲ, ಆದರೆ ಅವರು ತಮ್ಮ ಕೆಲಸದ ಮೇಲೆ ಗಮನವನ್ನು ಕಳೆದುಕೊಳ್ಳಲಿಲ್ಲ. ಇದರ ಫಲವಾಗಿಯೇ ಅವರು ಇಷ್ಟೊಂದು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಯಿತು. ಸ್ನೇಹಿತರೆ, ನನಗೆ ನೆನಪಿದೆ, ನಾನು ಕೋಲ್ಕತ್ತಾದಲ್ಲಿ ರೋಡ್ ಶೋ ಮಾಡುತ್ತಿದ್ದಾಗ ಉತ್ತಮ್ ಕುಮಾರ್ ಜಿಯವರ ಮನೆಯ ಮುಂಭಾಗದಿಂದ ಹಾದು ಹೋಗಿದ್ದೆ. ಅಲ್ಲಿ ಒಬ್ಬ ವ್ಯಕ್ತಿ ನನಗೆ ಅವರ ಒಂದು ಭಾವಚಿತ್ರವನ್ನು ಉಡುಗೊರೆಯಾಗಿ ನೀಡಿದ್ದರು. ನಾನು ಮತ್ತೊಮ್ಮೆ ಮಹಾನ್ ನಾಯಕ ಉತ್ತಮ್ ಕುಮಾರ್ ಜಿಯವರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ. ಅವರು ಸದಾ ನಮ್ಮೆಲ್ಲರ ಹೃದಯಗಳಲ್ಲಿ ನೆಲೆಸಿರುತ್ತಾರೆ. ಮಹಾನ್ ನಾಯಕ್ ಉತ್ತಮ್ ಕುಮಾರ್ ಚಿರೋದಿನ್ ಮಾನುಷೇ ಹೃದಯೇ ರಾಜ್ ಕೋರ್ಬೇನ್.

0: ರಾಧಾ ಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ತಿಮ್ಮಪ್ಪ ಗೌಡ ಹಾಗೂ ಆಶಾ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು. ಶ್ರೋತೃಗಳೇ ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಈ ರಾತ್ರಿ 8 ಗಂಟೆಗೆ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಮರು ಪ್ರಸಾರವಾಗಲಿದೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೃಷ್ಣಂ ಒಂದೇ ಜಗದ್ಗುರುಂ, ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ.
2: ಎಲ್ಲರಿಗೂ ನಮಸ್ಕಾರಗಳು. ಇನ್ನೇನು, ಶ್ರೀಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ವಿಶ್ವದಲ್ಲೆಲ್ಲ ಹಬ್ಬ ಸಂಭ್ರಮ, ಸರ್ವಂ ಕೃಷ್ಣಮಯಂ. ಇವತ್ತು ನಮ್ಮ ಸಂಗೀತ ಶಾಲೆ ಶ್ರೀಕೃಷ್ಣ ಗಾನ ನಿಲಯದ ವಿದ್ಯಾರ್ಥಿ ವೃಂದದಿಂದ ಕೃಷ್ಣಂ ಒಂದೇ ಜಗದ್ಗುರುಂ ಎಂಬ ಸಂಗೀತ ರೂಪಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ನಾನು ರಾಜಲಕ್ಷ್ಮಿ ದಿಲೀಪ್, ಹಾಗೂ ನನ್ನ ಜೊತೆಗೆ
3: ನಾನು ರಕ್ಷಿತಾ ರಾಜೀವ್,
2: ಇಬ್ಬರೂ ಕೂಡ ನಿರೂಪಣೆಯನ್ನು ಮಾಡುತ್ತಿದ್ದೇವೆ.
3: ಈ ಸಂಗೀತ ರೂಪಕವನ್ನು ನಮ್ಮ ಗುರುಗಳಾದ ವಿದುಷಿ ಅರ್ಚನಾ ಬೋಜ್ ಅವರು ನಿರ್ದೇಶಿಸಿದ್ದಾರೆ. ಹಾಡುಗಾರಿಕೆಯಲ್ಲಿ ಶ್ರೀಮತಿಯರಾದ ರೋಹಿಣಿ, ಪ್ರಸೀದ, ಶ್ರೀವಾಣಿ, ಶ್ರುತಿ ಹಾಗೂ ವಿದ್ಯಾ. ತಬಲದಲ್ಲಿ ವಿದ್ವಾನ್ ಸಂದೀಪ್ ಹಾಗೂ ಫ್ಲೂಟ್ನಲ್ಲಿ ಮಾಸ್ಟರ್ ಪ್ರದ್ಯುಮ್ನ. ಬನ್ನಿ, ಕೃಷ್ಣನ ಮಹಿಮೆಗಳನ್ನು ಆಲಿಸೋಣ.
2: ಒಂದು ಸರ್ತಿ ಭೂದೇವಿ ಅಳ್ತಾ ನಾರಾಯಣನ ಹತ್ತಿರ ಹೋಗಿ ಹೇಳಿದ್ಲು, ಮಹಾಪ್ರಭು, ಈ ಭೂಲೋಕದಲ್ಲಿ ಕಂಸ ಮತ್ತು ಇತರೆ ರಾಕ್ಷಸ ಪ್ರವೃತ್ತಿಯ ಜನರು ಹೆಚ್ಚಾಗಿ ಪ್ರಜೆಗಳು ಋಷಿಗಳನ್ನ ಹಿಂಸೆ ಪಡಿಸ್ತಾ ಇದ್ದಾರೆ. ನಂಗೆ ಇಂತಹವರಿಂದ ಬಹಳ ಭಾರ ಆಗ್ತಾ ಇದೆ, ಪರಿಹರಿಸು ತಂದೆ ಅಂದಾಗ ನಾರಾಯಣ ಹೇಳ್ದ, ಭೂಮಾತೆ ನೀನು ಯೋಚನೆ ಮಾಡಬೇಡ, ನಾನು ಅವತಾರ ಮಾಡಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುತ್ತೇನೆ ಎಂದು ಅಭಯ ಕೊಟ್ಟಾಗ ಭೂತಾಯಿ ಸಮಾಧಾನವಾಗಿ ಹಿಂತಿರುಗಿದಳು. ಆಗ ಪರಮಾತ್ಮನ ಅವತಾರ ಆಯಿತು.
3: ಕೃಷ್ಣ ಹುಟ್ಟಿದಾಗಿಂದಲೇ ಅವನ ಮಹಿಮೆಯನ್ನು ಪ್ರಾರಂಭಿಸಿದ. ಎಳೆ ಕೂಸಾಗಿರುವಾಗಲೇ ತಂದೆ ತಾಯಿಗೆ ತನ್ನ ಚತುರ್ಭುಜ ಅವತಾರ ತೋರಿಸಿದ. ಬೆಳೆದಲ್ಲೇ ಕೃಷ್ಣನನ್ನು ಕೊಲ್ಲೋಕೆ ಅಂತ ಕಂಸ ಕಳಿಸಿದ ರಾಕ್ಷಸರನ್ನೆಲ್ಲ ಕೊಂದು ಬಿಟ್ಟು ಬೆಣ್ಣೆ ಕದಿಯೋದು, ಗೋಪಿಯರನ್ನು ಗೋಳಾಡುವುದು, ಹೀಗೆ 10 ಹಲವು ಬಾಲ್ಯ ಚೇಷ್ಟೆ ಮಾಡಿತು. ಆದರೆ ಅದು ಕೂಡ ನಯನ ಮನೋಹರ. ಬಾಲಕೃಷ್ಣನ ಆಟದ ಮಹಿಮೆಗಳ ಬಗ್ಗೆ ಶ್ರೀ ಮುತ್ತುಸ್ವಾಮಿ ದೀಕ್ಷಿತರು ತಮ್ಮ ಕೃತಿಯಲ್ಲಿ ಕೊಂಡಾಡಿದ್ದಾರೆ. ಕೇಳೋಣ ಬಾಲಕೃಷ್ಣಂ ಭಾವಯಾಮಿ, ಗೋಪಿಕಾ ವಸಂತರಾಗ ಹಾಗೂ ಆದಿತಾಳದಲ್ಲಿ ರಚಿತವಾಗಿದೆ.

0: ಬಾಲಕೃಷ್ಣನ ಆಟ ಎಲ್ಲ ಕೇಳಾಯ್ತು. ಕೃಷ್ಣನ ಕೊಳಲು ಅಷ್ಟೇ ಚಂದ, ಇಂಪು, ಪೆಂಪು. ಕೃಷ್ಣನ ಕೊಳಲಿನಲ್ಲಿ ಮಧುರವಾದ ಇಂಪು ಎಲ್ಲರ ಮನಸ್ಸನ್ನ ಸೆಳಿತಾ ಇತ್ತು ಅಂತ ಹೇಳ್ತಾರಲ್ವಾ.
1: ಹಾಗಾಗಿಯೇ ಗೋಪಿಯರೆಲ್ಲ ಗಂಡ, ಮನೆ, ಮಕ್ಕಳು, ಮಾಡ್ತಾ ಇದ್ದ ಕೆಲಸ ಎಲ್ಲ ಬಿಟ್ಟು ಯಮುನಾ ತಟಕ್ಕೆ ಓಡಿ ಹೋಗ್ತಿದ್ರು. ಕೃಷ್ಣನ ಬುದ್ಧಮೋಹಕ ರೂಪ ಮಾತ್ರ ಅಲ್ಲ, ಕೊಳಲಗಾನ ನುಡಿಸಾಣಿಕೆಯೆಲ್ಲ ಆಕರ್ಷಕ ಸೆಳೆತ ಮತ್ತು ಭಕ್ತಿ ಲೇಪನ ಇತ್ತು.
0: ಅಸಂಖ್ಯಾತ ದಾಸರು ಮತ್ತು ಭಕ್ತಿ ಪಂಥದವರು ಕೃಷ್ಣನ ಬಗ್ಗೆ, ಅವನ ಆಟಪಾಠಗಳ ಬಗ್ಗೆ ಲೆಕ್ಕವಿಲ್ಲದಷ್ಟು ಕೀರ್ತನೆಗಳನ್ನ ರಚಿಸಿದ್ದಾರೆ. ಕೃಷ್ಣನ ಕೊಳಲಗಾನದ ಬಗ್ಗೆ ಮಹಿಳಾ ಹರಿದಾಸರಲ್ಲಿ ಒಬ್ಬರಾದ ಅಮಾಬಾಯಿಯವರ ರಚನೆಯನ್ನು ಕೇಳೋಣವೇ. ಕೊಳಲನೋದುವ ಶ್ರೀಕೃಷ್ಣ, ರಾಗ ಕಾಮಾಜ್, ಆದಿತಾಳದಲ್ಲಿ.

0: ಕೊಯ್ಲು ಕೃಷ್ಣನ ವರ್ಣನೆ ಕೇಳಿ ಮೈ ಮನಸ್ಸು ತುಂಬಿ ಬರುತ್ತೆ. ಗೋಪಿಕೆಯರಲ್ಲಿ ರಾಧೆಯು ಕೃಷ್ಣನನ್ನು ಹೆಚ್ಚು ಭಕ್ತಿ ಪ್ರೀತಿಯಿಂದ ನೋಡ್ತಿದ್ಲು. ಯಮುನಾ ತಟದಲ್ಲಿ ರಾಧೇಶ್ಯಾಮರ ಮಿಲನ ಆಗಸದಿಂದ ಬೆಳದಿಂಗಳು ಭೂಮಿಗಿಳಿದು ಕಂಪನ ಬೀರುವ ಹೂವಿನ ದಳಗಳಂತೆ ಅವರ ಸಲು ಅರಳುತ್ತಾ ಪ್ರಭಾವ ಅಲೆಯಲಿಯಾಗಿದೆ.
1: ಈ ದೃಶ್ಯವನ್ನು ನೋಡಿ ಅತಿ ಆನಂದಿನಿಂದ ಈ ರೀತಿಯಾಗಿ ಹಾಡುತ್ತಾರೆ. ಕೇಳಿ ಶ್ರೀ ಪೂತಿ ನರಸಿಂಹಾಚಾರ್ಯ ಅವರು ರಚಿಸಿರುವ ಅಕೋ ಶ್ಯಾಮ ಅವಳೇ ರಾಧೆ ಪೂರ್ವಿ ಕಲ್ಯಾಣಿ ರಾಗದಲ್ಲಿ ರೂಪಕ ತಾಳದಲ್ಲಿ ರಚಿತವಾಗಿದೆ.

0: ಶ್ರೀಕೃಷ್ಣನ ಮಹಿಮೆಯನ್ನು ಎಷ್ಟು ಹಾಡಿದರೂ ಸಾಲದು. ಮತ್ಸ್ಯ, ಕೂರ್ಮ ಇತ್ಯಾದಿ ದಶವಿಧ ರೂಪಗಳಲ್ಲಿ ಅವತರಿಸಿ ಎಲ್ಲಾ ದೇವಾನುದೇವತೆಗಳಿಂದ ಮುನಿಗಳಿಂದ ನಮಸ್ಕರಿಸಲ್ಪಡುವ ಶ್ರೀಕೃಷ್ಣನೊಬ್ಬನೇ ಜಗದ್ಗುರು. ಅವನೇ ಕೃಪಾಮಯಿ, ಕರುಣಾಮಯಿ, ಹಿತೈಷಿ, ಜಗದೊಡೆಯ.
1: ಅವನೊಬ್ಬನೇ ಜಗನ್ಮೋಹನ ಕೃಷ್ಣ. ನಮ್ಮೆಲ್ಲರ ಇಷ್ಟ ಕಾಮನೆಗಳನ್ನು ಈಡೇರಿಸಿಕೊಳ್ಳಲು ಈ ಹಾಡಿನ ಮೂಲಕ ಕೇಳೋಣ. ಶ್ರೀ ನಾರಾಯಣ ತೀರ್ಥರ ತರಂಗ ಪೂರೆಯ ಮಮ ಕಾಮಂ ಗೋಪಾಲ ರಾಗಾಬಿಲಹರಿ ಹಾಗೂ ಆದಿತಾಳದಲ್ಲಿ ರಚಿತವಾಗಿದೆ.

0: ಜಗವನ್ನು ಪಾಲಿಸುವನೇ ಕೃಷ್ಣ, ಕೃಷ್ಣಾಯ ತುಭ್ಯಂ ನಮಃ, ಕೃಷ್ಣಂ ವಂದೇ ಜಗದ್ಗುರುಂ.
1: ಇದುವರೆಗೂ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೃಷ್ಣಂ ಒಂದೇ ಜಗದ್ಗುರುಂ ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದ್ದೀರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ವನಿತಾ ವಿಹಾರ ಕೇಳಿದಿರಿ. ಆಕಾಶವಾಣಿ.
2: ಹಲೋ ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
3: ಮತ್ತೆ?
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
4: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ
5: ಸರ್. ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
4: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
6: ಸರ್, 2 ಲಕ್ಷ
7: ಏನಾಯ್ತಪ್ಪ?
3: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
3: ಕಟ್ ಮಾಡಿದ್ರು.
6: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
3: ಫ್ರಾಡ್?

0: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
2: RBI ಹೇಳುತ್ತೆ,
0: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವ್ರ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಯಾರು?
6: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
5: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
6: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
5: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
6: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರ್ ಕೊಡು.
7: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
8: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
9: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
4: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
10: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
6: ಬೆಟ್ಟ ಗುಡ್ಡ
11: ಕೆರೆ ಕುಂಟೆ
6: ಗಿಡ ಮರಗಳಿಲ್ಲದ ಊರು
11: ಮರುಭೂಮಿ ಇದ್ದಂತೆ.
6: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
11: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
6: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
11: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
6: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
11: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಂಡುಬರುವ ಹೊಟ್ಟೆ ನೋವು ಈ ಕುರಿತು ಡಾಕ್ಟರ್ ಪ್ರಸಾದ್ ಬಿಎಸ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನ ಕೇಳೋಣ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಸಾದ್ ಬಿಎಸ್, ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಗ್ಯಾಸ್ಟ್ರಾಂಟಾಲಜಿಸ್ಟ್, ಎಜೆ ಆಸ್ಪತ್ರೆ, ಮಂಗಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ವೀಕ್ಷಕರಿಗೆ.
2: ಕೇಳುಗರೆ, ಇವತ್ತಿನ ವಿಷಯ ಇರುವಂತಹದ್ದು ಮಕ್ಕಳಲ್ಲಿ ಕಂಡು ಬರುವಂತಹ ಹೊಟ್ಟೆ ನೋವು. ಆದರೆ ಈ ಹೊಟ್ಟೆ ನೋವು ಅನ್ನುವಂಥದ್ದನ್ನು ಅಷ್ಟು ಸುಲಭವಾಗಿ ಕಡೆಗಣಿಸುವ ಹಾಗೂ ಇಲ್ಲ. ಅದು ಯಾವುದಾದ್ರೂ ಗಂಭೀರ ಸಮಸ್ಯೆಯ ಲಕ್ಷಣ ಕೂಡ ಆಗಿರಬಹುದು.

0: ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಸಾದ್ ಬಿ ಎಸ್ ಅವರು ನಮಗೆ ಈ ಮಕ್ಕಳಲ್ಲಿ ಕಂಡುಬರುವ ಹೊಟ್ಟೆ ನೋವಿನ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಈಗ ಮಕ್ಕಳಲ್ಲಿ ಹೊಟ್ಟೆ ನೋವು ಸಾಮಾನ್ಯವಾಗಿ ಯಾವೆಲ್ಲ ಕಾರಣಗಳಿಂದ ಉಂಟಾಗುತ್ತೆ?
1: ಮಕ್ಕಳಲ್ಲಿ ಹೊಟ್ಟೆ ನೋವು ಒಂದು ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ಸಮಸ್ಯೆ. ಈಗ ಏನಂತ ಹೇಳಿದರೆ, ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ ನೋಡಿದರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಈಗ ಕ್ಲಿನಿಕ್ಕಿಗೆ ಬಂದು ಕನ್ಸಲ್ಟೇಷನ್ ಸಮಾಲೋಚನೆ ಮಾಡೋದ್ರಲ್ಲಿ ಆಲ್ಮೋಸ್ಟ್ ಒಂದು 20% ಮಕ್ಕಳು ಹೊಟ್ಟೆ ನೋವು ಸಮಸ್ಯೆಯಿಂದ ಬರ್ತಾರೆ. ಈಗ ಇವನ್ ಎಮರ್ಜೆನ್ಸಿ ಅಂತ ಹೇಳ್ತೇವೆ, ಅಂದರೆ ಆಸ್ಪತ್ರೆಗಳಲ್ಲಿ ಈಗ ಏನಾದರೂ ಅರ್ಜೆನ್ಸಿ ಎಮರ್ಜೆನ್ಸಿಗೆ ಬಂದರು ಒಂದು 5-10% ಮಕ್ಕಳು ತೀವ್ರವಾದ ಹೊಟ್ಟೆ ನೋವು ಸಮಸ್ಯೆಯಿಂದ ಬರುವಂಥವರು ಇದ್ದಾರೆ. ಸೊ ಅನೇಕ ಕಾರಣಗಳು ಇರಬಹುದು. ಈಗ ಅದನ್ನು ನಾವು ಈಗ ಡಿವೈಡ್ ಮಾಡಿ ನೋಡಿದರೆ, ಒಂದು ಅಂತ ಹೇಳಿದ್ರೆ ಅಕ್ಯೂಟ್ ಅಬ್ಡಾಮಿನಲ್ ಪೇನ್ ಅಂತ ಹೇಳ್ತೇವೆ, ಅಂದರೆ ಇದು ಕೆಲವು ಗಂಟೆಗಳಿಂದ ಕೆಲವು ದಿನಗಳ ಹೊಟ್ಟೆ ನೋವಿನ ಸಮಸ್ಯೆ ಬರುವಂಥದ್ದು ಇದ್ದರೆ, ಅದರಲ್ಲಿ ಒಂದು ಬರ್ತದೆ ಸರ್ಜಿಕಲ್ ಕಾಸಸ್, ಅಂದರೆ ತೀವ್ರವಾದ ಹೊಟ್ಟೆ ನೋವು ಬಂದರೆ. ಆಯಿತಾ, ಈಗ ಏನಾದರೂ ಸರ್ಜರಿ ಬೇಕಾಗುವಂಥ ಸಮಸ್ಯೆಗಳು ಇರುವ ಚಾನ್ಸಸ್ ಇರ್ತದೆ. ಸೊ ಅದರಲ್ಲಿ ಒಂದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡುಬರೋ ಸಮಸ್ಯೆ ಅಂದರೆ ಅಕ್ಯೂಟ್ ಅಪೆಂಡಿಸೈಟಿಸ್ ಅಂತೇಳಿ ಹೇಳ್ತೇವೆ, ಅಂದರೆ ಹೊಟ್ಟೆ ಒಳಗಡೆ ಅಪೆಂಡಿಕ್ಸ್ ಅಂತೇಳಿ ಹೇಳೋ ಒಂದು ಅಂಗಾಂಗದ ಇನ್ಫೆಕ್ಷನ್ ಆಗೋದ್ರಿಂದಾಗಿ ತೀವ್ರವಾದ ಹೊಟ್ಟೆ ನೋವು ಬರುವಂಥದ್ದು. ಹಾಗೆ ಅಕ್ಯೂಟ್ ಪ್ಯಾಂಕ್ರೆಟೈಟಿಸ್ ಅಂತೇಳಿ ಪ್ಯಾಂಕ್ರಿಯಸ್ ಗ್ರಂಥಿಯ ಇನ್ಫೆಕ್ಷನ್, ಅಥವಾ ಕಿಡ್ನಿಯಲ್ಲಿ ಕಲ್ಲಾಗುವಂಥದ್ದು, ಅಥವಾ ಗಾಲ್ ಬ್ಲಾಡರ್ ಪಿತ್ತಕೋಶದಲ್ಲಿ ಕಲ್ಲಾಗುವಂಥದ್ದು. ಸೊ ಇದೆಲ್ಲ ಸಮಸ್ಯೆಗೆ ಕೆಲವೊಮ್ಮೆ ಸರ್ಜರಿ ಅಥವಾ ಈ ರೀತಿಯ ಸಮಸ್ಯೆಗಳು ಬರಬಹುದು. ಇಲ್ಲದಿದ್ದರೆ ಸಾಮಾನ್ಯವಾಗಿ ಬರುವಂಥದ್ದು ಏನಂತ ಹೇಳಿದರೆ, ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ಬೋದು. ಈಗ ಹೊರಗಡೆ ತಿಂದದ್ರಲ್ಲೂ ಆಹಾರದಲ್ಲಿ ವ್ಯತ್ಯಾಸ ಆಗಿ ಅಥವಾ ಕೆಲವು ಮದ್ದುಗಳು ತಕ್ಕೊಂಡ್ರಿಂದಾಗಿ ಮಗುವಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ವಾಂತಿ ಹಾಗೂ ಮೇಲ್ಭಾಗದ ಹೊಟ್ಟೆ ನೋವು, ತೀವ್ರವಾದ ಹೊಟ್ಟೆ ನೋವು ಆ ಥರ ಬರುವ ಚಾನ್ಸಸ್ ಇರ್ತದೆ. ಇಲ್ಲದಿದ್ದರೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್, ಈಗ ಮಳೆಗಾಲ ಶುರುವಾಗುವಾಗ ಅಥವಾ ಬೇಸಿಗೆ ಕಾಲದಲ್ಲೂ ನಾವು ಸಾಮಾನ್ಯವಾಗಿ ಕಾಣ್ತೇವೆ ಹೊಟ್ಟೆ ನೋವು, ವಾಂತಿ ಮತ್ತು ಭೇದಿ ಬರುವಂಥದ್ದು, ಇದು ಸಾಮಾನ್ಯ. ಇಲ್ಲದಿದ್ದರೆ ಕೆಲವೊಮ್ಮೆ ಅಕ್ಯೂಟ್ ವೈರಲ್ ಹೆಪಟೈಟಿಸ್ ಅಂತ ಹೇಳ್ತೇವೆ, ಹೆಪಟೈಟಿಸ್ ಕಾಯಿಲೆ. ಈಗ ಸುಮಾರು ಈ ಭಾಗದಲ್ಲಿ ಕಳೆದ ವರ್ಷ ಅಥವಾ ಅದರ ಮೊದಲಿನ ವರ್ಷ ಹೆಪಟೈಟಿಸ್ ಎ ಪ್ಯಾಂಡಮಿಕ್ ಇತ್ತು, ಅಂದರೆ ಸುಮಾರು ಕೇಸಸ್. ಅಂದರೆ ಮಗುವಿಗೆ ಹೊಟ್ಟೆ ನೋವು, ವಾಂತಿ, ಲೂಸ್ ಮೋಷನ್ ಸಮಸ್ಯೆ ಆಗಿ ಜಾಂಡಿಸ್ ಬರುವಂಥದ್ದು, ಕಾಮಾಲೆ ಸಮಸ್ಯೆ ಬರುವಂಥದ್ದು. ಸೊ ಇದು ಒಂದು ಸಮಸ್ಯೆ ಕಾಣಿಸ್ಕೊಳ್ತದೆ. ಸೊ ಇದೆಲ್ಲ ಏನಂತ ಹೇಳಿದರೆ ಅಕ್ಯೂಟ್ ಅಬ್ಡಾಮಿನಲ್ ಪೇನ್ ಅಂತ ಹೇಳ್ತೇವೆ, ಅಂದರೆ ಶಾರ್ಟ್ ಡ್ಯೂರೇಷನಲ್ಲಿ ಬರುವಂಥದ್ದು. ಮಗುವಿಗೆ ಜ್ವರ ಬಂದರೆ, ಯಾವುದೋ ವೈರಲ್ ಫೀವರ್ ಅಥವಾ ಫ್ಲೂ ಅಂತೇಳಿ ಹೇಳ್ತೇವೆ, ಸೀಸನಲ್ ಫ್ಲೂ, ಆ ಟೈಮಲ್ಲೂ ಜ್ವರ, ಕೆಮ್ಮು, ಶೀತ ಅದರೊಟ್ಟಿಗೆ ಹೊಟ್ಟೆ ನೋವು ಮತ್ತು ವಾಂತಿ ಸಮಸ್ಯೆ ಮಕ್ಕಳಲ್ಲಿ ಬರ್ತದೆ. ಓಕೆ, ಅದರಲ್ಲಿ ಹೊಟ್ಟೆಯಲ್ಲೇ ಪ್ರೈಮರಿ ಸಮಸ್ಯೆ ಇರಬೇಕು ಅಂತಿಲ್ಲ. ಇಲ್ಲದಿದ್ದರೆ ಡೆಂಗಿ ಜ್ವರ ಇರ್ಬೋದು, ಆಯಿತಾ, ಅಥವಾ ಮಲೇರಿಯಾ ಅಥವಾ ಟೈಫಾಯ್ಡ್ ಜ್ವರ. ಓಕೆ, ಅದರಲ್ಲಿ ಜ್ವರದೊಟ್ಟಿಗೆ ಮಕ್ಕಳಿಗೆ ಹೊಟ್ಟೆ ನೋವು ಕಾಣಿಸಿಕೊಳ್ತದೆ. ಸೊ ಇದೆಲ್ಲ ಈ ಶಾರ್ಟ್ ಡ್ಯೂರೇಷನ್ ನೋವು ಗೆ ಸಮಸ್ಯೆ ಈಗ ಕಾಮನ್ ಆಗಿ ಕಂಡು ಬರುವಂಥದ್ದು. ಇನ್ನು ಇನ್ನೊಂದು ವೆರೈಟಿ ಬರ್ತದೆ, ಕೆಲವೊಂದು ಮಕ್ಕಳಲ್ಲಿ ಸುಮಾರು ದೀರ್ಘಕಾಲದಲ್ಲಿ ಹೊಟ್ಟೆ ನೋವು, ಸುಮಾರು ತಿಂಗಳಿಂದ ಸುಮಾರು ವರ್ಷ ಆಗಾಗ ಹೊಟ್ಟೆ ನೋವು ಬರ್ತದೆ ಡಾಕ್ಟರ್ ಅಂತೇಳಿ ಬರ್ತಾರೆ ಸುಮಾರು ಜನ ಕ್ಲಿನಿಕ್ಕಿಗೆ. ಇಲ್ಲದಿದ್ದರೆ ನೋವು ಬರ್ತದೆ, ಕಮ್ಮಿ ಆಗ್ತದೆ, ಮತ್ತೆ ಪುನಃ ಒಂದು ತಿಂಗಳು ಬಿಟ್ಟ ನಂತರ ಕೆಲವು ದಿನಗಳು ಕೆಲವು ವಾರಗಳು ಕಾಣಿಸಿಕೊಳ್ಳುವಂಥದ್ದು. ಸೊ ಆ ನಮೂನೆ ವೆರೈಟಿಯು ಬರ್ತದೆ. ಸೊ ಇದನ್ನು ಕ್ರಾನಿಕ್ ಅಬ್ಡಾಮಿನಲ್ ಪೇನ್ ಅಂತೇಳಿ ಹೇಳ್ತೇವೆ, ಆಯಿತಾ, ಅದು ದೀರ್ಘಕಾಲದ ಹೊಟ್ಟೆ ನೋವು. ಆಯಿತಾ, ಇದು ಒಂದು ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆ. ಓಕೆ, ಈಗ ನಾನು ಪೀಡಿಯಾಟ್ರಿಕ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಆಗಿ ಈಗ OPDಯಲ್ಲಿ ನೋಡಿದರೆ ಈ ಹೊಟ್ಟೆ ನೋವು, ದೀರ್ಘಕಾಲದ ಹೊಟ್ಟೆ ನೋವು ಸಮಸ್ಯೆ ನಾನು ಒನ್ ಆಫ್ ದ ಕಾಮನೆಸ್ಟ್ ಕೇಸ್, ಸಾಮಾನ್ಯವಾಗಿ ನಾನು ನೋಡುವಂಥ ಕೇಸ್. ಆಯಿತಾ, ಇದರಲ್ಲಿ ಎರಡು ನಮೂನೆ ಬರ್ತದೆ. ಓಕೆ, ಒಂದು ಗಂಭೀರವಾದ ಸಮಸ್ಯೆಗಳು. ಓಕೆ, ಸೊ ಅದನ್ನು ನಾವು ಮಿಸ್ ಮಾಡಬಾರ್ದು, ಯಾಕೆಂದರೆ ಅದನ್ನು ಮಿಸ್ ಮಾಡಿದರೆ ಮಗುವಿಗೆ ದೀರ್ಘಕಾಲದ ಇಂಪ್ಲಿಕೇಶನ್ಸ್ ಅಂತೇಳಿ ಸಮಸ್ಯೆಗಳು ಜಾಸ್ತಿಯಾಗಿ ತೊಂದರೆ ಕೊಡುವಂಥ ಸಮಸ್ಯೆಗಳು ಇರ್ಬೋದು. ಓಕೆ, ಸೊ ಅದರಲ್ಲಿ ಯಾವ ಯಾವ ನಮೂನೆ ಬರ್ತದೆ ಅಂತೇಳಿ ನಾವು ಕಾರಣಗಳನ್ನು ಲಿಸ್ಟ್ ಔಟ್ ಮಾಡಿದರೆ, ಆಯಿತಾ, ಒಂದು ಏನಂತ ಹೇಳಿದರೆ ಈಗ ಮೇಲ್ಗಡೆ ಹೊಟ್ಟೆಯಿಂದ ತಕ್ಕೊಂಡ್ರೆ, ಆಯಿತಾ, ಹೊಟ್ಟೆಯಲ್ಲಿ ಈಗ ಪೆಪ್ಟಿಕ್ ಅಲ್ಸರ್ ಡಿಸೀಸ್ ಅಂತ ಹೇಳ್ತೇವೆ, ಈ ಅಸಿಡಿಟಿ ಸಮಸ್ಯೆ ಜಾಸ್ತಿಯಾಗಿ ಹೊಟ್ಟೆಯಲ್ಲಿ ಹುಣ್ಣುಗಳಾಗುವಂಥದ್ದು. ಓಕೆ, ಸೊ ಆ ಥರ ಸಮಸ್ಯೆ ಕಾಣಿಸ್ಕೊಳ್ಬೋದು. ಸೊ ಯೂಶ್ವಲಿ ಅವರದ್ರಲ್ಲಿ ಊಟ ಆದ ನಂತರ ಹೊಟ್ಟೆಯಲ್ಲಿ ಜೋರಾಗಿ ಉರಿ ಬರುವಂಥದ್ದು, ವಾಂತಿ ಸಮಸ್ಯೆ, ಆ ಥರ ಎಲ್ಲ ಸಮಸ್ಯೆ ಕಾಣಿಸ್ಕೊಳ್ಬೋದು. ಮೊದಲೆಲ್ಲ ಈ ಹೊಟ್ಟೆಯಲ್ಲಿ ಹುಣ್ಣು ಅಲ್ಸರ್ ಡಿಸೀಸ್ ದೊಡ್ಡವರ ಕಾಯಿಲೆ ಅಂತೇಳಿ ಇತ್ತು, ಬಟ್ ಈಗ ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಆಗಿ, ಲೈಫ್ ಸ್ಟೈಲ್ ಚೇಂಜಸ್ ಆಗಿ,

0: ಈವನ್ ಈಗ 8-10 ವರ್ಷದ ಮಕ್ಕಳಲ್ಲೂ ನಾವು ಅಲ್ಸರ್ ಡಿಸೀಸ್ ಅನ್ನು ನೋಡ್ತಾ ಇದ್ದೇವೆ. ಆಯ್ತಾ, ಈಗ ಇನ್ಫ್ಲಮೇಟ್ರಿ ಬವೆಲ್ ಡಿಸೀಸ್ ಅಂತ ಹೇಳಿ ಹೇಳ್ತೇವೆ, ಕರುಳಿನ ಉರಿಯೂತದ ಕಾಯಿಲೆ ಅಂತೇಳಿ ಹೇಳ್ತೇವೆ. ಸೊ ಅದರಲ್ಲಿ ಸಣ್ಣ ಕರುಳಲ್ಲಾಗಲಿ ದೊಡ್ಡ ಕರುಳಲ್ಲಾಗಿ ಅಲ್ಸರ್ ಬಂದು ಮಗುವಿಗೆ ಹೊಟ್ಟೆ ನೋವು, ದೀರ್ಘಕಾಲದ ಲೂಸ್ ಮೋಷನ್ ಭೇದಿ ಆಗುವಂಥದ್ದು, ಕೆಲವೊಮ್ಮೆ ರಕ್ತಸ್ರಾವ ಆಗುವಂಥದ್ದು ಭೇದಿಯಲ್ಲಿ, ತೂಕ ಕಮ್ಮಿ ಆಗುವಂಥದ್ದು, ರಕ್ತಹೀನತೆ, ಇದೆಲ್ಲ ಸಮಸ್ಯೆ ಒಟ್ಟಿಗೆ ಕಾಣಿಸಿಕೊಳ್ಳುವಂಥ. ಇಲ್ಲದಿದ್ದರೆ ಕೆಲವೊಮ್ಮೆ ಹೊಟ್ಟೆ ಟಿ ಬಿ ಕಾಯಿಲೆಯಲ್ಲೂ ದೀರ್ಘಕಾಲದ ಹೊಟ್ಟೆ ನೋವು ಬರ್ಬೋದು. ಓಕೆ, ಇದೆಲ್ಲ ಸಾಮಾನ್ಯ ಸಮಸ್ಯೆ, ತೀವ್ರವಾದ ಸಮಸ್ಯೆ ಇರುವಂಥದ್ದು ದೀರ್ಘಕಾಲ. ಇದು ಸಾಮಾನ್ಯವಾಗಿ ನಾವು ಒಂದು 10-20% ಮಕ್ಕಳಲ್ಲಿ ಮಾತ್ರ ಈ ಸಮಸ್ಯೆಗಳು ನಾನೀಗ ಹೇಳಿರುವಂತಹ ಸಮಸ್ಯೆ ಬರ್ತದೆ. ಇನ್ನೊಂದು 70-80% ಮಕ್ಕಳಲ್ಲಿ ಈಗ ಏನಂತ ಹೇಳಿ ಫಂಕ್ಷನಲ್ ಅಬ್ಡಾಮಿನಲ್ ಪೇನ್ ಅಂತೇಳಿ ಹೇಳ್ತೇವೆ. ದೀರ್ಘಕಾಲದಲ್ಲಿ ನೋವು ಕಾಣಿಕೊಳ್ತದೆ. ಇದು ಯೂಶುವಲಿ ಅಂತಂದರೆ ನೋವು ಬೆಳಗಿನ ಟೈಮಲ್ಲಿ ಬರುವಂಥದ್ದು, ರಾತ್ರಿ ನಿದ್ದೆಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಕೆಲವೊಮ್ಮೆ ಎಂತ ತೀವ್ರತೆ ಈಗ ಸಾಮಾನ್ಯವಾಗಿ ಒಂದು ಟಾಲರೇಬಲ್ ಲಿಮಿಟಲ್ಲಿ ಬರ್ಬೋದು ಅವರಿಗೆ, ಅವರು ತೂಕ ಎಲ್ಲ ನಾರ್ಮಲ್ ಆಗಿರ್ಬೋದು. ಆಯಿತಾ, ಇದು ಬೇರೇನು ನಾವು ಪರೀಕ್ಷೆ ಮಾಡುವಾಗ ಬೇರೇನು ಸಮಸ್ಯೆ ಇದು ತೀವ್ರ ಸಮಸ್ಯೆ ನಮ್ಮನ್ನೇ ಕಾಣಿಸಿಕೊಳ್ಳುವುದಿಲ್ಲ. ಓಕೆ, ಇದನ್ನು ಫಂಕ್ಷನಲ್ ಅಬ್ಡಾಮಿನಲ್ ಪೇನ್ ಅಂತೇಳಿ ಹೇಳ್ತೇವೆ. ಸಾಮಾನ್ಯ 70-80% ಮಕ್ಕಳಲ್ಲಿ ಈ ಥರ ಸಮಸ್ಯೆ ಇರಬಹುದು. ಸಾಮಾನ್ಯವಾಗಿ ಏನಂತ ಹೇಳಿದರೆ ಈ ಕಾನ್ಸ್ಟಿಪೇಷನ್ ಸಮಸ್ಯೆ, ಓಕೆ, ಅದಿರ್ಬೋದು ಈ ತರ ಮಕ್ಕಳಲ್ಲಿ. ಸೊ ಅದನ್ನ ನಾವು ಅದರಲ್ಲಿ ಟ್ರೀಟ್ಮೆಂಟ್ ಕೊಡ್ಬೋದು. ಆಯ್ತಾ, ಇಲ್ಲದಿದ್ರೆ ಜಂತು ಹುಳದ ಸಮಸ್ಯೆ ಇರ್ಬೋದು. ಆಯ್ತಾ, ಅಥವಾ ಗಟ್ ಆಲ್ಟ್ರೇಷನ್ ಅಂತ ಹೇಳ್ತೇವೆ, ಈ ತರ ಎಲ್ಲ ಸಮಸ್ಯೆ ಬರುವ ಚಾನ್ಸಸ್ ಇದೆ. ಸೊ ಕಾರಣ ಬ್ರಾಡ್ ಇರ್ತದೆ. ಸೊ ಹೀಗೆ ಡಿವೈಡ್ ಮಾಡಿದ್ರೆ ಈ ತರ ಹೇಳ್ಬೋದು ನಾವು,
1: ತುಂಬಾ ಕಾರಣಗಳಿಂದಾಗಿ ಒಂದು ಹೊಟ್ಟೆ ನೋವು ಕಾಣಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ.
0: ಹೌದು
1: ಡಾಕ್ಟರ್, ಈಗ ಮಕ್ಕಳು ಸಾಮಾನ್ಯವಾಗಿ ಹೊಟ್ಟೆ ನೋವು ಅಂತ ಹೇಳ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಇದು ಗಂಭೀರವಾದ ಸಮಸ್ಯೆಯೋ ಅಥವಾ ಇದು ಬೇಗ ಗುಣವಾಗುವಂತದ್ದು ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ?
0: ಹೌದು, ಈಗ ದೀರ್ಘಕಾಲದ ಹೊಟ್ಟೆ ನೋವು ಸಮಸ್ಯೆ ಬಂದಾಗ ಓಕೆ ನಾವು ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಈ ತರದ ಸಮಸ್ಯೆ ಇದ್ರೆ ಅದು ಗಂಭೀರವಾದ ಸಮಸ್ಯೆ ಇರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ರೆಡ್ ಫ್ಲಾಗ್ ಸೈನ್ಸ್ ಯಾವುದು ಅಂತ ಹೇಳಿದ್ರೆ, ನಾನು ಕೆಲವೊಂದು ಈಗಲೇ ಮೆನ್ಷನ್ ಮಾಡಿದೆ, ಯಾವುದೇ ಮಗು ರಾತ್ರಿ ನಿದ್ದೆಯಲ್ಲಿ ಜೋರು ನೋವು ಅಂತೇಳಿ ಎದ್ರೆ ಏನಾದರೂ ಒಳಗಡೆ ಗಂಭೀರವಾದ ಸಮಸ್ಯೆ ಇರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಓಕೆ, ಸೊ 2-3 ಗಂಟೆಗೆ ನೋವು ಅಂತೇಳಿ ಹೇಳ್ತದೆ ಅಂತ ಹೇಳಿದರೆ. ಆಯಿತಾ, ಇಲ್ಲ ಅಂತ ಹೇಳಿದರೆ ಒಂದು ಜಾಗದಲ್ಲಿ, ಈಗ ಎಡಗಡೆ ಆಗಲಿ ಬಲಗಡೆ ಆಗಲಿ, ಒಂದು ಜಾಗದಲ್ಲಿ ಅದು ಕಾನ್ಸ್ಟೆಂಟ್ ಆಗಿ ಅಲ್ಲೇ ನೋವು ಅಲ್ಲೇ ನೋವು ಅಂತೇಳಿ ಹೇಳ್ತಾ ಇದ್ರೆ ಸಮಸ್ಯೆ ಅದರ ಜಾಗದಲ್ಲಿರುವ ಅಂಗಾಂಗದಲ್ಲಿರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಈಗ ಇಲ್ಲದಿದ್ರೆ ಮಗುವಿನ ತೂಕ ಕಮ್ಮಿ ಆಗ್ತಾ ಇದೆ, ಅಥವಾ ಮಗುವಿಗೆ ಪ್ರಾಯಕ್ಕೆ ತಕ್ಕ ಹಾಗೆ ತೂಕ ಇಲ್ಲ. ಆಯ್ತಾ, ಈಗ 10 ವರ್ಷದ ಮಗು 30 ಕೆಜಿ ಇರಬೇಕು ಅಂದ್ರೆ ಬರೀ 20 ಕೆಜಿ ತೂಕ್ತಾ ಇದೆ. ಆಯ್ತು, 25 ಇದ್ದವನು 20 ಆಗಿದ್ದಾನೆ ರೀಸೆಂಟ್ ಆಗಿ, ಆ ತರ ಇದ್ರೆ ಸಮಸ್ಯೆ ಇರೋ ಚಾನ್ಸಸ್ ಜಾಸ್ತಿ. ಇಲ್ಲದಿದ್ರೆ ಮಗುಗೆ ಪದೇ ಪದೇ ಜ್ವರ ಬರ್ತಾ ಇದೆ, ಪದೇ ಪದೇ ಈ ಜಾಯಿಂಟ್ ಸ್ವೆಲ್ಲಿಂಗ್ ಅಂತೇಳಿ ಹೇಳ್ತೇವೆ ಆ ತರ, ಗುದದ್ವಾರದಲ್ಲಿ ಗಾಯಗಳಾಗ್ತಾ ಇದೆ, ಅಥವಾ ಬಾಯಿಯಲ್ಲಿ ಹುಣ್ಣಾಗ್ತಾ ಇದೆ ಆಗಾಗ, ಇದೆಲ್ಲ ನಮಗೆ ಏನಂದ್ರೆ ಅಂಡರ್ಲೈಂಗ್ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಲಕ್ಷಣ ಇರುವ ಚಾನ್ಸಸ್ ಇದೆ. ಇಲ್ಲದಿದ್ದರೆ ರಕ್ತಹೀನತೆ, ಅಂದರೆ ಮಗುವಿನ ಹಿಮೋಗ್ಲೋಬಿನ್ ನಾವು ಟೆಸ್ಟ್ ಮಾಡಿದರೆ ಕಮ್ಮಿ ಬರುವಂಥದ್ದು, ಅಥವಾ ನೋಡುವಾಗಲೇ ಮಗು ಪೇಲ್ ಆಗಿ ಕಾಣಿಸ್ತಾನೆ, ಓಕೆ, ರಕ್ತಹೀನತೆ ಸಮಸ್ಯೆಯಿಂದ. ಸೊ ಈ ಥರ ನಾಕ್ಚರ್ನಲ್ ಪೇಯ್ನ್, ವೇಟ್ ಲಾಸ್, ಆಯ್ತು, ತೂಕ ಕಮ್ಮಿ ಆಗೋದು, ಈ ಥರ ಎಲ್ಲ ಸಮಸ್ಯೆ ಬಂದರೆ ದೀರ್ಘ ಗಂಭೀರವಾದ ಸಮಸ್ಯೆ ಇರಬಹುದು ಅಂಥೇಳಿ ನಾವು ಅನ್ಕೋಬಹುದು.
1: ಈಗ ಯಾವೆಲ್ಲ ಲಕ್ಷಣಗಳು ಕಂಡು ಬಂದರೆ ನಾವು ತಕ್ಷಣ ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ?
0: ಈಗ ಏನಂತ ಹೇಳಿದ್ರೆ, ನಾವು ಈಗ ದೀರ್ಘಕಾಲದ ನೋವಿದ್ರೆ ಯಾವತ್ತಿಗೂ ನಾವು ಒಂದ್ಸತಿ ಮಗುವಿಗೆ ಇದು ಮಕ್ಕಳ ವೈದ್ಯರ ಹತ್ರ ಹೋಗಿ ಸಮಾಲೋಚನೆ ಮಾಡೋದು ಒಳ್ಳೆಯದು. ಯಾಕೆಂದರೆ ದೀರ್ಘಕಾಲ ನೋವಿದ್ರೆ ಅಂಡರ್ಲೈಂಗ್ ಏನಾದರೂ ಸಮಸ್ಯೆ ಇದೆಯಾ ಅಂತೇಳಿ ನಾವು ನೋಡಲೇಬೇಕಾಗ್ತದೆ. ಈಗ ದೀರ್ಘಕಾಲದ್ದಲ್ಲ, ಈಗ ಕೆಲವು ದಿನಗಳಿಂದ ಮಗುವಿಗೆ ನೋವು ಬರ್ತಾ ಇದೆ ಅಂತೇಳಿದರೆ, ಈಗ ಫಸ್ಟ್ ನಾವು ಈ ಹೋಮ್ ರೆಮಿಡಿಗಳನ್ನು ಅಥವಾ ನಾವು ಹೇಳಿರುವಂಥದ್ದು ನಾವು ಪ್ರಯತ್ನ ಮಾಡ್ಬೋದು, ಕಮ್ಮಿ ಆಗ್ತದೋ ಇಲ್ವೋ ಅಂತೇಳಿ. ಅದರಲ್ಲಿ ಕಮ್ಮಿ ಆಗಲಿಲ್ಲ ಅಂತ ಹೇಳಿದರೆ ಯಾವತ್ತಿಗೂ ಹೋಗಿ ನೋಡುವಂಥ ಒಳ್ಳೆಯದು. ಓಕೆ, ಇಲ್ಲದಿದ್ದರೆ ಸಿವಿಯರ್ ಪೇನ್ ಅಂತ ಹೇಳ್ತೀವಿ, ಈಗ ಮಗು ಹೊರಳಾಡ್ತಾ ಇದ್ದಾನೆ ನೋವಲ್ಲಿ, ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅವನಿಗೆ, ಹಾಗೆ ಅಂತೇಳಿ ಹೇಳಿದರೆ ನಾವು ಯಾವತ್ತಿಗೂ ಏನೋ ಇದು ಗಂಭೀರ ಸಮಸ್ಯೆ ಇದೆಯಾ ಅಂತೇಳಿ ನೋಡಬೇಕಾಗ್ತದೆ. ಸೊ ಅವಾಗ ನಾವು ಇಮಿಡಿಯೇಟ್ಲಿ ಹೋಗುವಂಥದ್ದು ಒಳ್ಳೆಯದು ಮಕ್ಕಳ ವೈದ್ಯರ ಹತ್ರ.
1: ಅಂದ್ರೆ ಎಷ್ಟು ಟೈಮ್ ನೋಡಬೇಕಾಗುತ್ತೆ ನಾವು ಮನೆ ಮದ್ದನ್ನು, ಎಷ್ಟು ಟೈಮ್ ಮಾಡಬೇಕಾಗುವುದು?
0: ಈ ಮನೆ ಮದ್ದಲ್ಲಿ ಅಥವಾ ಪ್ಯಾರಾಸಿಟಮಾಲ್ ಮದ್ದಲ್ಲಿ ಒಂದು 1/2 ಗಂಟೆ

0: ಗಂಟೆ ನೋಡ್ಬೋದು. ಓಕೆ, ಸಮಸ್ಯೆ ಇದೆಯಾ, ಕಮ್ಮಿ ಆಗ್ತಾ ಇದೆ ಅರ್ಧ ಗಂಟೆಯಿಂದ ಒಂದು ಗಂಟೆ. ಅದರಲ್ಲಿ ಕಮ್ಮಿ ಆಗಲಿಲ್ಲ ಅಂತ ಹೇಳಿದರೆ ಯಾವತ್ತೂ ಒಂದು ಸಮಾಲೋಚನೆ ಮಾಡುವಂಥದ್ದು ಒಳಿತು.
1: ಹೊಟ್ಟೆ ನೋವಿಗೂ ಆಹಾರಕ್ಕೂ ಏನಾದರೂ ಸಂಬಂಧ ಇದೆಯಾ? ಅವರು ತಿನ್ನುವಂಥ ಆಹಾರ ಈ ಹೊಟ್ಟೆ ನೋವಿನ ಮೇಲೆ ಅಥವಾ ಹೊಟ್ಟೆ ನೋವಿಗೆ ಕಾರಣ ಆಗುತ್ತಾ?
0: ಈಗ ಇದು ನಾವು ಮೇನ್ಲಿ ದೀರ್ಘಕಾಲದ ಹೊಟ್ಟೆ ನೋವಿಗೆ ನಾವು ರಿಲೇಟ್ ಮಾಡ್ಬೋದು ಆಹಾರ ಪದ್ಧತಿ. ಮೇನ್ಲಿ ಏನಂತ ಹೇಳಿದರೆ ಈ ಫಂಕ್ಷನಲ್ ಅಬ್ಡಾಮಿನಲ್ ಪೇನ್, ಈಗ ನಾನೊಂದು 70-80% ಮಕ್ಕಳಲ್ಲಿ ದೀರ್ಘಕಾಲದ ಹೊಟ್ಟೆ ನೋವಿಗೆ ಕಾರಣ ಅಂತೇಳಿ ಹೇಳಿದೆ. ಓಕೆ, ಈವನ್ ಇನ್ಫ್ಲಮೇಟ್ರಿ ಬೌಲ್ ಡಿಸೀಸ್ಗೆ ಆಹಾರ ಪದ್ಧತಿಯ ಬಗ್ಗೆ ಇದು ಮೇಲೆ ತುಂಬ ರಿಸರ್ಚ್ ನಡೆದಿದೆ ಆಲ್ರೆಡಿ. ಈಗ ನಿಮಗೆ ತಿಳಿದಿರೋ ಹಾಗೆ ಪ್ರೀವಿಯಸ್ ಜನ್ರೇಷನ್ ತಕ್ಕೊಳ್ಳೋ ಆಹಾರ ಪದ್ಧತಿಗೂ ಈಗ ವ್ಯತ್ಯಾಸ ಇದೆ. ಓಕೆ, ಸೊ ಈಗ ಏನಂತ ಹೇಳಿದ್ರೆ ನಮ್ಮ ಇದು ಆಹಾರ ಪದ್ಧತಿ ಮೋರ್ ಆಫ್ ವೆಸ್ಟರ್ನೈಸ್ ಡಯಟ್ ಅಂತ ಹೇಳ್ತೇವೆ, ಪಾಶ್ಚಿಮಾತ್ಯ ಶೈಲಿಯ ಆಹಾರ ಪದ್ಧತಿ ನಾವು ತಕ್ಕೊಳ್ತಾ ಇದ್ದೇವೆ. ಸೊ ಆಹಾರದಲ್ಲಿ ಫೈಬರ್ ಕಂಟೆಂಟ್ ಕಮ್ಮಿ ಆಗ್ತದೆ, ನಾರಿನಂಶ ಕಮ್ಮಿ ಆಗ್ತಾ ಇದೆ. ಅಂದರೆ ನಾವು ಮುಂಚೆ ತುಂಬ ಪಲ್ಯಗಳು, ತರಕಾರಿ, ಹಣ್ಣುಗಳು, ಕಾಳುಗಳು ಅದನ್ನು ತಕ್ಕೊಳ್ತಾ ಇದ್ವಿ. ಈಗ ನಾವು ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಜಾಸ್ತಿ ತಕ್ಕೊಳ್ತೇವೆ. ಅಂದರೆ ಮಗು ಈಗ ಮುಂಚೆ ಇಡಿಗೋಧಿ ತಿಂತ ಇದ್ರೆ ಈಗ ಅದನ್ನು ಗೋಧಿ ಹುಡಿಯಿಂದ ಮೈದಾ ಬಂದಿದೆ. ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಸೇವನೆ ಜಾಸ್ತಿ ಆಗ್ತಾ ಇದೆ. ಅಲ್ಟ್ರಾ ಪ್ರೊಸೆಸ್ ಈಗ ಫುಡ್ಡಲ್ಲಿ ಸುಮಾರು ಎಡಿಟಿವ್ಸ್, ಪ್ರಿಸರ್ವೇಟಿವ್ಸ್ ಜಾಸ್ತಿ ಆಗ್ತಾ ಇದೆ. ಸುಮಾರು ಇದರಲ್ಲಿ ನಾವು ವೇರಿಯಸ್ ಸಾಸಸ್, ಸ್ಟೋರ್ಡ್ ಸಾಸಸ್ ಅಥವಾ ಪ್ಯಾಕೇಜ್ಡ್ ಫುಡ್ಡನ್ನು ನಾವು ಉಪಯೋಗ ಮಾಡ್ತೇವೆ. ಫ್ರೋಜನ್ ಫುಡ್, ಪ್ರಿಸರ್ವ್ಡ್ ಫುಡ್ ಸುಮಾರು ಈಗ ರೆಡಿ ಟು ಈಟ್ ಅಂತೇಳಿ ಬರ್ತದೆ ಸುಮಾರು ಇದರಲ್ಲಿ. ಓಕೆ, ಸೊ ಇಲ್ಲದಿದ್ದರೆ ಫ್ರೋಜನ್ ಫುಡ್ ಇರ್ತದೆ, ಅದನ್ನು ನಾವು ಬಿಸಿ ಮಾಡಿ ತಿಂತೇವೆ, ಸುಮಾರು ತಿಂಗಳಿಂದ ಇಟ್ಟಿರುವಂಥದ್ದು. ಈವನ್ ಕಮರ್ಷಿಯಲ್ ಪ್ರಾಡಕ್ಟ್ಸ್ ಸುಮಾರು ಆ ಥರ. ಈಗ ನಮಗೆ ಈಗ ಯಾವುದಾದ್ರು ಮನೆಯಲ್ಲಾದರೂ ಈಗ ಪ್ರತಿಯೊಂದು ಫುಡ್ಡನ್ನು ಸೆಪ್ರೇಟಾಗಿ ಫ್ರೆಶ್ಶಾಗಿ ತಯಾರು ಮಾಡುವಷ್ಟು ಸಮಯವೂ ಇಲ್ಲ, ಪೇಷನ್ಸು ಇಲ್ಲ ಈಗ. ಸೊ ಆ ಸಮಸ್ಯೆಯೂ ಇದೆ. ಓಕೆ, ಸೊ ಇದೆಲ್ಲ ಆಹಾರ ಚೇಂಜಸ್ ನಾವು ಕಾಣಿಸ್ಕೊಳ್ತಾ ಇದ್ದೇವೆ. ಮತ್ತು ಸಿಂಪಲ್ ಈಗ ಜ್ಯೂಸ್ ಸೇವನೆ ಆಗಲಿ ಅಥವಾ ಶುಗರೇಟೆಡ್ ಬೆವರೇಜಸ್ ಸೇವನೆ ಆಗಲಿ, ಕಾರ್ಬೋನೇಟೆಡ್ ಬಯೋರೇಜಸ್ ಸೇವನೆ ಆಗಲಿ, ಇದೆಲ್ಲ ಜಾಸ್ತಿ ಆಗಿದೆ. ಸೊ ಇದೆಲ್ಲ ಜಂಕ್ ಫುಡ್ ಅಂತೇಳಿ ಕರೆಯಲ್ಪಡ್ತದೆ. ಓಕೆ, ಸೊ ಈ ಫಂಕ್ಷನಲ್ ಅಬ್ಡಾಮಿನಲ್ ಪೇಯ್ನಿಗೆ, ಈ ಥರ ಸಮಸ್ಯೆಗೆ, ಸೊ ಈ ಥರ ಆಹಾರ ಪದ್ಧತಿಯ ಇದು ಅಸೋಸಿಯೇಷನ್ ತುಂಬ ಜಾಸ್ತಿ ಇದೆ. ಸೊ ಇದೆಲ್ಲ ಕಾರಣ ಆಗ್ಬಹುದು ಅಂತೇಳಿ ನಾವು ಹೇಳ್ಬೋದು.
1: ಡಾಕ್ಟರ್, ಈಗ ತಾವಾಗ್ಲೇ ಹೇಳಿದ ಹಾಗೆ ಮಲಬದ್ಧತೆಯಿಂದ ಹೊಟ್ಟೆ ನೋವು ಬರುತ್ತೆ, ಹಾಗೇನೆ ಹೊಟ್ಟೆ ಸೋಂಕಿನಿಂದ ಬರುತ್ತೆ, ಹಾಗೇನೆ ಹುಳುಗಳಿಂದ ಕೂಡ.
0: ಹೌದು ಹೌದು,
1: ಇದು ಹೇಗೆ ಗೊತ್ತಾಗುತ್ತೆ ನಮಗೆ?
0: ಓಕೆ, ಇದು ಮೇನ್ಲಿ ನಮಗೆ ಈಗ ಮಲಬದ್ಧತೆ ನೋಡಿದ್ರೆ, ಓಕೆ, ಈಗ ಮಕ್ಕಳಲ್ಲಿ ಯಾವಾಗಲೂ ಮಲಬದ್ಧತೆ ಆಗ್ತಾ ಇದೆ ಅಂತೇಳಿ ಮಕ್ಕಳು ಹೇಳ್ಬೋದು ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ. ಓಕೆ, ಈಗ ಸುಮಾರು ಜನ ಹೊಟ್ಟೆ ನೋವು ಅಂತೇಳಿ ಬರ್ತಾರೆ, ಮಲ ಅವನು ಪಾಸ್ ಮಾಡ್ತಾ ಇದ್ದಾನಂದ್ರೆ ಇಲ್ಲ ಡಾಕ್ಟರ್ ದಿನ ಮಾಡ್ತಾ ಇದ್ದಾನೆ ಅಂತೇಳಿ ಹೇಳ್ತಾರೆ. ಆಯ್ತಾ, ಬಟ್ ನಾವು ಪ್ರೋಬ್ ಮಾಡಿ ಕೇಳಿದರೆ ಈಗ ಇದು ಪೋಷಕರಲ್ಲಿ, ಈಗ ಪಾಯ್ಖಾನೆಯಲ್ಲಿ ತುಂಬ ಹೊತ್ತು ಕೂತ್ಕೊಳ್ಳೋದು ಅಥವಾ ಕೆಲವೊಬ್ಬರಿಗೆ ಹೋಗ್ತಾನೆ ಒಂದು ನಿಮಿಷದಲ್ಲಿ ವಾಪಸ್ ಬರುವಂಥದ್ದು, ಫುಲ್ ಕ್ಲಿಯರ್ ಮಾಡಲಿಕ್ಕಿಲ್ಲ. ಓಕೆ, ಸ್ವಲ್ಪ ಹೊತ್ತು ಮಾಡುವಂಥದ್ದು ಬರುವಂಥದ್ದು. ಓಕೆ, ಈಗ ಕೆಲವೊಂದು ಮಕ್ಕಳು ಇಲ್ಲ ಗಟ್ಟಿ ಆಗ್ತದೆ, ನೋವಾಗ್ತದೆ ಅಂತಲೂ ಹೇಳ್ಬೋದು. ಓಕೆ, ಸೊ ಇದೆಲ್ಲ ಲಕ್ಷಣಗಳು ಬರ್ತದೆ. ಓಕೆ, ಇಲ್ಲ ಕೆಲವೊಮ್ಮೆ ಏನಂತ ಹೇಳಿದರೆ ಇದು ಮಗು ಒಂದು ಮೂಲೆಯಲ್ಲಿ ಹೋಗಿ ಓಕೆ ಕಾಲು ಅಡ್ಡ ಮಾಡಿ ನಿಂತ್ಕೊಳ್ಳುವಂಥದ್ದು, ವಿತ್ ಹೋಲ್ಡಿಂಗ್ ಮ್ಯಾನೋವರ್ ಅಂತ ಹೇಳ್ತು, ಮೋಷನ್ ಮಾಡಲಿಕ್ಕೆ ಹೆದರಿಕೆಯಾಗಿ, ಮಲ ಪಾಸ್ ಮಾಡಲಿಕ್ಕೆ ಹೆದರಿಕೆಯಾಗಿ ವಿತ್ ಹೋಲ್ಡ್ ಮಾಡುವಂಥದ್ದು. ಸೊ ಇದೆಲ್ಲ ಸಮಸ್ಯೆ, ಮಲಬದ್ಧತೆ ಸಮಸ್ಯೆ ಕಾಣಿಸ್ತದೆ. ಕೆಲವೊಮ್ಮೆ ಇದು ಏನೂ ಬರಲಿಕ್ಕಿಲ್ಲ. ಸೊ ವೈದ್ಯರು ಸಮಾಲೋಚನೆ ಮಾಡುವಾಗ, ವೈದ್ಯರು ಹೊಟ್ಟೆ ಪರೀಕ್ಷೆ ಮಾಡುವಾಗ ಈ ಮಲ ಹೊಟ್ಟೆಯಲ್ಲಿ ಸ್ಟಾಕ್ ಆಗಿರುವಂಥದ್ದು ಕಾಣಿಸ್ಕೊಳ್ಬೋದು. ಓಕೆ, ಸೊ ಇದೆಲ್ಲ ಸಮಸ್ಯೆ ಕಾಣಿಸಿಕೊಳ್ಬೋದು, ಮಲಬದ್ಧತೆ. ಇನ್ನೀಗ ಜಂತು ಹುಳದ ಸಮಸ್ಯೆ ಅಂತ ಹೇಳಿದರೆ, ಕೆಲವೊಮ್ಮೆ ಏನಂತ ಹೇಳಿದ್ರೆ ಒಕೇಶನಲ್ಲಿ ಮೋಷನಲ್ಲಿ ಹುಳಗಳು ಕಾಣಿಸಿಕೊಳ್ಬೋದು. ಅದು ಕಾಣಿಸಿಕೊಳ್ಬೇಕು ಅಂತಲೇ ಇಲ್ಲ. ಆಯ್ತಾ, ಇಲ್ಲ ಕೆಲವೊಮ್ಮೆ ಗುದದ್ವಾರದ ಸುತ್ತ ಮಗುವಿಗೆ ತುರಿಕೆ ಬರ್ಬೋದು. ಓಕೆ, ಇಲ್ಲ ಮಗುಗೆ ಇದೆರಡು ಲಕ್ಷಣ ಇಲ್ಲದೆ ಇರಲಿಕ್ಕೂ ಸಾಕು, ಮಗುಗೆ ಸ್ವಲ್ಪ ಹಶು ಕಮ್ಮಿ ಇರ್ಬೋದು, ಓಕೆ ಊಟ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಕೆಲವೊಂದು ಈ ಹುಳದ ಸಮಸ್ಯೆಯಿಂದ ಕೆಲವೊಬ್ಬರಿಗೆ ಅಲರ್ಜಿ ಸಮಸ್ಯೆಗಳು, ತುರಿಕೆ ಚರ್ಮದಲ್ಲಿ ಅದೆಲ್ಲ ಕಾಣಿಸಿಕೊಳ್ಬೋದು. ಇದೆಲ್ಲ ಇಲ್ಲದಿದ್ದರೂ ಈಗ ಮಕ್ಕಳಲ್ಲಿ ಅಟ್ಲೀಸ್ಟ್ ಒಂದು 6 ತಿಂಗಳಿಗೆ ಒಮ್ಮೆ ಈ ಜಂತು ಹುಳದ ಔಷಧ ಕೊಡುವಂಥದ್ದು ಒಳ್ಳೆಯದು. ಈಗ ಸರ್ಕಾರಿ ಪ್ರೋಗ್ರಾಮ್ಗಳು ಇದೆ. ಓಕೆ, ಶಾಲೆಯಲ್ಲಿ 3 ತಿಂಗಳಿಗೆ 6 ತಿಂಗಳಿಗೆ ಒಮ್ಮೆ ಜಂತು ಹುಳದ ಔಷಧಿ ಎಲ್ಲರಿಗೂ ಕೊಡ್ತಾರೆ. ಅದನ್ನು ಎಲ್ಲ ಮಕ್ಕಳು ಸೇವನೆ ಮಾಡುವುದು

0: ಸೇಫ್, ಏನು ಹಾನಿಯನ್ನು ಆಗುದಿಲ್ಲ. ಓಕೆ, ಸೊ ಅದನ್ನು ಕೆಲವೊಬ್ರು ಪೋಷಕರು ರಿಜೆಕ್ಟ್ ಮಾಡ್ತಾರೆ, ಯಾಕಂದ್ರೆ ಈ ಔಷಧ ಹೇಗಾಗ್ಬೋದು, ಏನ್ ಸಮಸ್ಯೆ ಆಗ್ಬೋದು ಏನು ಅಂತೇಳಿ ತಕೊಳ್ಳೋದಿಲ್ಲ. ಸೊ ಅದನ್ನು ಸೇಫ್ ಆಗಿ ತಕ್ಕೊಳ್ಬೋದು. ಓಕೆ, ಸೊ ಈ ತರ ಸಮಸ್ಯೆಗಳು, ಜಂತುಹುಳ ಅಥವಾ ಮಲಬದ್ಧತೆಯನ್ನು ಈ ತರ ನಾವು ಟ್ಯಾಕಲ್ ಮಾಡ್ಬೋದು ಅಥವಾ ಕಂಡುಹಿಡಿಬಹುದು. ಹೊಟ್ಟೆ ಸೋಂಕು ಇದ್ರೆ ಯೂಶ್ವಲಿ ಮಕ್ಕಳಿಗೆ ಭೇದಿ ಆಗುವಂಥದ್ದು, ವಾಂತಿ ಆಗುವಂಥದ್ದು, ಅಲಾಂಗ್ ವಿತ್ ಹೊಟ್ಟೆ ನೋವು, ಇಲ್ಲ ಕೆಲವೊಬ್ಬರಿಗೆ ಜ್ವರ ಕಾಣಿಸ್ಬೋದು. ಸೊ ಆ ಥರ ಸಮಸ್ಯೆಗಳಿರ್ಬೋದು. ಇದು ಹೊಟ್ಟೆ ಸೋಂಕು ಯೂಶ್ವಲಿ ಏನಂತ ಹೇಳಿದ್ರೆ ಇದು ದೀರ್ಘಕಾಲದ ಹೊಟ್ಟೆ ನೋವು ಆಗುದಿಲ್ಲ. ಈ ನಾರ್ಮಲ್ ಸೋಂಕುಗಳು ನಾವು ಕಾಣುವಂಥದ್ರಲ್ಲಿ ಕೆಲವು ದಿನಗಳಲ್ಲಿ ಅಥವಾ ಕೆಲವು ವಾರಗಳಲ್ಲಿ ಅದು ಸೆಟ್ಲ್ ಆಗ್ತದೆ, ಕಮ್ಮಿ ಆಗ್ತದೆ. ಸೊ ಅದನ್ನು ಏನಂತ ಹೇಳಿದರೆ ಆ ಥರ ಇದ್ದರೆ ಹತ್ತಿರದ ಮಕ್ಕಳ ವೈದ್ಯರಲ್ಲಿ ಹೋಗಿ ಚಿಕಿತ್ಸೆ ತಕ್ಕೊಳ್ಳುವಂಥದ್ದು ಒಳ್ಳೆಯದು ಸೋಂಕಿಗೆ.
1: ಡಾಕ್ಟರ್, ಈಗ ಮಗುವಿಗೆ ಪುನಃ ಪುನಃ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳಿದರೆ ಏನಾದರೂ ಪರೀಕ್ಷೆ ಮಾಡಿಸಬೇಕಾಗುತ್ತಾ?
0: ಹೌದು, ಏನಂತ ಹೇಳಿದರೆ ಪುನಃ ಪುನಃ ಅಥವಾ ದೀರ್ಘಕಾಲದ ಹೊಟ್ಟೆ ನೋವು ಇದ್ದರೆ ನಾನು ಮುಂಚೆ ಹೇಳಿದಾಗೆ ಯಾವತ್ತೊಂದು ವೈದ್ಯರ ಸಮಾಲೋಚನೆ ಮಾಡುವಂಥದ್ದು ಒಳ್ಳೆಯದು. ಸೊ ಈಗ ಯಾವುದೇ ಮಗು ಆ ಥರ ದೀರ್ಘಕಾಲ ಸಮಸ್ಯೆ ಅಥವಾ ಪುನಃ ಪುನಃ ಹೊಟ್ಟೆ ನೋವು ಬಂದರೆ ಒಂದು ಫಸ್ಟ್ ಏನಂತ ಹೇಳಿದರೆ ನಾವು ಡೀಟೇಲ್ಡ್ ಹಿಸ್ಟ್ರಿ ಆ್ಯಂಡ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ. ಅಥವಾ ರೋಗ ಲಕ್ಷಣವನ್ನು ಇನ್ ಡೀಟೇಲ್ ಅನಲೈಸ್ ಮಾಡ್ತೇವೆ. ಆಯಿತಾ, ಮಗುವಿಗೆ ಪರೀಕ್ಷೆ ಮಾಡ್ತೇವೆ. ಈಗ ಮಗುವಿನ ತೂಕ ಅಥವಾ ಎತ್ತರ ಎಲ್ಲ ಏಜಿಗೆ ಸರಿಯಾಗಿದೆಯಾ ನೋಡ್ತೇವೆ. ರಕ್ತಹೀನತೆ ಸಮಸ್ಯೆ ಇದೆಯಾ ನೋಡ್ತೇವೆ. ಹೊಟ್ಟೆ ಪರೀಕ್ಷೆ ಮಾಡಿ ನೋಡ್ತೇವೆ, ಬೇರೆ ಏನಾದರೂ ಸಮಸ್ಯೆ ಕಾಣಿಸ್ತಾ ಇದೆಯಾ ಅಂತ. ಕೆಲವೊಮ್ಮೆ ಅಗತ್ಯ ಇದ್ದರೆ ಗುದದ್ವಾರದ ಪರೀಕ್ಷೆಯನ್ನು ಮಾಡ್ತೇವೆ. ಅದರ ನಂತರ ಯಾವುದೇ ದೀರ್ಘಕಾಲ ಸಮಸ್ಯೆ ಇದ್ದರೂ ಕೆಲವೊಂದು ಬೇಸಿಕ್ ಬ್ಲಡ್ ಟೆಸ್ಟ್, ರಕ್ತ ಪರೀಕ್ಷೆಯನ್ನು ಮಾಡಿ ರಕ್ತಹೀನತೆ ಇದೆಯಾ, ಇನ್ಫ್ಲಮೇಟರಿ ಪ್ಯಾರಾಮೀಟರ್ಸ್ ಅಂತೇಳಿ ಹೇಳ್ತೇವೆ. ಆಯಿತಾ, ಕೆಲವೊಂದು ಸ್ಪೆಷಲಿಸ್ಟ್ ರಕ್ತ ಪರೀಕ್ಷೆ ಬೇಸಿಕ್ ಟೆಸ್ಟ್ಗಳು ಮಾಡಿ ನೋಡ್ತೇವೆ. ಅದರ ನಂತರ ಏನಂತ ಹೇಳಿದ್ರೆ ಅಲ್ಟ್ರಾಸೋನೋಗ್ರಫಿ ಅಂತೇಳಿ ಹೇಳ್ತೇವೆ. ಆಯಿತಾ, ಹೊಟ್ಟೆಯ ಸ್ಕ್ಯಾನಿಂಗ್ ಪರೀಕ್ಷೆ, ಆಯ್ತಾ, ಅದನ್ನು ಮಾಡಿ ಏನಾದರೂ ಸಮಸ್ಯೆ ಇದೆಯಾ ಅಂತೇಳಿ ನೋಡ್ತೇವೆ. ಕೆಲವೊಂದು ಕೇಸ್ಗಳಲ್ಲಿ ಮೂತ್ರ ಪರೀಕ್ಷೆ ಅಥವಾ ಇದು ಮೋಷನ್ ಮಲ ಪರೀಕ್ಷೆಯನ್ನು ಮಾಡಿ ನೋಡ್ಬೋದು. ಇದನ್ನು ನಾವು ಫಸ್ಟ್ ಲೈನ್ ಸ್ಕ್ರೀನಿಂಗ್ ಅಂತೇಳಿ ಹೇಳ್ತೇವೆ. ಆಯ್ತು, ಈಗ ಇಷ್ಟು ಮಾಡಿ ನೋಡಿದಾಗ ನಮಗೇನಾದರೂ ಸಮಸ್ಯೆ ಕಂಡು ಬಂತು, ಈಗ ಪರೀಕ್ಷೆ ಮಾಡುವಾಗ ನಮಗೇನು ಗುದದ್ವಾರದಲ್ಲಿ ಗಾಯ ಇದೆ ಅಂತೇಳಿ ಕಾಣಿಸ್ಬೋದು, ರಕ್ತಹೀನತೆ ಕಾಣಿಸ್ಬೋದು, ಅಥವಾ ಶರೀರದಲ್ಲಿ ಪ್ರೋಟೀನ್ ಲೆವೆಲ್ ಕಮ್ಮಿ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಅಲ್ಟ್ರಾಸೌಂಡಲ್ಲಿ ಪ್ಯಾಂಕ್ರಿಯಸ್ ಸಮಸ್ಯೆ ಬಂತು ಅಥವಾ ಬೇರೆ ಏನು ಸಮಸ್ಯೆ ಬಂದರೆ ನಾವು ಸೆಕೆಂಡ್ ಲೈನ್ ಸ್ಕ್ರೀನಿಂಗಿಗೆ ಹೋಗ್ತೇವೆ. ಓಕೆ, ಸೊ ಅದರಲ್ಲಿ ಏನು ಬರ್ತದೆ ಅಂದರೆ ಅದು ಮಕ್ಕಳಿನ ಮಕ್ಕಳಿಗೆ ನಾವು ಬೇರೆ ಬೇರೆ ರೀತಿಯ ಪರೀಕ್ಷೆಯನ್ನು ಪ್ಲ್ಯಾನ್ ಮಾಡ್ಬೋದು. ಅದು ಒಬ್ಬ ಮಗುವಿಂದ ಇನ್ನೊಂದು ಮಗುವಿಗೆ ಬೇರೆ ಇರಲಿಕ್ಕೂ ಸಾಕು. ಸೊ ಯೂಶ್ವಲಿ ಅದರಲ್ಲಿ ಏನಂತ ಹೇಳಿದರೆ ಮಗುವಿಗೆ ಎಂಡೋಸ್ಕೋಪಿ ಪರೀಕ್ಷೆ ನಾವು ಅಡ್ವೈಸ್ ಮಾಡ್ಬೋದು ಈ ಥರ ಸಮಸ್ಯೆ ಕಂಡು ಬಂದರೆ. ಓಕೆ, ಅಂದರೆ ಇದು ಇಲ್ಲದಿದ್ದರೆ ಈಗ ಸ್ಕ್ಯಾನಿಂಗಲ್ಲಿ ಏನು ಸಮಸ್ಯೆ ಕಂಡು ಬಂದರೆ ಸಿ ಟಿ ಸ್ಕ್ಯಾನ್ ಅಂತೇಳಿ ಅಥವಾ ಎಮ್ ಆರ್ ಐ ಸ್ಕ್ಯಾನಿಂಗ್ ಹೊಟ್ಟೆದು ಮಾಡುವ ಅವಶ್ಯಕತೆ ಬರುವ ಚಾನ್ಸಸ್ ಇರ್ತದೆ. ಸೊ ಇದೆಲ್ಲ ಇದು ಸೆಕೆಂಡ್ ಲೆವೆಲ್ ಇನ್ವೆಸ್ಟಿಗೇಷನ್ ಅಂತೇಳಿ ಹೇಳ್ತೇವೆ. ಸೊ ಈ ಥರ ನಾವು ಪರೀಕ್ಷೆಯನ್ನು ಪ್ಲ್ಯಾನ್ ಮಾಡ್ತೇವೆ. ಈಗ ಎಲ್ಲ ಮಕ್ಕಳಿಗೆ ಎಲ್ಲ ಪರೀಕ್ಷೆ ಮಾಡ್ತೇವೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಇನಿಷಿಯಲ್ ಸ್ಕ್ರೀನಿಂಗ್ ಅಥವಾ ಇನಿಷಿಯಲ್ ಪರೀಕ್ಷೆಯಲ್ಲಿ ನಮಗೆ ಯಾವ ಥರ ಕಾಣಿಸ್ಕೊಳ್ತದೋ ಅದರ ಮೇಲೆ ಮಗುವಿಗೆ ಎಂಡೋಸ್ಕೋಪಿ ಬೇಕೋ ಇಲ್ವೋ ಅಥವಾ ಮಗುವಿಗೆ ಸಿ ಟಿ ಸ್ಕ್ಯಾನ್ ಅಥವಾ ಎಮ್ ಆರ್ ಐ ಸ್ಕ್ಯಾನ್ ಬೇಕೋ ಇಲ್ವೋ ಅಂತೇಳಿ ಡಿಸೈಡ್ ಮಾಡ್ತೇವೆ. ಸೊ ಮೇ ಬಿ ಒಂದು 10 ಜನರಲ್ಲಿ ಹೋದವರಲ್ಲಿ ಪರೀಕ್ಷೆಯಲ್ಲಿ ಯಾರಿಗೆ ಸಮಸ್ಯೆ ಕಾಣಿಸ್ಕೊಳ್ತದೋ ಸೊ ಅವರಿಗೆ ನಾವು ಈ ಥರ ಅಡ್ವಾನ್ಸ್ಡ್ ಪರೀಕ್ಷೆಗಳು ಬೇಕಾ ಬೇಡ ಅಂತೇಳಿ ಡಿಸೈಡ್ ಮಾಡ್ತೇವೆ.
1: ಈಗ ಎಂಡೋಸ್ಕೋಪಿ ಅಂತ ಹೇಳಿದಾಗ ಇದನ್ನು ಮಕ್ಕಳಲ್ಲಿ ಮಾಡುವಂಥದ್ದು ಸುರಕ್ಷಿತವೇ?
0: ಇದು ಒಂದು ಸಾಮಾನ್ಯವಾದ ಕ್ವಶನ್ ನಮ್ಮ ಪೋಷಕರು ನಮಗೆ ಕೇಳ್ತಾರೆ, ನಾವು ಎಂಡೋಸ್ಕೋಪಿ ಸಜೆಸ್ಟ್ ಮಾಡಿದರೆ. ಓಕೆ, ಎಂಡೋಸ್ಕೋಪಿ ಅಂದರೆ ಏನು ಅಂತೇಳಿ ಫಸ್ಟ್ ನಾವು ತಿಳ್ಕೊಳ್ಬೇಕು. ಓಕೆ, ಇದರಲ್ಲಿ ಒಂದು ಪೈಪ್ ಇದ್ದು ಒಂದು ಕ್ಯಾಮರಾ ಇರುವಂಥದ್ದು. ಸೊ ಅದರಲ್ಲಿ ಅಪ್ಪರ್ ಮತ್ತು ಲೋವರ್ ಎಂಡೋಸ್ಕೋಪಿ, ಈಗ ಬಾಯಿಯ ಮೂಲಕವೋ ಅಥವಾ ಗುದದ್ವಾರದ ಮೂಲಕವೋ, ಸೊ ಅನ್ನನಾಳ, ಹೊಟ್ಟೆ ಅಥವಾ ಸಣ್ಣ ಕರುಳು ಮೇಲ್ಭಾಗ ಅಥವಾ ದೊಡ್ಡ ಕರುಳು ಮತ್ತು ಸಣ್ಣ ಕರುಳಿನ ಸಮ್ ಪಾರ್ಟ್ ಕೊಲೊನೋಸ್ಕೋಪಿಯಲ್ಲಿ ಗುದದ್ವಾರದ ಮೂಲಕ ಅದರಲ್ಲಿ ನಾವು ನೋಡುವಂಥದ್ದು. ಫಸ್ಟಿಗೆ ನೋಡಿ ಅದರಲ್ಲಿ ಏನಾದರೂ ಸಮಸ್ಯೆ ಕಂಡರೆ, ಓಕೆ, ಅದರಲ್ಲಿ ಹುಣ್ಣುಗಳು ಕಂಡರೆ ಅದರ ಸ್ಯಾಂಪಲ್ ನಾವು ಟೆಸ್ಟಿಗೆ ಕಳಿಸ್ಬೋದು. ಅಥವಾ ಬೇರೆ ಏನಾದರೂ ಸಮಸ್ಯೆ ಇದ್ದರೆ ಥೆರಪ್ಯೂಟಿಕ್ ಎಂಡೋಸ್ಕೋಪಿ ಅಂತ ಹೇಳ್ತೇವೆ. ಕೆಲವೊಮ್ಮೆ ಅದರಲ್ಲಿ ಪಾಲಿಪ್ ಅಂತೇಳಿ ಎಕ್ಸ್ಟ್ರಾ ಗ್ರೋತ್ ಇದ್ದರೆ ಅದನ್ನು ನಾವು ತೆಗೆದು ಅದನ್ನು ಟೆಸ್ಟಿಗೆ ಕಳಿಸ್ಬೋದು. ಸೊ ಮಕ್ಕಳಲ್ಲಿ ಎಂಡೋಸ್ಕೋಪಿ ಮಾಡ್ಬೋದೆಂದರೆ ಹೌದು ಮಾಡಬಹುದು, ಅಗತ್ಯ ಮಾಡ್ಬೋದು. ಸೊ ನಾವು ಯಾವುದು ಮಕ್ಕಳಲ್ಲಿ ಏನಂತ ಹೇಳಿದ್ರೆ ಏನು ಸಮಸ್ಯೆ ಇಲ್ಲದಿದ್ದರೆ ರಿಸ್ಕ್ ವರ್ಸಸ್ ಬೆನಿಫಿಟ್ ರೇಷಿಯೋ ನೋಡ್ತೇವೆ. ಸೊ ಮಗುವಿಗೆ ಸಮಸ್ಯೆ ಇರ್ಬೋದಾ ಅಂತೇಳಿ ಕೆಲವೊಂದು ಬೇರೆ

0: ಮೂಲಕ ಅಥವಾ ರೋಗ ಲಕ್ಷಣವನ್ನು ಅನಲೈಸ್ ಮಾಡಿ ಡಿಸೈಡ್ ಮಾಡ್ತೇವೆ. ಸೊ ಎಂಡೋಸ್ಕೋಪಿ ಬೇಕು ಅಂತ ಹೇಳಿದ್ರೆ ಅವರಿಗೆ ಎಂಡೋಸ್ಕೋಪಿ ಮಾಡುವ ಅಂತ ಹೇಳಿ ಅಡ್ವೈಸ್ ಮಾಡ್ತೇವೆ. ಹೌದು, ಈಗ ಏನಂತ ಹೇಳಿದ್ರೆ ಹಳೆ ಕಾಲದಲ್ಲಿಗಿಂತ ಈಗ ಕಾಲಕ್ಕೆ ಎಂಡೋಸ್ಕೋಪ್ಗಳಲ್ಲಿ ಅಂದ್ರೆ ಆ ಮೆಷಿನ್ ಅಲ್ಲಿ ತುಂಬಾ ಅಡ್ವಾನ್ಸ್ಮೆಂಟ್ ಬಂದಿದೆ. ಈಗ ನಾವು ಏನಂತ ಹೇಳಿದ್ರೆ ನಾವು ಈಗ ಮಾಡ್ತದ್ದು ಫ್ಲೆಕ್ಸಿಬಲ್ ಎಂಡೋಸ್ಕೋಪಿಸ್ ಅಂತ ಹೇಳಿ, ಮುಂಚೆ ರಿಜಿಡ್ ಎಂಡೋಸ್ಕೋಪಿ ಅಂತ ಇರ್ತದೆ, ಹಾರ್ಡ್ ಆಗಿರುವಂತದ್ದು. ಸೊ ಅದರಲ್ಲಿ ಏನಂತ ಹೇಳಿದ್ರೆ ಮಾಡುವ ಕಾಲದಲ್ಲಿ ಸ್ವಲ್ಪ ಗಾಯ ಆಗುವಂತ ಒಳಗಡೆ ಅದರಲ್ಲೆಲ್ಲ ಸಮಸ್ಯೆ ಜಾಸ್ತಿ ಬರುವಂತ ಚಾನ್ಸಸ್ ಇರ್ತಿತ್ತು. ಈಗ ನಾವು ಮಾಡುವಂಥದ್ದು ಫ್ಲೆಕ್ಸಿಬಲ್ ಎಂಡೋಸ್ಕೋಪಿ. ಓಕೆ, ತುಂಬಾ ಅಡ್ವಾನ್ಸಸ್ ಬಂದಿದೆ, ಹೈ ರೆಸೊಲ್ಯೂಷನ್ ಫ್ಲೆಕ್ಸಿಬಲ್ ಎಂಡೋಸ್ಕೋಪಿಸ್. ಸೊ ಅದರಲ್ಲಿ ನಾವು ಸೇಫ್ ಆಗಿ ಈಗ ಏನು ತೊಂದರೆ ಆಗದ ಹಾಗೆ ಇದು ಎಂಡೋಸ್ಕೋಪಿ ಪರೀಕ್ಷೆಗಳನ್ನು ಮಾಡಬಹುದು. ಓಕೆ, ಕೆಲವೊಬ್ರು ಹೇಳ್ತಾರೆ ಇದೇನು ಶಸ್ತ್ರಚಿಕಿತ್ಸೆ, ಮಗುವಿಗೆ ಹೊಟ್ಟೆಯಲ್ಲಿ ಗಾಯ ಆಗ್ತದೆ ಅಂತೇಳಿ ಎಂಡೋಸ್ಕೋಪಿ ಮಾಡುವಾಗ. ಸೊ ಯೂಶ್ವಲಿ ಏನು ಗಾಯಗಳು ಇರುವುದಿಲ್ಲ. ಓಕೆ, ಇದು ಯಾಕೆಂದರೆ ನಾವು ನ್ಯಾಚುರಲ್ ಹೋಲಲ್ಲೇ ಇದು ಒಳಗಡೆ ಹೋಗಿ ನೋಡುವಂಥದ್ದು. ಸೊ ಯೂಶ್ವಲಿ ಮಗುವಿಗೆ ಏನು ಗಾಯ ಇರುವುದಿಲ್ಲ, ಆಯಿತು, ಏನು ನೋವಾಗ್ತದೆ ಕೇಳ್ತಾರೆ. ಸೊ ಯೂಶ್ವಲಿ ಏನಂದರೆ ಮಕ್ಕಳಲ್ಲಿ ನಾವು ಎಂಡೋಸ್ಕೋಪಿ ಮಾಡೋ ಸೆಡೇಷನ್ ಅಂತೇಳಿ ಯೂಸ್ ಮಾಡ್ತೇವೆ. ಅಂದರೆ ಸೆಡೇಷನ್ ಅಂತ ಹೇಳಿದ್ರೆ ಮೈನರ್ ಫಾರ್ಮ್ ಆಫ್ ಅನಸ್ಥೇಸಿಯಾ. ಓಕೆ, ಸೊ ಮಗುವನ್ನು ಕಂಫರ್ಟೇಬಲ್ ಆಗಿ ಮಲಗಿಸಿ ಕೆಲವೊಂದು ಮದ್ದುಗಳನ್ನು ಕೊಟ್ಟು ಎಂಡೋಸ್ಕೋಪಿ ಪರೀಕ್ಷೆ ಮಾಡಿ ಮಗು ಎಂಡೋಸ್ಕೋಪಿ ಪರೀಕ್ಷೆ ಆದ ನಂತರ ಹೇಳುವಾಗೆ ಮಾಡ್ತೇವೆ. ಸೊ ಅದರಲ್ಲಿ ಏನು ಮೇಜರ್ ನೋವುಗಳು ಇರುವುದಿಲ್ಲ. ಓಕೆ, ಮಗುವಿನ ಇಂಡಿಕೇಶನ್ ನೋಡಿ, ಸಮಸ್ಯೆಯನ್ನು ನೋಡಿ. ಓಕೆ, ಕೆಲವೊಮ್ಮೆ ಒಂದು ದಿನದ ಇದು ಆಸ್ಪತ್ರೆ ಅಷ್ಟೇ ಅಬ್ಸರ್ವೇಷನ್ಗೆ ಅಡ್ವೈಸ್ ಮಾಡ್ಬೋದು. ಇಲ್ಲದಿದ್ದರೆ ಸುಮಾರು ಟೈಮಲ್ಲಿ ಡೇ ಕೇರ್ ಅಂತ ಹೇಳ್ತು, ಮಗು ಅಲ್ಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಬಂದರೆ ಟೆಸ್ಟ್ ಮಾಡಿ ಮಧ್ಯಾಹ್ನ ಹೊತ್ತು ಸಂಜೆ ಕಳಿಸುವಂಥದ್ದು ಉಂಟು. ಓಕೆ, ಸೆಡೇಷನ್ ಬೇಕಾಗಿರೋದ್ರಿಂದಾಗಿ ಮಗು ಸ್ವಲ್ಪ ಒಂದು 6 ಗಂಟೆ ಖಾಲಿ ಹೊಟ್ಟೆಯಲ್ಲಿ ಇರಬೇಕಾಗ್ತದೆ ಪರೀಕ್ಷೆ. ಸೊ ಓವರ್ಆಲ್ ನಾನು ಹೇಳೋದಾದರೆ ಎಂಡೋಸ್ಕೋಪಿ ಮಗುವಲ್ಲಿ ಸುರಕ್ಷಿತವಾಗಿ ಮಾಡಬಹುದು, ಬಟ್ ಅಗತ್ಯ ಇದ್ರೆ ಮಾಡಬೇಕಾಗ್ತದೆ. ಓಕೆ
1: ಓಕೆ ಡಾಕ್ಟರ್, ಈಗ ಕಡೆಯದಾಗಿ ಈ ಮಕ್ಕಳಲ್ಲಿ ಹೊಟ್ಟೆನವನ್ನ ತಡೆಗಟ್ಟಬೇಕಾದ್ರೆ ಪೋಷಕರು ದಿನನಿತ್ಯ ಯಾವ ರೀತಿಯಂತಹ ಮುನ್ನೆಚ್ಚರಿಕೆಗಳನ್ನ ವಹಿಸ್ಕೋಬೇಕಾಗುತ್ತೆ?
0: ಹೌದು, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿ ಹೇಳ್ತೇವೆ. ಆಯ್ತಾ, ರೋಗ ತಡೆಗಟ್ಟುವುದು ಬೆಸ್ಟ್. ಓಕೆ, ಏನಿದ್ರು ರೋಗ ಬಂದ ನಂತರ ನಾವು ಅದನ್ನು ಚಿಕಿತ್ಸೆ ಪಡ್ಕೊಳ್ಬೇಕಾಗ್ತದೆ. ಸೊ ಹೆಲ್ದಿ ಲೈಫ್ ಸ್ಟೈಲ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಈಗ ಇದರ ಬಗ್ಗೆ ನಮ್ಮ ಬ್ಯುಸಿ ಲೈಫ್ ಸ್ಟೈಲಲ್ಲಿ ಇದರ ಬಗ್ಗೆ ಇಂಪಾರ್ಟೆನ್ಸ್ ಕಮ್ಮಿ ಆಗ್ತಾ ಇದೆ. ಓಕೆ, ಸೊ ಈಗ ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ಒಂದು ಹೆಲ್ದಿ ಡಯಟ್. ಓಕೆ, ಆಹಾರ ಪದ್ಧತಿಯಲ್ಲಿ ನಾವು ವ್ಯತ್ಯಾಸ ಮಾಡಿಕೊಳ್ಬೇಕು. ಈಗ ಆಹಾರದಲ್ಲಿ ನಾರಿನ ಅಂಶ ಕಮ್ಮಿ ಆಗ್ತಾ ಇದೆ, ಅದನ್ನು ಜಾಸ್ತಿ ಮಾಡಬೇಕು. ಹೇಗೆ ಜಾಸ್ತಿ ಮಾಡೋದಂದರೆ ತರಕಾರಿ ಹಣ್ಣು ಸೇವನೆ ಅಥವಾ ಕಾಳುಗಳು ಅಂದರೆ ಹೋಲ್ ಗ್ರೇನ್ಸ್ ಅಂತ ಹೇಳ್ತೇವೆ ಸೇವನೆ ಜಾಸ್ತಿ ಮಾಡಬೇಕು. ಓಕೆ, ಇನ್ನು ಎಂಥದ್ದು ನೀರು ಕುಡಿಯುವಂಥದ್ದು ಕಮ್ಮಿ ಆಗ್ತಾ ಇದೆ. ಓಕೆ, ಸೊ ಅಟ್ಲೀಸ್ಟ್ ನಮ್ಮ ದೊಡ್ಡ ಮಕ್ಕಳಲ್ಲಿ ಅಟ್ಲೀಸ್ಟ್ 1.5 ಲೀಟರಿಂದ 2 ಲೀಟರಷ್ಟು ದಿನಗಳು ಕುಡಿಯುವಂಥದ್ದು ತುಂಬ ಮುಖ್ಯ. ಈಗ ಜಂಕ್ ಫುಡ್ ಸೇವನೆ ತಿನ್ನಲೇಬೇಡಿ ಅಂತೇಳಿ ನಾವು ಈಗ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ನಮ್ಮ ಸುಮಾರು ಒಕೇಶನ್ ಇರ್ತದೆ, ಫ್ಯಾಮಿಲಿಯಲ್ಲಿ ಏನೋ ಫಂಕ್ಷನ್ ಇರ್ಬೋದು, ಆ ಟೈಮಲ್ಲಿ ಸೇವನೆ ಆಗಿ ಆಗ್ತದೆ. ಬಟ್ ಅದನ್ನು ರಿಸ್ಟ್ರಿಕ್ಟ್ ಮಾಡುವಂಥದ್ದು, ಅದನ್ನು ತಿಂಗಳಿಗೊಮ್ಮೆ ಅಥವಾ ತಿಂಗಳಿಗೆ 2 ಸತಿಯೋ ಸೊ ಆ ಥರ ಸೇವನೆ, ಮತ್ತು ಉಳಿದ ದಿನ ನಾವು ನಮ್ಮ ರೆಗ್ಯುಲರ್ ಫುಡ್, ನಮ್ಮ ಹಿರಿಯರು ಏನು ತಿನ್ಕೊಳ್ತಾ ಬಂದಿದ್ದಾರೋ ಅದನ್ನೇ ಸೇವನೆ ಮಾಡುವಂಥದ್ದು ಒಳಿತು.
1: ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ಈ ಮಕ್ಕಳಲ್ಲಿ ಕಂಡು ಬರುವಂತಹ ಹೊಟ್ಟೆ ನೋವಿನ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದ.
2: ಇದುವರೆಗೆ ಮಕ್ಕಳಲ್ಲಿ ಕಂಡು ಬರುವ ಹೊಟ್ಟೆ ನೋವು ಈ ಕುರಿತು ಡಾಕ್ಟರ್ ಪ್ರಸಾದ್ BS ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ರಾಜ್ಯ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ PMKSY ಈ ಕುರಿತು ವಿಜಯನಗರ ಜಿಲ್ಲೆ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಶ್ರೀ ವಾಮದೇವ ಕೊಳ್ಳಿ ಅವರಿಂದ ಮಾಹಿತಿ.
5: ನಮ್ಮ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದ್ದು July 1, 2015 ಈ ಯೋಜನೆ ಪ್ರಾರಂಭವಾಯಿತು. ಈ ಯೋಜನೆಯ ಮುಖ್ಯ ಧ್ಯೇಯಗಳು ಏನಂತಂತಂದರೆ ಪ್ರತಿ ಹನಿಗೂ ಹೆಚ್ಚು ಬೆಳೆ ಅಂದರೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಮತ್ತು ಪ್ರತಿ ಜಮೀನಿಗೂ ನೀರು, ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸುವ, ನೀರಿನ ಬಳಕೆಯ ದಕ್ಷತೆ ಹೆಚ್ಚಿಸುವ ಹಾಗೂ ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡುವ ಗುರಿಯೊಂದಿಗೆ ಈ ಯೋಜನೆ ಪ್ರಾರಂಭವಾಯಿತು. ಈ ಯೋಜನೆ ಪೂರ್ವಾವಧಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ

ಜಿಲ್ಲಾ ನೀರಾವರಿ ಯೋಜನೆ ಅಂತೇಳಿ ಡಿಸ್ಟ್ರಿಕ್ಟ್ ಇರಿಗೇಷನ್ ಪ್ಲಾನ್ ಅಂತೇಳಿ ತಯಾರು ಮಾಡಿಕೊಳ್ಳಲಾಗಿತ್ತು. ಆ ಒಂದು ಪ್ಲಾನ್ ಆಧಾರ ಮೇಲೆ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಿದೆ. ಈ ಯೋಜನೆಯಡಿ ಬರುವ ಪ್ರಮುಖ ಕಾರ್ಯಕ್ರಮಗಳು ಅಂದರೆ ಘಟಕಗಳು ಯಾವೆಂದರೆ, ಮೊದಲನೇದಾಗಿ ತ್ವರಿತ ನೀರಾವರಿ ಲಾಭದ ಕಾರ್ಯಕ್ರಮ ಅಂತೇಳಿ ಎಕ್ಸಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಅಂತೇಳಿ, ಈ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ಮತ್ತು ಮಧ್ಯಮ ನೀರಾವರಿ ಯೋಜನೆಗಳನ್ನು ಆದಷ್ಟು ಬೇಗನೆ ಪೂರ್ಣಗೊಳಿಸುವುದು ಮುಖ್ಯವಾಗಿರುತ್ತದೆ. ತದನಂತರ ಎರಡನೇದಾಗಿ ಹರ್ ಖೇತ್ ಕೋ ಪಾನಿ ಅಂತೇಳಿ, ಪ್ರತಿ ಜಮೀನಿಗೂ ನೀರು, ಹೊಸ ನೀರಾವರಿ ಮೂಲಗಳನ್ನು ಸೃಷ್ಟಿಸುವುದು, ಜಲಮೂಲಗಳ ಮರುಸ್ಥಾಪನೆ ಮತ್ತು ಸಣ್ಣ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಈ ಕಾರ್ಯಕ್ರಮದ ಉದ್ದೇಶ ಆಗಿರುತ್ತದೆ. ಈ ಎರಡೂ ಕಾರ್ಯಕ್ರಮಗಳನ್ನು ನೀರಾವರಿ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುತ್ತದೆ. ಇನ್ನು ಕೃಷಿ ಮತ್ತು ಜಲಾನಯನ ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರತಿ ಹನಿ ಹೆಚ್ಚು ಬೆಳೆ, ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತೇಳಿ, ಇದು ಸೂಕ್ಷ್ಮ ನೀರಾವರಿ ಯೋಜನೆ. ಇದರ ಉದ್ದೇಶ ಹೊಲ ಮತ್ತು ಜಮೀನುಗಳ ಮಟ್ಟದಲ್ಲಿ ನೀರನ್ನು ಮಿತವಾಗಿ ಮತ್ತು ಸಮರ್ಪಕವಾಗಿ ಬಳಸುವ ಸಲುವಾಗಿ ಹನಿ ನೀರಾವರಿ ಅಂದರೆ ಡ್ರಿಪ್ ಅಂತೇಳಿ ಮತ್ತು ತುಂತುರು ನೀರಾವರಿ ಅಂದರೆ ಸ್ಪ್ರಿಂಕ್ಲರ್ ಅಂತೇಳಿ ಈ ಪದ್ಧತಿಗಳನ್ನು ಅನುಸರಿಸಲು ಉತ್ತೇಜನ ನೀಡಲಾಗುತ್ತದೆ. ಮತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಜಲಾನಯನ ಅಭಿವೃದ್ಧಿ ಘಟಕ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಸಹ ಈ ಒಂದು ಯೋಜನೆಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತದೆ. ಇದರ ಉದ್ದೇಶ ಮಳೆ ನೀರು ಕೊಯ್ಲು, ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡುವುದು, ಭೂ ಅಭಿವೃದ್ಧಿಯನ್ನು ಮಾಡುವುದು. ಇದಲ್ಲದೆ ಇತರ ಉಪಚಾರಗಳು ಅಂತೇಳಿ ಮತ್ತೊಂದು ಕಾರ್ಯಕ್ರಮ ಸಹ ಇರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಳೆ ನೀರು ಸಂರಕ್ಷಣೆ, ಅಂತರ್ಜಲ ಹೆಚ್ಚಳ ಮಾಡುವುದು ಮತ್ತು ನೀರಿನ ಸಮರ್ಪಕ ಬಳಕೆ ಬಗ್ಗೆ ಉತ್ತೇಜನ ನೀಡುವುದು. ಈಗ ಕೃಷಿ ಮತ್ತು ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ಅನುಷ್ಠಾನಗೊಳಿಸ್ತಾ ಇರುವ ಕಾರ್ಯಕ್ರಮ ಬಗ್ಗೆ ನಾವು ಕೂಲಂಕುಷವಾಗಿ ನೋಡೋದಾದರೆ, ಈಗ ನಮ್ಮ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಒಣಭೂಮಿಯನ್ನು ಹೊಂದಿರುವ ಎರಡನೇ ರಾಜ್ಯ ಆಗಿರುತ್ತದೆ. ಈ ಕಾರಣದಿಂದ ರಾಜ್ಯದಲ್ಲಿ 2003 ಮತ್ತು 2004 ಸೂಕ್ಷ್ಮ ನೀರಾವರಿ ಯೋಜನೆಯಡಿ ಹನಿ ಮತ್ತು ತುಂತುರು ನೀರಾವರಿ ಘಟಕಗಳನ್ನು ಸಹಾಯಧನದಡಿ ರೈತರಿಗೆ ವಿತರಿಸಲಾಗುತ್ತದೆ. ಇದಲ್ಲದೆ 2005-2006 ಕೇಂದ್ರ ಸರ್ಕಾರವು ಸಹ ಈ ಕಾರ್ಯಕ್ರಮದಡಿ ಸಹಾಯಧನ ಒದಗಿಸುತ್ತಿದೆ. 2015-16 ಸಾಲಿನಿಂದ ಈ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮವನ್ನು PMKSY PDMC ಘಟಕದಡಿ ಅನುಷ್ಠಾನಗೊಳಿಸಲು ಪ್ರಾರಂಭ ಮಾಡಲಾಯಿತು. ಈಗ ಇತ್ತೀಚೆಗೆ 2023-24 ಸಾಲಿನಿಂದ ಈ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಘಟಕದಡಿ ಅನುಷ್ಠಾನಗೊಳಿಸಲಾಗುತ್ತದೆ. ಈ ಒಂದು ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ರೈತರಿಗೆ 2 ಹೆಕ್ಟೇರ್ವರೆಗೂ ಅಂದರೆ ಸಣ್ಣ ರೈತರಿರ್ಬೋದು, ದೊಡ್ಡ ರೈತರಿರ್ಬೋದು ಅಥವಾ ಅತಿ ಸಣ್ಣ ರೈತರಿರ್ಬೋದು, ಅವರಿಗೆ ಕೇಂದ್ರ ಸರ್ಕಾರದಿಂದ 63% ಸಹಾಯಧನ, ರಾಜ್ಯ ಸರ್ಕಾರದಿಂದ 57% ಸಹಾಯಧನ, ಒಟ್ಟಾರೆ 90% ಸಹಾಯಧನ ಕೊಡಲಾಗ್ತಿದೆ. ಅದೇ ರೀತಿ 2 ಹೆಕ್ಟೇರ್ ಒಳಗೆ ಬರ್ತಕ್ಕಂಥ ದೊಡ್ಡ ರೈತರಿಗೂ ಸಹ ಕೇಂದ್ರ ಸರ್ಕಾರದಿಂದ 27% ಸಹಾಯಧನ, ರಾಜ್ಯ ಸರ್ಕಾರದಿಂದ 63% ಸಹಾಯಧನ, ಒಟ್ಟಾರೆ 90% ಸಹಾಯಧನವನ್ನು ಕೊಡಲಾಗ್ತಿದೆ. ಮತ್ತು 2 ಹೆಕ್ಟೇರ್ಗಿಂತ ಜಾಸ್ತಿ ಇದ್ದು 5 ಹೆಕ್ಟೇರ್ಗಳ ಒಳಗೆ ಇರತಕ್ಕಂಥ ರೈತರಿಗೆ ಕೇಂದ್ರ ಸರ್ಕಾರದಿಂದ 27% ಸಹಾಯಧನ, ರಾಜ್ಯ ಸರ್ಕಾರದಿಂದ 18% ಸಹಾಯಧನ, ಒಟ್ಟಾರೆ 45% ಸಹಾಯಧನ ನೀಡಲಾಗ್ತಿದೆ. ಈ ಒಂದು ಸೌಲಭ್ಯವನ್ನು ಪಡಲಿಕ್ಕೆ ನಮ್ಮ ರೈತರು ಏನು ಮಾಡಬೇಕಂತಂದರೆ, ಪ್ರತಿಯೊಬ್ಬ ರೈತರು ಅವರ ಜಮೀನಿನಲ್ಲಿ ನೀರಾವರಿ ಮೂಲವನ್ನು ಹೊಂದಿರುವಂಥ ರೈತರು ಇರಬೇಕು. ಅವ್ರಿಗಷ್ಟೇ ಈ ಸೌಲಭ್ಯವನ್ನು ಕೊಡಲಾಗ್ತದೆ ಮತ್ತು ಪ್ರತಿ 7 ವರ್ಷಕ್ಕೊಮ್ಮೆ ಈ ಸವಲತ್ತನ್ನು ನೀಡಲಾಗುತ್ತದೆ. ಒಂದ್ಸಲ ಅವರು ಈ ಸವಲತ್ತನ್ನು ಪಡ್ಕೊಂಡ್ರೆ ಮುಂದೆ 7 ವರ್ಷದವರೆಗೂ ಅವರು ಮತ್ತೆ ಈ ಸವಲತ್ತನ್ನು ಪಡ್ಕೊಳ್ಳೋಕೆ ಕಾಯಬೇಕಾಗುತ್ತೆ. ಮತ್ತು ಕಾರ್ಯಕ್ರಮದಡಿ ನಮಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಅನುದಾನ ಯಾವ ರೀತಿ ಬರುತ್ತದೆ ಅಂದರೆ, ಈಗ ಕೇಂದ್ರೀಯ ಅಂತರ್ಜಲ ಮಂಡಳಿ ಅಂತೇಳಿ ಅಂದರೆ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಅಂತೇಳಿ, ಅವರು ನಮ್ಮ ತಾಲೂಕುಗಳನ್ನು ಅಂತರ್ಜಲ ಮಟ್ಟದ ಆಧಾರದ ಮೇಲೆ ವರ್ಗೀಕರಣ ಮಾಡಿದರೆ ಅತಿ ಹೆಚ್ಚು ಅಂತರ್ಜಲ ಉಪಯೋಗಿಸಿರುವ ತಾಲೂಕುಗಳಂದರೆ ಓವರ್ ಎಕ್ಸ್ಪ್ಲಾಯ್ಟೆಡ್ ತಾಲೂಕು, ಸಂದಿಗ್ಧತೆ ತಾಲೂಕುಗಳು ಅಂದರೆ ಕ್ರಿಟಿಕಲ್ ಸ್ಟೇಜಲ್ಲಿ ಇರತಕ್ಕಂಥ ತಾಲೂಕುಗಳು, ಅರೆ ಸಂದಿಗ್ಧತೆ ಅಂತಂದರೆ ಸೆಮಿ ಕ್ರಿಟಿಕಲ್ ಹಂತದಲ್ಲಿರ್ತಕ್ಕಂಥ ತಾಲೂಕುಗಳು, ಅದೇ ರೀತಿ ಸುರಕ್ಷತೆ ಮಟ್ಟದಲ್ಲಿರ್ತಕ್ಕಂಥ ತಾಲೂಕುಗಳು ಅಂತ ಅವರು ವರ್ಗೀಕರಣ ಮಾಡಿದರೆ ಓವರ್ ಎಕ್ಸ್ಪ್ಲಾಯ್ಟೆಡ್ ಬರ್ತದೆ, ಅಲ್ಲಿಗೆ ಹೆಚ್ಚಿನ ಒಂದು ಅನುದಾನ ನಮಗೆ ಈ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ರೈತರು ಸವಲತ್ತನ್ನು ಪಡೆಯಲು ಅವರು ಕಡ್ಡಾಯವಾಗಿ FID ಅಂತೇಳಿ ಈ ಫ್ರೂಟ್ಸ್ ತಂತ್ರಾಂಶದಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೇಕು. ಅವರಿಗೆ ಒಂದು FID ನಂಬರ್ ಇರುತ್ತೆ, ಐಡೆಂಟಿಫಿಕೇಷನ್ ನಂಬರು, ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್, ಇದರಲ್ಲಿ ಈ ಒಂದು ತಂತ್ರಾಂಶದಲ್ಲಿ ಅವರು ನೋಂದಣಿ ಮಾಡಿಕೊಂಡ್ರೆ ಅವರಿಗೆ FID ಬರುತ್ತೆ. ಆ FID ಆಧಾರದ ಮೇಲೆ ಅವರು KKisan ಪೋರ್ಟಲ್ನಲ್ಲಿ ಅವರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ಇಲ್ಲದಿದ್ದರೆ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಮಾಡಿದರೆ ಅಲ್ಲೇ ಸಹ ಅರ್ಜಿ ಅವರು ಕೊಡಬಹುದಾಗಿರ್ತದೆ. ಅವರು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅವರ ವೈಯಕ್ತಿಕ ವಿವರಗಳು ಒಳಗೊಂಡ ಒಂದು ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಮೊಬೈಲ್ ಸಂಖ್ಯೆ, ಪಹಣಿ, ಆಧಾರ್ ಪ್ರತಿ, ಆಮೇಲೆ ಚೆಕ್ಬುಕ್ಕು ಪ್ರತಿ, ನೀರಿನ ಮೂಲದ ಪ್ರಮಾಣ ಪತ್ರ, ವೋಟರ್ ID ಮತ್ತು ಭಾವಚಿತ್ರ, ಬ್ಯಾಂಕ್ ಖಾತೆ ವಿವರ, ಕ್ಯಾಸ್ಟ್ ಸರ್ಟಿಫಿಕೇಟು, ಆಮೇಲೆ ಶಾಪ ಕಾಗದ ಒಂದು ಕೊಡಬೇಕಾಗುತ್ತೆ 100 ರೂಪಾಯಿದ್ದು. ರೈತರ ವಂತಿಕೆ ಏನು 90% ಸಹಾಯಧನ ಅವರಿಗೆ ಬರುತ್ತೆ, ಇನ್ನು 10% ರೈತರ ವಂತಿಕೆ ಪಾವತಿಸಬೇಕಾಗಿರ್ತದೆ. ಆ ಒಂದು ಪಾವತಿ ಮಾಡೋರ ಬಗ್ಗೆ RTGS ಒಂದು ಸ್ಲಿಪ್ ಸಹ ಕೊಡಬೇಕಾಗತ್ತೆ. ಈ ಎಲ್ಲ ಒಂದು ಅನುಷ್ಠಾನವನ್ನು ಗಮನಿಸಲು ನಮಗೆ ಜಿಲ್ಲಾ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಇಂಪ್ಲಿಮೆಂಟೇಷನ್ ಕಮಿಟಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಒಂದು

ಕಮಿಟಿ ಸಹ ಇರುತ್ತೆ. ಈ ಒಂದು ಯೋಜನೆಯನ್ನು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ರೇಷ್ಮೆ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗ್ತಿದೆ. ಇನ್ನು ಎರಡನೇದಾಗಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ, ಈ ಒಂದು ಕಾರ್ಯಕ್ರಮದಲ್ಲಿ ಗೊಂಚಲು ಕಿರು ಜಲಾನಯನ ಪ್ರದೇಶಗಳ ಇರುವ ಉಪ ಜಲಾನಯನ ಅಂದರೆ ಸಾಮಾನ್ಯವಾಗಿ 5,000 ಹೆಕ್ಟೇರ್ ಭೂಜಲ ಘಟಕಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ದಿಬ್ಬದಿಂದ ಕಣಿವೆವರೆಗೆ ಉಪಚಾರಗೊಳಿಸುವ ತತ್ವದ ಆಧಾರದ ಮೇಲೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕಾರ್ಯಗತಗೊಳಿಸಲಾಗುತ್ತದೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳೇನೆಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಉತ್ತಮವಾಗಿ ನಿರ್ವಹಿಸಿ ಕೃಷಿ ಭೂಮಿಯ ಫಲವತ್ತತೆ ಹಾಗೂ ಅದರ ಉತ್ಪನ್ನ ಶಕ್ತಿಯನ್ನು ಹೆಚ್ಚಿಸುವುದು, ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿಯನ್ನು ಕೃಷಿಯೋಗ್ಯ ಭೂಮಿಯನ್ನಾಗಿ ಪರಿವರ್ತಿಸುವುದು, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಮಾಡಲು ಸ್ಥಳೀಯ ಸಮುದಾಯ ಸಂಘಟನೆಗಳ ಸಾಮರ್ಥ್ಯವನ್ನು ಹೆಚ್ಚಿಸುವುದು, ಜಲಾನಯನ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜೀವನ ಮಟ್ಟ ಸುಧಾರಣೆಗೊಳಿಸುವುದರಿಂದ ದುರ್ಬಲ ವರ್ಗದ ಜನರ ಕೌಶಲ್ಯವನ್ನು ಹೆಚ್ಚಿಸಿ ಅವರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುವುದು. ಈ ಕಾರ್ಯಕ್ರಮದಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ 60% ಮತ್ತು 40% ಅನುಪಾತದಲ್ಲಿ ವಿವಿಧ ಚಟುವಟಿಕೆಗಳ ಅನುಷ್ಠಾನಕ್ಕಾಗಿ ಅನುದಾನವನ್ನು ಬಿಡುಗಡೆ ಮಾಡಲಾಗುತ್ತದೆ. ಈ ಕಾರ್ಯಕ್ರಮದಡಿ ಅಭಿವೃದ್ಧಿಗಾಗಿ ಆಯ್ಕೆ ಮಾಡಲಾದ ಉಪಜಲಾನಯನ ಪ್ರದೇಶಗಳನ್ನು ಒಳಗೊಂಡ ತಾಲೂಕು, ಸಮತಟ್ಟಾದ ಅಥವಾ ಪ್ಲೇನ್ ಏರಿಯಾದಲ್ಲಿ

0: ದೇಶದಲ್ಲಿ ವಾಸಿಸುತ್ತಿರುವ ಜೀವನ ಮಟ್ಟ ಸುಧಾರಣೆಗೊಳಿಸುವುದರಿಂದ ದುರ್ಬಲ ವರ್ಗದ ಜನರ ಕೌಶಲ್ಯವನ್ನು ಹೆಚ್ಚಿಸಿ ಅವರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುವುದು. ಈ ಕಾರ್ಯಕ್ರಮದಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಶೇಕಡ 60 ಮತ್ತು 40 ಅನುಪಾತದಲ್ಲಿ ವಿವಿಧ ಚಟುವಟಿಕೆಗಳ ಅನುಷ್ಠಾನಕ್ಕಾಗಿ ಅನುದಾನವನ್ನು ಬಿಡುಗಡೆ ಮಾಡಲಾಗುತ್ತದೆ. ಈ ಕಾರ್ಯಕ್ರಮದಡಿ ಅಭಿವೃದ್ಧಿಗಾಗಿ ಆಯ್ಕೆ ಮಾಡಲಾದ ಉಪಜಲಾನಯನ ಪ್ರದೇಶಗಳನ್ನು ಒಳಗೊಂಡ ತಾಲೂಕು ಸಮತಟ್ಟಾದ ಅಥವಾ ಪ್ಲೇನ್ ಏರಿಯಾದಲ್ಲಿ ಬರ್ತಿದ್ರೆ ಅಂಥ ತಾಲೂಕುಗಳಿಗೆ ರೂ 22,000 ಪರ್ ಹೆಕ್ಟರ್ ಮೊತ್ತವನ್ನು ಮತ್ತು ಆಯ್ಕೆ ಮಾಡಲಾದ ಉಪಜಲಾನಯನ ಪ್ರದೇಶಗಳು ಒಳಗೊಂಡ ತಾಲೂಕು ಗುಡ್ಡಗಾಡ ಪ್ರದೇಶದಲ್ಲಿ ಅಂದರೆ ಹಿಲ್ಲಿ ಏರಿಯಾದಲ್ಲಿ ಬರ್ತಿದ್ರೆ ಅಂಥ ಪ್ರದೇಶಕ್ಕೆ ರೂ 28,000 ಪರ್ ಹೆಕ್ಟರ್ಗಳಂತೆ ಮೊತ್ತವನ್ನು ಅಭಿವೃದ್ಧಿಗಾಗಿ ನಿಗದಿಪಡಿಸಲಾಗಿರುತ್ತದೆ. ಈ ಯೋಜನೆ ಅವಧಿ 5 ವರ್ಷಗಳಿಗೆ ನಿಗದಿಪಡಿಸಲಾಗಿರುತ್ತದೆ. ಪೂರ್ವ ಸಿದ್ಧತೆ ಹಂತ, ಜಲಾನಯನ ಕಾಮಗಾರಿಗಳ ಹಂತ ಹಾಗೂ ಕ್ರೋಢೀಕರಣ ಮತ್ತು ಹಿಂಪಡೆಯುವ ಹಂತಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತದೆ. ಈ ಕಾರ್ಯಕ್ರಮದಡಿಯಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಚಟುವಟಿಕೆಗಳ ಬಗ್ಗೆ ನೋಡೋದಾದರೆ ಪ್ರವೇಶ ದ್ವಾರ ಚಟುವಟಿಕೆಗಳು ಅಂತೇಳಿ ಮಾಡ್ತೀವಿ. DPR ತಯಾರಿಕೆ ಮಾಡೋದೊಂದು ಘಟಕ ಇರುತ್ತದೆ. ಸಾಂಸ್ಥಿಕ ಮತ್ತು ಸಾಮರ್ಥ್ಯ ಬಲವರ್ಧನೆ, ನಿರ್ವಹಣಾ ವೆಚ್ಚ, ಉಸ್ತುವಾರಿ ಮತ್ತು ಮೌಲ್ಯಮಾಪನ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಮಣ್ಣು ಮತ್ತು ನೀರು ಸಂರಕ್ಷಣಾ ಕಾಮಗಾರಿಗಳನ್ನು ಕೈಗೊಳ್ತೀವಿ. ಆಮೇಲೆ ನಂತರ ಕೃಷಿ ಅರಣ್ಯ, ಕುಷ್ಕಿ ತೋಟಗಾರಿಕೆ, ಮೇವು ಅಭಿವೃದ್ಧಿ ಇತ್ಯಾದಿ ಚಟುವಟಿಕೆಗಳನ್ನು ಅನುಷ್ಠಾನ ಮಾಡುವುದು. ಇದಲ್ಲದೆ ಉತ್ಪಾದನಾ ಚಟುವಟಿಕೆಗಳು, ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಮತ್ತು ಆಡಳಿತ ಯೋಜನೆಯ ಕೊನೆಯಲ್ಲಿ ಕ್ರೋಢೀಕರಣ ಹಾಗೂ ಹಿಂಪಡೆಯುವಿಕೆ ಹಂತವಾಗಿರುತ್ತದೆ. ಪ್ರತಿಯೊಂದು ಕಾರ್ಯಚಟುವಟಿಕೆಗಳಿಗೆ ಶೇಕಡಾವಾರು ಅನುದಾನವನ್ನು ನಿಗದಿಪಡಿಸಲಾಗುತ್ತದೆ. ಇದಲ್ಲದೆ ಕೊನೆಯದಾಗಿ ಈ ಒಂದು ಜಲಾನಯನ ಅಭಿವೃದ್ಧಿ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇತರೆ ಉಪಚಾರಗಳು ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಮುಂಚೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಾವು ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ವಿ. ಆದರೆ ಈ ಒಂದು ಕಾರ್ಯಕ್ರಮದಡಿ ನಾವು ಪೂರ್ಣ ಆ ತಾಲೂಕಿನಲ್ಲಿ ಈ ಒಂದು ಕಾರ್ಯಚಟುವಟಿಕೆಗಳನ್ನು ನಾವು ಅನುಷ್ಠಾನ ಮಾಡಬಹುದಾಗಿದೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಂತರ್ಜಲ ಸಂರಕ್ಷಣೆ, ನೀರಿನ ಸಮರ್ಪಕ ಬಳಕೆ ಮಾಡೋದ್ರ ಮೂಲಕ ರೈತರ ಆದಾಯ ಹೆಚ್ಚಳ ಮಾಡೋದು ಉದ್ದೇಶ ಆಗಿರ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಬಹುದಾಗುತ್ತದೆ. ಇದಕ್ಕೆ ಶೇಕಡ 50% ಅಥವಾ ಗರಿಷ್ಠ 75,000 ರೂಪಾಯಿ ರೂಪಾಯಿ ಪ್ಲೇನ್ ಏರಿಯಾಗಳಿಗೆ, 90,000 ಗುಡ್ಡಗಾಡು ಪ್ರದೇಶಗಳಿಗೆ ಒಂದು ನಿಗದಿಪಡಿಸಲಾಗುತ್ತದೆ. ಅದೇ ರೀತಿ ಟ್ಯೂಬ್ವೆಲ್ ಅಥವಾ ಬೋರ್ವೆಲ್ಗಳನ್ನು ಸಹ ನಾವು ನಿರ್ಮಾಣ ಮಾಡಬಹುದಾಗುತ್ತದೆ. ಇದಕ್ಕೆ ಶೇಕಡ 50% ಅಥವಾ ಗರಿಷ್ಠ 25,000 ದರ ನಿಗದಿಪಡಿಸಲಾಗುತ್ತದೆ. ಮತ್ತು ಟ್ಯಾಂಕ್ಗಳನ್ನು ಪುನಶ್ಚೇತನ ಮಾಡುವುದು, ಇದಕ್ಕೆ ಗರಿಷ್ಠ ಮಿತಿ 15,000 ಇರ್ತದೆ. ಆಮೇಲೆ ಬತ್ತಿದ ಕೊಳವೆ ಬಾವಿಗಳ ಪುನಶ್ಚೇತನಗೊಳಿಸುವುದು, ರೀಚಾರ್ಜ್ ಆಫ್ ಡಿಫಂಕ್ ಬೋರ್ವೆಲ್ ಅಂತೇಳಿ, ಇದಕ್ಕೆ 5,000 ಒಂದು ಯೂನಿಟ್ ಕಾಸ್ಟ್ ಇರ್ತದೆ. ಆಮೇಲೆ ವಾಟರ್ ಲಿಫ್ಟಿಂಗ್ ಡಿವೈಸ್ ಅಂತೇಳಿ, ನೀರೆತ್ತುವ ಯಂತ್ರಗಳ ಸಾಧನ, ಇವಕ್ಕೆ 15,000 ಗರಿಷ್ಠ ಮೊತ್ತದ ಒಂದು ನಿಗದಿ ಮಾಡಲಾಗಿರ್ತದೆ. ಇದಲ್ಲದೆ ನೀರು ಸರಬರಾಜು ಪೈಪ್ PVC ಪೈಪ್ಗಳನ್ನು ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ಇರ್ತದೆ. 1 ಹೆಕ್ಟರ್ಗೆ 10,000 ಗರಿಷ್ಠ ಮಿತಿ ಇರ್ತದೆ. ಇದಲ್ಲದೆ ಪೆಟ್ರೋಲ್ ನೀರಾವರಿ ಪಂಪ್ಗಳು ಸಹ ಒಂದು ವಿತರಣೆ ಮಾಡುವ ಚಟುವಟಿಕೆ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತದೆ. ಈ ಒಂದು ಎಲ್ಲ ಕಾರ್ಯಕ್ರಮಗಳು ನಮ್ಮ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿ ಅನುಷ್ಠಾನಗೊಳಿಸಲಾಗ್ತಿದೆ.
1: ಇದುವರೆಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ PMKSY ಈ ಕುರಿತು ವಿಜಯನಗರ ಜಿಲ್ಲೆ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಶ್ರೀ ವಾಮದೇವ ಕೊಳ್ಳಿ ಇವರಿಂದ ಮಾಹಿತಿ ಕೇಳಿದಿರಿ. ಇದಾಗಿತ್ತು ಇಂದಿನ ಪ್ರಗತಿ ಪಥ ಕಾರ್ಯಕ್ರಮ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ, ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಮಾದಕ ದ್ರವ್ಯ ಮುಕ್ತ ಭಾರತ ನಿರ್ಮಾಣಕ್ಕೆ ಸಂಕಲ್ಪ ತೊಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಮನ್ ಕಿ ಬಾತ್, ಬೆಂಗಳೂರಿನ ಪಿಎಂ ಸ್ವನಿಧಿ ಫಲಾನುಭವಿ ಮತ್ತು ಚಿಕ್ಕಮಗಳೂರಿನ ಅವಕಾಡೋ ಕೃಷಿ ಬಗ್ಗೆ ಪ್ರಧಾನಮಂತ್ರಿ ಶ್ಲಾಘನೆ. ಉಜ್ಬೇಕಿಸ್ತಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ವಿವಿಧ ವಲಯಗಳ ಸಹಕಾರ ಬಲವರ್ಧನೆಗೆ ಒತ್ತು. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 734 ಏರಿಕೆ. FIH ಪುರುಷರ ಹಾಕಿ ವಿಶ್ವಕಪ್ ಫೈನಲ್ನಲ್ಲಿ ಇಂದು ಜರ್ಮನಿ ಸ್ಪೇನ್ ಮುಖಾಮುಖಿ. ವಾರ್ತೆಗಳ ವಿವರ: ದೇಶದ ಯುವಜನತೆಯನ್ನು ಮಾದಕ ವಸ್ತುಗಳ ದುಷ್ಟಚಟದಿಂದ ಮುಕ್ತಗೊಳಿಸಿ ಅವರ ಉಜ್ವಲ ಭವಿಷ್ಯಕ್ಕಾಗಿ ಎಲ್ಲರೂ ಒಟ್ಟಾಗಿ ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಎಂಬ ದೃಢ ಸಂಕಲ್ಪ ಕೈಗೊಳ್ಳಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶವಾಸಿಗಳಿಗೆ ಕರೆ ನೀಡಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನ 137 ಆವೃತ್ತಿಯಲ್ಲಿ ಇಂದು ಸಮಸ್ತ ಭಾರತೀಯರನ್ನುದ್ದೇಶಿಸಿ ಮಾತನಾಡಿದ ಅವರು, ಮದ್ಯಪಾನ ಅಥವಾ ಮಾದಕ ವಸ್ತುಗಳ ವ್ಯಸನ ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರ ಹಾಳು ಮಾಡದೆ ಇಡೀ ಕುಟುಂಬ ಮತ್ತು ಸಮಾಜದ ಮೇಲೆ ತೀವ್ರ ದುಷ್ಪರಿಣಾಮ ಬೀರುತ್ತದೆ ಎಂದು ಕಳವಳ ವ್ಯಕ್ತಪಡಿಸಿದರು.

0: ಸಲ್ಲಿಸಿದರು. ಮಾದಕ ವಸ್ತುಗಳ ವಿರುದ್ದ ಸಮಾಜದಲ್ಲಿ ಜಾಗೃತಿ ಮೂಡಿಸಲು ನಮ್ಮ ಯುವ ಸಂಗೀತಗಾರರು, ವಿದ್ಯಾರ್ಥಿಗಳು, ನಾಟಕ ತಂಡಗಳು ಮತ್ತು ಗಣನೀಯ ಕೊಡುಗೆ ನೀಡುವ ವಿಷಯ ರಚನಾಕಾರರು ವಿವಿಧ ಭಾಷೆಗಳಲ್ಲಿ ಉತ್ತಮ ಹಾಡುಗಳನ್ನು, ಸಣ್ಣ ನಾಟಕಗಳನ್ನು ಹಾಗೂ ಜಾಗೃತಿ ಘೋಷಣೆಗಳನ್ನು ರಚಿಸಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು. ಈ ಸಂಚಿಕೆಯಲ್ಲಿ ಪ್ರಧಾನಿಯವರು ಮುಂಬೈನಲ್ಲಿ ನೆಲೆಸಿರುವ ಕೃಷ್ಣ ಶೇಷಾದ್ರಿ ಅವರೊಂದಿಗೆ ದೂರವಾಣಿ ಮೂಲಕ ಸಂವಾದ ನಡೆಸಿದರು. ಕೃಷ್ಣ ಅವರು ಭಾರತೀಯ ಇತಿಹಾಸವನ್ನು ಆಸಕ್ತಿದಾಯಕವಾಗಿ ತಿಳಿಸಲು www.bharatrajya.com ಎಂಬ ಜಾಲತಾಣ ರೂಪಿಸಿದ್ದು, ಚೋಳರು, ಪಲ್ಲವರು, ಕಾಶ್ಮೀರದ ಕಾರ್ಕೋಟ ವಂಶ ಹಾಗೂ ಕನಿಷ್ಠ 600 ವರ್ಷಗಳ ಕಾಲ ತಮ್ಮ ಸಂಸ್ಕೃತಿಯನ್ನು ಸಂರಕ್ಷಿಸಿದ ಅಸ್ಸಾಂನ ಅಹೋಂ ರಾಜವಂಶಗಳಂತಹ ಮಹಾನ್ ಸಾಮ್ರಾಜ್ಯಗಳ ವಿವರವಾದ ಮಾಹಿತಿಯನ್ನು ಒದಗಿಸಿದ್ದಾರೆ. ಈ ಕುರಿತು ಪ್ರಧಾನಿ ಶ್ಲಾಘನೆ ವ್ಯಕ್ತಪಡಿಸಿದರು. ಆಗಸ್ಟ್ ತಿಂಗಳಿನಲ್ಲಿ ದೇಶಭಕ್ತಿಯ ಭಾವ ಮೂಡಿಸಿದ ಕ್ಷಣಗಳನ್ನು ಸ್ಮರಿಸಿದ ಪ್ರಧಾನಿ, ರಾಷ್ಟೀಯ ಕೈಮಗ್ಗ ದಿನ, ಕ್ವಿಟ್ ಇಂಡಿಯಾ ಚಳವಳಿಯ ವಾರ್ಷಿಕೋತ್ಸವ, ವಿಭಜನೆಯ ಭೀಕರತೆಯ ನೆನಪಿನ ದಿನ, ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ರಾಷ್ಟೀಯ ಬಾಹ್ಯಾಕಾಶ ದಿನಗಳ ಮಹತ್ವವನ್ನು ವಿವರಿಸಿದರು. ಹರ್ ಘರ್ ತಿರಂಗಾ ಅಭಿಯಾನದಡಿಯಲ್ಲಿ 8 ಕೋಟಿಗೂ ಹೆಚ್ಚು ಸೆಲ್ಫಿಗಳನ್ನು ಅಪ್ಲೋಡ್ ಮಾಡಲಾಗಿದೆ ಎಂದರು. ಇದೇ ವೇಳೆ ಅವರು ರಾಷ್ಟ್ರಗೀತೆ ಒಂದೇ ಮಾತರಂಗೆ 150 ವರ್ಷ ಪೂರೈಸಿರುವುದನ್ನು ಹೆಮ್ಮೆಯಿಂದ ಹಂಚಿಕೊಂಡರು. ಬೀದಿ ಬದಿ ವ್ಯಾಪಾರ ಮಾಡುವ ಲಕ್ಷಾಂತರ ಮಹಿಳೆಯರಿಗೆ ಪಿಎಂ ಸ್ವನಿಧಿ ಯೋಜನೆಯಿಂದ ನೂತನ ಶಕ್ತಿ ದೊರೆಯುತ್ತಿದ್ದು, ಈ ಯೋಜನೆಯ ಫಲಾನುಭವಿಗಳಲ್ಲಿ 46%, ಅಂದರೆ ಸರಿಸುಮಾರು 35 ಲಕ್ಷ ಮಹಿಳೆಯರೇ ಇದ್ದಾರೆ ಎಂದು ತಿಳಿಸಿದರು. ಬೆಂಗಳೂರಿನ ಟಿಎಸ್ ನಿಂಗಮ್ಮ ಅವರ ಪ್ರೇರಣಾದಾಯಕ ಉದಾಹರಣೆಯನ್ನು ನೀಡಿದ ಪ್ರಧಾನಿ, ನಿಂಗಮ್ಮ ಮತ್ತು ಅವರ ಪತಿ ಜೊತೆಗೂಡಿ ಇಡ್ಲಿ, ದೋಸೆ ಹಾಗೂ ಸಾಂಬಾರ್ ಮಾರಾಟ ಮಾಡುವ ಸಣ್ಣ ಉದ್ಯೋಗ ಪ್ರಾರಂಭಿಸಿದ್ದರು. ಪಿಎಂ ಸ್ವನಿಧಿ ಯೋಜನೆಯಿಂದ ಲಭಿಸಿದ ಆರ್ಥಿಕ ನೆರವಿನಿಂದ ಅವರು ತಮ್ಮ ತಳ್ಳುವ ಗಾಡಿಯನ್ನು ನವೀಕರಿಸಿ ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಖರೀದಿಸಿ ನೂತನ ತಿಂಡಿಗಳ ಮಾರಾಟ ಆರಂಭಿಸಿದರು. ಇದರಿಂದ ಅವರ ಆದಾಯ ಹೆಚ್ಚಾಗಿ ತಮ್ಮ 3 ಮಕ್ಕಳಿಗೆ ಉತ್ತಮ ಶಿಕ್ಷಣ ಒದಗಿಸಲು ಶಕ್ತರಾಗಿದ್ದಾರೆ ಎಂದು ಪ್ರಶಂಸಿಸಿದರು.
1: ಬೆಂಗಳೂರು ಟಿಎಸ್ ನಿಂಗಮ್ಮಾಜಿ ಮಿಶಾಲ್ ಪ್ರೇರಕ ನಿಂಗಮ್ಮಾಜಿ ಪತಿ ಮಿಲ್ಕರ್ ಇಡ್ಲಿ ಡೋಸಾ और सांभार बेचने का छोटा सा काम शुरू किया. काम चल पड़ा, लेकिन इसे आगे बढ़ाने के लिए पूंजी की जरूरत थी. निंगम्मा जी को भी पीएम स्वनिधि से सहयोग मिला. उन्होंने अपनी कार्ट बेहतर की, सामान थोक में खरीदना शुरू किया और मेनू में भी कई नई चीजें जोड़ी. ग्राहक बढ़े, कमाई बढ़ी और परिवार की आर्थिक स्थिति बेहतर हुई. आज वो अपने 3 बच्चों को बेहतर एजुकेशन देने में सक्षम हुई है.
0: ಉತ್ತರ ಪ್ರದೇಶದ ರಾಂಪುರದ ಪಟವಾಯಿ ಗ್ರಾಮದ ಆಕಾಶ್ ಮತ್ತು ರೋಹನ್ ಎಂಬ ಇಬ್ಬರು ಯುವಕರು ಆರಂಭಿಸಿದ ಕ್ಲೀನ್ಅಪ್ ಪಟವಾಯಿ ತಂಡವು 4 ಗಂಗಾಘಾಟಗಳನ್ನು ಸ್ವಚ್ಛಗೊಳಿಸಿರುವ ಕುರಿತು ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಗೂ ಶ್ರೀ ಅಮರನಾಥ ಯಾತ್ರೆಯ ವೇಳೆ ಕೈಗೊಂಡ ಸ್ವಚ್ಛತಾ ಕ್ರಮ ಮತ್ತು ಯಾತ್ರಿಕರ ಸ್ವಚ್ಛತಾ ಸಂಕಲ್ಪ ಕುರಿತು ಪ್ರಸ್ತಾಪಿಸಿದರು. ಕೃಷಿ ಕ್ಷೇತ್ರದ ಸಾಧನೆಯಾಗಿ ನಾಗಾಲ್ಯಾಂಡ್ನ ಫೆಕ್ ಜಿಲ್ಲೆಯ ರೈತ ಕುಟುಂಬದ ವೇಸಾಲು ಪುರೋ ಹಾಗೂ ಒಡಿಶಾದ ದೇವರಿಗಡದ ದೋಡೋ ಕುಸುಮ್ ಗ್ರಾಮದ ಮೈಥಿಲಿ ಭುಯೆ ಸಾಧನೆಗಳನ್ನು ಶ್ಲಾಘಿಸಿದರು. ಕರ್ನಾಟಕದ ಕೃಷಿ ಕ್ಷೇತ್ರದ ವಿನೂತನ ಹೆಜ್ಜೆಯನ್ನು ಪ್ರಧಾನಿಯವರು ಪ್ರಮುಖವಾಗಿ ಪ್ರಸ್ತಾಪಿಸಿದರು. ಇತ್ತೀಚೆಗೆ ಅವಕಾಡೋ ಅಂದರೆ ಬೆಣ್ಣೆಹಣ್ಣಿನ ಬೇಡಿಕೆ ತೀವ್ರವಾಗಿದ್ದು, ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳವರಿಗೆ ಮತ್ತು ಉನ್ನತ ಮಾರುಕಟ್ಟೆಗೆ ಇದು ಮೊದಲ ಆಯ್ಕೆಯಾಗಿದೆ ಎಂದರು. ಕರ್ನಾಟಕದ ಚಿಕ್ಕಮಗಳೂರಿನ ಕೆಲವು ರೈತ ಸಹೋದರ ಸಹೋದರಿಯರು ಕಾಫಿ ತೋಟದ ಮಧ್ಯದಲ್ಲೇ ಅವಕಾಡೋ ಗಿಡ ನೆಟ್ಟು ಯಶಸ್ವಿಯಾಗಿದ್ದಾರೆ ಎಂದು ಪ್ರಧಾನಿ ಹೇಳಿದರು. ಇದೇ ವೇಳೆ ಆಂಧ್ರಪ್ರದೇಶದ ಕಡಪದ ವರದರಾಜು, ತಮಿಳುನಾಡಿನ ಕೊಡೈಕೆನಾಲ್ನ ಚಂದ್ರಶೇಖರನ್ ಅವರ ಯಶಸ್ಸನ್ನು ಪ್ರಧಾನಿ ಪ್ರಸ್ತಾಪಿಸಿದರು. ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದ ಗೌತಮ್ ಬುದ್ಧ ವಿಶ್ವವಿದ್ಯಾನಿಲಯದಲ್ಲಿ ರಾಷ್ಟೀಯ ಬಾಹ್ಯಾಕಾಶ ದಿನದಂದು ಮಿಷನ್ ಶಕ್ತಿಸ್ಯಾಟ್ 2ನೇ ಹಂತಕ್ಕೆ ಚಾಲನೆ ಸಿಕ್ಕಿದ್ದು, 108 ದೇಶಗಳ 12,000 ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ.

0: ಸ್ವಾಗತ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಾಷ್ಕೆಂಟ್ನಲ್ಲಿ ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸಭೆಯಲ್ಲಿ ಉಭಯ ನಾಯಕರು ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಹಾಗೂ ಸಾರ್ವಜನಿಕ ಸಂಪರ್ಕ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳ ನಡುವಿನ ಸಹಕಾರ ಮತ್ತು ಪ್ರಗತಿಯನ್ನು ಸಮಗ್ರವಾಗಿ ಪರಾಮರ್ಶಿಸುತ್ತಿದ್ದಾರೆ. ಇದಕ್ಕೂ ಮುನ್ನ ತಾಷ್ಕೆಂಟ್ಗೆ ಆಗಮಿಸಿದ ಪ್ರಧಾನಿಯವರು ಉಜ್ಬೇಕಿಸ್ತಾನ್ನ ಯೋಗ ಫೆಡರೇಷನ್ ಆಯೋಜಿಸಿದ್ದ ವಿಶೇಷ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮಧ್ಯ ನೇಪಾಳದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ ಇಂದು 734 ಏರಿಕೆಯಾಗಿದೆ. ಇನ್ನಷ್ಟು ಮೃತದೇಹಗಳು ಪತ್ತೆಯಾಗುತ್ತಿದ್ದು ಸುಮಾರು 2,500 ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ. ದುರಂತ ಸಂಭವಿಸಿದ 5ನೇ ದಿನವೂ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಸಂತ್ರಸ್ತರಾದವರ ಪತ್ತೆ ಹಾಗೂ ಸಿಲುಕಿರುವವರ ರಕ್ಷಣೆಗೆ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಇದುವರೆಗೆ ಪ್ರವಾಹ ಪೀಡಿತ ಜಿಲ್ಲೆಗಳಿಂದ 227 ವಿದೇಶಿಯರು ಸೇರಿದಂತೆ 8,186 ಮಂದಿಯನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಇದೇ ವೇಳೆ ಭೋಟೆ ಕೋಶಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ನೇಪಾಳ ಸರ್ಕಾರ ಹೊಸ ಪ್ರವಾಹ ಎಚ್ಚರಿಕೆ ನೀಡಿದೆ. ಹಠಾತ್ ಪ್ರವಾಹ ಪೀಡಿತ ನೇಪಾಳದಲ್ಲಿ ಭಾರತವು ನಿರಂತರವಾಗಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗೆ ನೆರವು ಮುಂದುವರೆಸಿದೆ. ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ 2026 ಫೈನಲ್ ಪಂದ್ಯಕ್ಕೆ ವೇದಿಕೆ ಸಜ್ಜಾಗಿದ್ದು, ಬೆಲ್ಜಿಯಂನಲ್ಲಿ ಇಂದು ಪ್ರಶಸ್ತಿ ಹಣಾಹಣಿಯಲ್ಲಿ ಹಾಲಿ ಚಾಂಪಿಯನ್ ಜರ್ಮನಿ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಆರಂಭವಾಗಲಿದೆ. 2023 ಗೆದ್ದ ಪ್ರಶಸ್ತಿಯನ್ನು ಉಳಿಸಿಕೊಳ್ಳುವ ಜೊತೆಗೆ ದಾಖಲೆಯ 4ನೇ ವಿಶ್ವಕಪ್ ಪ್ರಶಸ್ತಿ ಗೆಲ್ಲುವ ಗುರಿಯೊಂದಿಗೆ ಜರ್ಮನಿ ಕಣಕ್ಕಿಳಿಯಲಿದೆ. ಇದೇ ವೇಳೆ ಸ್ಪೇನ್ ತನ್ನ ಚೊಚ್ಚಲ ಹಾಕಿ ವಿಶ್ವಕಪ್ ಪ್ರಶಸ್ತಿ ಗೆಲ್ಲುವ ನಿರೀಕ್ಷೆಯಲ್ಲಿದೆ. ದುಬೈ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯ ತನ್ನ ಮೊದಲ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ಥಾಯ್ಲೆಂಡ್ ವಿರುದ್ಧ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಾದಕ ದ್ರವ್ಯ ಮುಕ್ತ ಭಾರತ ನಿರ್ಮಾಣಕ್ಕೆ ಸಂಕಲ್ಪ ತೊಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಮನ್ ಕಿ ಬಾತ್, ಬೆಂಗಳೂರಿನ ಪಿಎಂ ಸ್ವನಿಧಿ ಫಲಾನುಭವಿ ಮತ್ತು ಚಿಕ್ಕಮಗಳೂರಿನ ಅವಕಾಡೋ ಕೃಷಿ ಬಗ್ಗೆ ಪ್ರಧಾನಮಂತ್ರಿ ಶ್ಲಾಘನೆ. ಉಜ್ಬೇಕಿಸ್ತಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ವಿವಿಧ ವಲಯಗಳ ಸಹಕಾರ ಬಲವರ್ಧನೆಗೆ ಒತ್ತು. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 734 ಏರಿಕೆ. ಹಾಗೂ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ ಫೈನಲ್ನಲ್ಲಿ ಇಂದು ಜರ್ಮನಿ ಮತ್ತು ಸ್ಪೇನ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಇದೇ ಅಪರಾಹ್ನ 2:30.
2: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಇನ್ನೀಗ ಚಿತ್ರಗೀತೆಗಳನ್ನು ಕೇಳುವಿರಿ. ಆರಂಭದಲ್ಲಿ ಕೇಳಿ ಮಿಕಾ ಸಿಂಗ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಕೆಡಿ ಚಿತ್ರದ ಗೀತೆ. ಪ್ರೇಮ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿರುವುದು ಅರ್ಜುನ್ ಜನ್ಯಾ.

ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಜಸ್ಕರಣ್ ಸಿಂಗ್ ಹಾಗೂ ಪೃಥ್ವಿ ಭಟ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಕಲ್ಟ್ ಚಿತ್ರದ ಗೀತೆ ಅನಿಲ್ ಕುಮಾರ್ ಅವರ ಸಾಹಿತ್ಯ ರಚನೆಗೆ ಗೀತ ಜೋಡಣೆ ಅರ್ಜುನ್ ಜನ್ಯ ಅವರದ್ದು.

ಇನ್ನೀಗ ಕೇಳಿ ಸೀಟೆಡ್ ಚಿತ್ರದ ಗೀತೆ. ಟಿಪ್ಪು ಅವರ ಧ್ವನಿಯಲ್ಲಿ ಲಕ್ಷ್ಮೀ ರಮೇಶ್ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಮಾಡಿರುವುದು ಆಕಾಶ್ ಪರ್ವಾ.

ಇನ್ನೀಗ ಕೇಳಿ ಎಆರ್ ರೆಹಮಾನ್ ಅವರ ಸಂಗೀತ ಹಾಗೂ ಸಂಜೀತ್ ಹೆಗಡೆ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಪೆದ್ದಿ ಚಿತ್ರದ ಗೀತೆಗೆ ಸಾಹಿತ್ಯ ರಚನೆ ವರದರಾಜ್ ಚಿಕ್ಕಬಳ್ಳಾಪುರ.

ಇನೀಗ ಕೇಳಿ ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಸಚಿನ್ ಬಸರೂರು ಅವರ ಸಂಗೀತವಿರುವ ಕರಾವಳಿ ಚಿತ್ರದ ಗೀತೆ, ಸಾಯಿ ವಿಘ್ನೇಶ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ.

ಇನ್ನೀಗ ಕೇಳಿ ಲಹರಿ ಮಹೇಶ್ ಹಾಗೂ ಚೇತನ್ ನಾಯಕ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಹಾಯಗ್ರೀವ ಚಿತ್ರದ ಗೀತೆ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಜುಡಾಸಂದಿ ಅವರದ್ದು.

ಇದೀಗ ಕೇಳಿ ಶ್ರೀಮತಿ ಸಿಂಧೂರ ಚಿತ್ರದ ಗೀತೆ, ಅನುರಾಧ ಭಟ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ರಾಜೇಶ್ ರಾಮನಾಥ್ ಅವರದ್ದು.

0: ಅಕ್ಕಿ ಪಾವಲಕ್ಕಿ ಕಾಂಚಣೆ ಮೀನ ಮೀನ ಧಾಮ್ರು ಒಂಡ ಸಾಕು ಸಾಕು ಯಾಕೋಟ
1: ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ಹಾಲೆ ಕಂಬ ಹರಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಯುವಜನತೆಯನ್ನು ಚಟಗಳಿಂದ ದೂರವಿಡುವ ಪ್ರಯತ್ನದಲ್ಲಿ ಕೈಜೋಡಿಸುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಿಎಂ ಸ್ವನಿಧಿ ಬೆಂಬಲದಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮಪಡಿಸಿಕೊಂಡ ಬೆಂಗಳೂರಿನ ಟಿಎಸ್ ನಿಂಗಮ್ಮ ಮಹಿಳಾ ಸಬಲೀಕರಣದ ಜೀವಂತ ಉದಾಹರಣೆ, ಪ್ರಧಾನಮಂತ್ರಿ ಶ್ಲಾಘನೆ. ಚಿಕ್ಕಮಗಳೂರಿನ ರೈತರಿಂದ ಕಾಫಿ ತೋಟದ ಮಧ್ಯೆ ಅವಕಾಡೋ ಕೃಷಿ ಸಂಪಾದನೆಯ ಹೊಸ ಮಾರ್ಗಕ್ಕಾಗಿ ಪ್ರಧಾನಿ ಮೆಚ್ಚುಗೆ. ನೇಪಾಳ ಪ್ರವಾಸಕ್ಕೆ ತೆರಳಿದ್ದ 54 ಜನ ಕನ್ನಡಿಗರು ತಾಯ್ನಾಡಿಗೆ ಸುರಕ್ಷಿತ ವಾಪಸ್. ಭದ್ರಾ ಬಲದಂಡೆ ನಾಲೆಗೆ ಸೆಪ್ಟೆಂಬರ್ 1 ಕುಡಿಯುವ ನೀರು ಬಿಡುಗಡೆ. ಯುವಜನತೆಯನ್ನು ಚಟಗಳಿಂದ ದೂರವಿಡುವ ಪ್ರಯತ್ನದಲ್ಲಿ ಎಲ್ಲರೂ ಕೈಜೋಡಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಆಕಾಶವಾಣಿಯ ಮನದ ಮಾತು ಕಾರ್ಯಕ್ರಮದಲ್ಲಿಂದು ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಅಭಿಯಾನ ದೇಶಾದ್ಯಂತ ವೇಗವಾಗಿ ಸಾಗಿದೆ. ಯುವಜನತೆ ಮಾದಕ ವಸ್ತುಗಳಿಂದ ದೂರ ಇರಬೇಕು. ಮದ್ಯಪಾನ ಅಥವಾ ಮಾದಕ ವಸ್ತುಗಳ ಚಟ ವ್ಯಕ್ತಿಯನ್ನು ಮಾತ್ರವಲ್ಲ ಇಡೀ ಕುಟುಂಬದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಅದನ್ನು ಸಮಾಜ ಅನುಭವಿಸಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ದೇಶವನ್ನು ಮಾದಕ ದ್ರವ್ಯ ಮುಕ್ತವನ್ನಾಗಿಸಲು ಯುವಕರು ಸಾಲು ಸಾಲಾಗಿ ಕೈಜೋಡಿಸುತ್ತಿದ್ದಾರೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ಪರಿಣಾಮಕಾರಿ ಘೋಷವಾಕ್ಯ ಅಥವಾ ಘೋಷಣೆಗಳನ್ನು ಸಿದ್ಧಪಡಿಸಬೇಕು. ಯುವ ಸಂಗೀತಗಾರರು ಮಾದಕ ವಸ್ತುಗಳಿಲ್ಲದ ಜೀವನ ಎಷ್ಟು ಚೆಂದ ಎನ್ನುವ ಸಂದೇಶ ಕೊಡುವ ಹಾಡುಗಳನ್ನು ರಚಿಸಬೇಕು. ವಿದ್ಯಾರ್ಥಿಗಳು ಮತ್ತು ನಾಟಕ ತಂಡದವರು ಮಾದಕ ವಸ್ತುಗಳ ಅಪಾಯಗಳ ಬಗ್ಗೆ ಹಾಗೂ ಇದರಿಂದ ಹೊರಗೆ ಬರುವ ತರಹದ ಹೃದಯಸ್ಪರ್ಶಿ ಕಿರುನಾಟಕಗಳನ್ನು ಬರೆದು ಹ್ಯಾಶ್ಟ್ಯಾಗ್ ಬಳಸಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ಪ್ರಧಾನಿಯವರು ಮನವಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪಿಎಂ ಸ್ವನಿಧಿ ಫಲಾನುಭವಿಗಳಲ್ಲಿ ಸುಮಾರು 46% ಮಹಿಳೆಯರೇ ಇದ್ದಾರೆ. ದೇಶಾದ್ಯಂತ ಸುಮಾರು 35 ಮಹಿಳೆಯರು ಈ ಯೋಜನೆಯಡಿ ನೆರವು ಪಡೆದು ತಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳುತ್ತಿದ್ದಾರೆ.

0: ಇದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿ ನೀಡಿದರು. ಬೆಂಗಳೂರಿನ ಟಿಎಸ್ ನಿಂಗಮ್ಮ ಉದಾಹರಣೆ ಕೂಡ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಪತಿ ಜೊತೆಗೂಡಿ ಇಡ್ಲಿ, ದೋಸೆ ಮತ್ತು ಸಾಂಬಾರ್ ಮಾರಾಟ ಮಾಡುವ ಸಣ್ಣ ಕೆಲಸ ಆರಂಭಿಸಿದರು. ವ್ಯಾಪಾರ ಬೆಳೆಸಲು ಹಣದ ಅಗತ್ಯವಿತ್ತು. ಅವರು ಪಿಎಂ ಸ್ವನಿಧಿ ಮೂಲಕ ಬೆಂಬಲ ಪಡೆದು ತಳ್ಳುವ ಗಾಡಿಯನ್ನು ಉತ್ತಮಪಡಿಸಿಕೊಂಡು ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಕೊಂಡುಕೊಳ್ಳಲು ಪ್ರಾರಂಭಿಸಿದರು ಹಾಗೂ ತಿಂಡಿಗಳ ಪಟ್ಟಿಯಲ್ಲಿ ಹೊಸ ಪದಾರ್ಥಗಳನ್ನು ಸೇರಿಸಿದರು. ಇದರಿಂದ ಗ್ರಾಹಕರು ಹೆಚ್ಚಾಗಿ, ಸಂಪಾದನೆ ಉತ್ತಮವಾಯಿತು, ಕುಟುಂಬದ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸಿತು. ಇಂದು ಅವರು ತಮ್ಮ ಮೂವರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಲು ಶಕ್ತರಾಗಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಚಿಕ್ಕಮಗಳೂರಿನ ರೈತ ಸಹೋದರ ಸಹೋದರಿಯರು ಕಾಫಿ ತೋಟದ ಮಧ್ಯೆ ಅವಕಾಡೋ ಕೃಷಿ ಕೈಗೊಳ್ಳುವ ಮೂಲಕ ಸಂಪಾದನೆಯ ಹೊಸ ಮಾರ್ಗವನ್ನು ಕಂಡುಕೊಂಡಿದ್ದಾರೆ ಎಂದು ಪ್ರಧಾನಿಯವರು ಮನದ ಮಾತಿನಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರಿನ ರೈತರ ಈ ಕ್ರಮದಿಂದ ಕಾಫಿ ಮತ್ತು ಕಾಳುಮೆಣಸಿನ ಜೊತೆಗೆ ಹೆಚ್ಚುವರಿ ಆದಾಯ ಸಿಗುತ್ತಿದೆ. ನಗರಗಳ ಉಪಹಾರ ಗೃಹಗಳಲ್ಲಿ ಅವಕಾಡೋ ಟೋಸ್ಟ್ ಬಗ್ಗೆ ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ನವೀನ ಆಲೋಚನೆಯ ರೈತರು ಅವಕಾಡೋ ಬೆಳೆಯುತ್ತಿದ್ದಾರೆ. ಇದರಿಂದ ವ್ಯಂಜನದ ರುಚಿಯೊಂದಿಗೆ ರೈತರ ಆದಾಯವೂ ಹೆಚ್ಚುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿ ಹಂಚಿಕೊಂಡಿದ್ದಾರೆ.
1: एवोकाडो फल की बड़ी धूम है. इस फल को पहले शायद ही कोई जानता था. इसकी वैल्यू और डिमांड दोनों कम थी, लेकिन आज इसे डाइनिंग टेबल पर खूब देखा जा रहा है. आज यह हेल्थ और प्रीमियम मार्केट की पसंद बन गया है. हमारे किसान भाई बहनों के लिए भी ये बहुत मददगार है. कर्नाटका में चिकमंगलुरु के कुछ किसान भाई बहनों ने तो कॉफी प्लांटेशन के बीच एवोकाडो लगाया है. इससे उन्हें कॉफी और काली मिर्च के साथ अतिरिक्त कमाई भी हो रही है.
0: ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಅರಿವು ಕೇಂದ್ರ ಗ್ರಂಥಾಲಯಗಳ ಮೇಲ್ವಿಚಾರಕರಿಗೆ ಕನಿಷ್ಠ ವೇತನ ಖಾತರಿಪಡಿಸಲು ಕ್ರಮ ವಹಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 5,420 ಅಧಿಕ ಗ್ರಂಥಾಲಯ ಮೇಲ್ವಿಚಾರಕರು ಇದ್ದಾರೆ. ಅವರಿಗೆ ಈ ಹಿಂದೆ 12,000 ರೂಪಾಯಿ ಗೌರವಧನ ನೀಡಲಾಗುತ್ತಿತ್ತು. ಕಾರ್ಮಿಕ ಇಲಾಖೆ ಕನಿಷ್ಠ ವೇತನ ಪರಿಷ್ಕರಿಸಿದ ನಂತರ ಗೌರವಧನ 19,201 ರೂಪಾಯಿ ಆಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳ ಪ್ರವಾಸಕ್ಕೆ ತೆರಳಿದ್ದ 54 ಜನ ಕನ್ನಡಿಗರು ಇಂದು ಸುರಕ್ಷಿತವಾಗಿ ಮರಳಿದ್ದಾರೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಈ ಪ್ರವಾಸಿಗರು ಉತ್ತರ ಪ್ರದೇಶದ ಗೋರಖ್ಪುರದ ಮೂಲಕ ಇಂದು ಹಿಂದಿರುಗಿದ್ದಾರೆ. ಹಾವೇರಿ, ಶಿವಮೊಗ್ಗ ಹಾಗೂ ರಾಜ್ಯದ ವಿವಿಧ ಕಡೆಯ 54 ಮಂದಿ ಆಗಸ್ಟ್ 23ರಂದು ನೇಪಾಳ ಪ್ರವಾಸಕ್ಕೆ ತೆರಳಿದ್ದರು. ದಾವಣಗೆರೆ ಹಾಗೂ ಚನ್ನಗಿರಿ ತಾಲೂಕುಗಳ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳಿಗೆ ನೆರವಾಗುವಂತೆ ಭದ್ರಾ ಬಲದಂಡೆ ನಾಲೆಯಿಂದ ನಾಡಿದ್ದಿನಿಂದ 10 ದಿನಗಳ ಕಾಲ ನೀರು ಹರಿಸಲಾಗುವುದು ಎಂದು ಭದ್ರಾ ಯೋಜನೆಯ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ಪ್ರತಿದಿನ 1,500 ಕ್ಯೂಸೆಕ್ ಪ್ರಮಾಣದಲ್ಲಿ ನೀರು ಬಿಡಲಾಗುತ್ತಿದ್ದು, ನಾಲೆಯಲ್ಲಿ ಬಿಡಲಾಗುವ ನೀರನ್ನು ಕೇವಲ ಕುಡಿಯುವ ನೀರಿನ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡಿಕೊಳ್ಳಬೇಕು. ಅಚ್ಚುಕಟ್ಟು ಪ್ರದೇಶದ ಬೆಳೆಗಳಿಗೆ ನೀರು ಬಳಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರೈತರು ನಾಲೆಯಿಂದ ಅಕ್ರಮವಾಗಿ ಪಂಪ್ಸೆಟ್ ಮೂಲಕ ನೀರು ಎತ್ತುವುದು ಅಥವಾ ಕಾಲುವೆ ವ್ಯಾಪ್ತಿಯಲ್ಲಿ ದನಕರುಗಳನ್ನು ಇಳಿಸುವುದು ಹಾಗೂ ಸಾರ್ವಜನಿಕರು ಓಡಾಡುವುದನ್ನು ಮಾಡಬಾರದು. ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಎಂದು ಭದ್ರಾ ಯೋಜನೆಯ ಅಧೀಕ್ಷಕ ಅಭಿಯಂತರರು ಎಚ್ಚರಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮಾದಕ ವಸ್ತು ಸಾಗಣೆ, ಮಾರಾಟ ಹಾಗೂ ಬಳಕೆ ವಿರುದ್ಧ ನಿರಂತರವಾಗಿ ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು, ಪ್ರಸಕ್ತ ಸಾಲಿನಲ್ಲಿ 12 ಪ್ರಕರಣಗಳನ್ನು ದಾಖಲಿಸಿಕೊಂಡು 34 ಕೆಜಿ ಗಾಂಜಾ ಜಪ್ತಿ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ 111 ಮಂದಿ ಮಾದಕ ವಸ್ತು ಬಳಕೆದಾರರನ್ನು ಗುರುತಿಸಲಾಗಿದೆ. ಅವರಲ್ಲಿ 80 ಮಂದಿ ಮಾದಕ ದ್ರವ್ಯ ಬಳಕೆಯಿಂದ

0: ಮುಕ್ತರಾಗಿದ್ದಾರೆ. ವ್ಯಸನಿಗಳ ಮೇಲೆ ನಿಗಾ ವಹಿಸಲು ಪೊಲೀಸ್ ಇಲಾಖೆಯಿಂದ 92 ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಈ ಸಿಬ್ಬಂದಿ ಸಂಬಂಧಪಟ್ಟ ವ್ಯಕ್ತಿಗಳ ಮೇಲ್ವಿಚಾರಣೆ ನಡೆಸುವ ಜೊತೆಗೆ ಅವರನ್ನು ವ್ಯಸನದಿಂದ ಹೊರತರಲು ಅಗತ್ಯ ಸಹಕಾರ ಮತ್ತು ಮಾರ್ಗದರ್ಶನ ನೀಡಲಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಮುಂದಿನ ತಿಂಗಳು 19 ನಡೆಯಲಿರುವ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 7,000 ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಆಗಿರುವ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ದಿವ್ಯಶ್ರೀ ತಿಳಿಸಿದ್ದಾರೆ. ಅವರು ಕಾರವಾರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರಸ್ತುತ ಜಿಲ್ಲೆಯಾದ್ಯಂತ ಎಲ್ಲಾ ನ್ಯಾಯಾಲಯಗಳಲ್ಲಿ ಒಟ್ಟು 43,113 ಪ್ರಕರಣಗಳು ಬಾಕಿ ಇವೆ. ಜಿಲ್ಲೆಯಲ್ಲಿ ಜುಲೈ ತಿಂಗಳಲ್ಲಿ ನಡೆದ ಲೋಕ ಅದಾಲತ್ನಲ್ಲಿ ಸುಮಾರು 6,731 ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿತ್ತು ಎಂದು ತಿಳಿಸಿದರು. ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿಯಾಗಬಲ್ಲ ಸಿವಿಲ್, ಕ್ರಿಮಿನಲ್, ಸಾಲ ವಸೂಲಾತಿ ಹಾಗೂ ಚೆಕ್ ಬೌನ್ಸ್ ಪ್ರಕರಣಗಳು, ಕೌಟುಂಬಿಕ ವಿವಾದಗಳು, ಅಪಘಾತ ಪರಿಹಾರ, ಭೂಸ್ವಾಧೀನ ಪರಿಹಾರ ಸೇರಿದಂತೆ ಇತರೆ ರಾಜಿಯಾಗಬಲ್ಲ ಪ್ರಕರಣಗಳನ್ನು ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ತಿಳಿಸುವ ಅಥವಾ ಅರ್ಜಿ ಸಲ್ಲಿಸುವ ಮೂಲಕ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಾರ್ವಜನಿಕರು ಲೋಕ ಅದಾಲತ್ನ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ರಾಘವೇಂದ್ರ ಸ್ವಾಮಿಗಳ 355 ಆರಾಧನಾ ಮಹೋತ್ಸವ ಆಚರಿಸಲಾಗುತ್ತಿದೆ. ದೊಡ್ಡಬಳ್ಳಾಪುರದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆರಾಧನಾ ಮಹೋತ್ಸವದ ಅಂಗವಾಗಿ ರಾಯರ ಬೃಂದಾವನಕ್ಕೆ ವಿಶೇಷ ಅಲಂಕಾರ, ಪೂಜೆ, ಹೋಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಡಿವಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಬಿಜಿ ರಾಮ್ಜಿ ಯೋಜನೆ ಹಾಗೂ ಜಾಬ್ ಕಾರ್ಡ್ ಮೇಳದ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದ ಜಾಗೃತಿ ಅಭಿಯಾನಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿ ವಿ ಕೃಷ್ಣ ಇಂದು ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವ ಜನತೆಯನ್ನು ಚಟಗಳಿಂದ ದೂರವಿಡುವ ಪ್ರಯತ್ನದಲ್ಲಿ ಕೈಜೋಡಿಸುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಿಎಂ ಸ್ವನಿಧಿ ಬೆಂಬಲದಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮಪಡಿಸಿಕೊಂಡ ಬೆಂಗಳೂರಿನ ಟಿಎಸ್ ನಿಂಗಮ್ಮ ಮಹಿಳಾ ಸಬಲೀಕರಣದ ಜೀವಂತ ಉದಾಹರಣೆ, ಪ್ರಧಾನಮಂತ್ರಿ ಶ್ಲಾಘನೆ. ಚಿಕ್ಕಮಗಳೂರಿನ ರೈತರಿಂದ ಕಾಫಿ ತೋಟದ ಮಧ್ಯೆ ಅವಕಾಡೊ ಕೃಷಿ ಸಂಪಾದನೆಯ ಹೊಸ ಮಾರ್ಗಕ್ಕಾಗಿ ಪ್ರಧಾನಿ ಮೆಚ್ಚುಗೆ. ನೇಪಾಳ ಪ್ರವಾಸಕ್ಕೆ ತೆರಳಿದ್ದ 54 ಜನ ಕನ್ನಡಿಗರು ತಾಯ್ನಾಡಿಗೆ ಸುರಕ್ಷಿತ ವಾಪಸ್. ಭದ್ರಾ ಬಲದಂಡೆ ನಾಲೆಗೆ ಸೆಪ್ಟೆಂಬರ್ 1 ಕುಡಿಯುವ ನೀರು ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ಆಕಾಶವಾಣಿ ಇನ್ನೀಗ ಕೇಳಿ ಅನುವಾದ. ಈ ಕುರಿತು ವೀರಪ್ಪ ಎಂ ಅವರಿಂದ ಭಾಷಣ.
2: ಮನುಷ್ಯನನ್ನ ಮಾತನಾಡುವ ಪ್ರಾಣಿ ಎಂತಲೂ ಗುರುತಿಸುತ್ತಾರೆ. ಒಂದು ಅರ್ಥದಲ್ಲಿ ಭಾಷೆ ಎನ್ನುವುದು ಮನುಷ್ಯ ರೂಢಿಸಿಕೊಂಡ ಬೌದ್ಧಿಕ ಕಸರತ್ತೂ ಹೌದು. ಹಾಗೆ ಪರಸ್ಪರ ಮಾತನಾಡುವುದನ್ನು ಕಲಿತಿದ್ದರಿಂದಲೇ ಬಹುಶಃ ಪ್ರಾಣಿಗಳಿಗಿಂತ ಮನುಷ್ಯ ಭಿನ್ನವಾಗಿ ನಿಂತನೆನ್ನಬಹುದು. ಭಾಷೆಗೆ ನುಡಿ, ಮಾತು, ವಚನ, ಪ್ರಮಾಣ ಎಂಬೆಲ್ಲ ವಿಶೇಷ ಅರ್ಥಗಳನ್ನು ಆರೋಪಿಸಲಾಗಿದೆ. ಸಮಾಜ ಜೀವಿಯಾಗಿ ಮನುಷ್ಯ ಬೆಳೆಯುತ್ತಾ ಬಂದ ಹಾಗೆಯೇ ಭಾಷೆಯ ಆವಿಷ್ಕಾರ, ಅದರ ಬೆಳವಣಿಗೆಗೆ ಅದ್ಭುತವಾದ ಚರಿತ್ರೆಯೂ ಇದೆ. ಪ್ರಪಂಚದಲ್ಲಿ 3,000 ಭಾಷೆಗಳಿವೆ ಎಂಬುದೊಂದು ಅಂದಾಜು. ಅವುಗಳಲ್ಲಿ ಬಹುತೇಕ ಭಾಷೆಗಳು ತಮ್ಮದೇ ಆದ ಲಿಪಿ ಹೊಂದಿರದೇ ಇರಬಹುದು. ಆದರೆ ಆಡು ಮಾತಿನ ಮೂಲಕ ಒಂದು ಜನಾಂಗದ ಜೀವನ ವ್ಯಾಪಾರದಲ್ಲಿ ಅನಿವಾರ್ಯ ಪಾತ್ರ ವಹಿಸುತ್ತಾ ಬಂದಿರುವುದನ್ನು ನೋಡುತ್ತೇವೆ. ಭಾಷಾ ವಿಜ್ಞಾನಿಗಳ ಪ್ರಕಾರ ಜನಸಮುದಾಯದಲ್ಲಿ ಬಳಕೆಯಲ್ಲಿರುವ ಭಾಷೆ ಜೀವಂತ ಭಾಷೆ ಎಂದು, ಒಂದು ಕಾಲದಲ್ಲಿ ಚಾಲ್ತಿಯಲ್ಲಿದ್ದದ್ದು ಈಗ ಜನಬಳಕೆಯಲ್ಲಿದ್ದ ಭಾಷೆಯನ್ನು ಮೃತ ಭಾಷೆ ಎಂದು ಗುರುತಿಸುತ್ತಾರೆ. ಕನ್ನಡ, ಹಿಂದಿ, ಇಂಗ್ಲಿಷ್ಗಳಂಥ ಭಾಷೆಗಳನ್ನು ಜೀವಂತ ಭಾಷೆಗಳೆಂದು ಬಗೆಯಬಹುದಾದರೆ ಸಂಸ್ಕೃತ, ಗ್ರೀಕ್, ಲ್ಯಾಟಿನ್ಗಳಂಥ ಭಾಷೆಗಳನ್ನು ಮೃತ ಭಾಷೆಗಳಾಗಿ ಪರಿಗಣಿಸಬಹುದು. ಹರಿಯುವ ಹೊಳೆಯಂತೆ ನಿತ್ಯ ನಿರಂತರ ಬದಲಾಗುತ್ತಾ ಬೆಳೆಯುತ್ತಾ ಹೋಗುವುದೇ ಜೀವಂತ ಭಾಷೆಯ ಲಕ್ಷಣ. ಕಾಲಕ್ರಮೇಣ ಕೆಲವು ಭಾಷೆಗಳು ಬೇರೆ ಬೇರೆ ಕಾರಣಕ್ಕೆ ಕಣ್ಮರೆಯಾಗುತ್ತಿರುವುದು ಬೇರೆ ಮಾತು. ಒಟ್ಟಾರೆ ಪ್ರಪಂಚದ ಯಾವುದೇ ಮಾನವ ಜನಾಂಗ ಭಾಷೆ ಇಲ್ಲದೆ ಬದುಕಲಾರದು ಎಂದಾಯಿತು. ನಾಗರಿಕತೆ ಬೆಳೆದಂತೆಲ್ಲ ಮನುಷ್ಯ ತನ್ನ ಜನಾಂಗ, ತಾನು ನೆಲೆ ನಿಂತ ಊರಿಗಷ್ಟೇ ಸೀಮಿತವಾಗದೆ ತನ್ನ ವ್ಯವಹಾರ ಮತ್ತು ಅನುಭವ ಪ್ರಪಂಚವನ್ನು ಹಿಗ್ಗಿಸಿಕೊಳ್ಳುತ್ತಾ ಹೋಗುತ್ತಾನೆ. ಆಗ ಬೇರೆ ಬೇರೆ ಭಾಷೆಗಳನ್ನು ಆಡುವ ಬೇರೆ ಬೇರೆ ಜನಾಂಗಗಳೊಂದಿಗೆ ಸಂಪರ್ಕ ಏರ್ಪಟ್ಟಾಗ ಭಾಷಾಂತರ ಕಾರ್ಯ ಅನಿವಾರ್ಯವಾಗುತ್ತದೆ. ಭಾಷಾಂತರ ಪದ ಎರಡು ಭಾಷೆಗಳ ನಡುವಿನ ಅಂತರವನ್ನು ಸೂಚಿಸುವ ಹಾಗೆಯೇ ಆ ಎರಡೂ ಭಾಷೆಗಳ ನಡುವಿನ ಅಂತರವನ್ನು ಬೆಸೆಯುವ ಕೊಂಡಿಯಾಗಿಯೂ ಸಂಕೇತಿಸುತ್ತದೆ. ಒಟ್ಟಾರೆ ಇದು ಎರಡು ಜನಾಂಗಗಳ ನಡುವಿನ ನುಡಿ ಸೇತುವೆಯಾಗುವ ಅಗಾಧ ಪ್ರಕ್ರಿಯೆ ಹೊಂದಿರುವುದನ್ನು ಇಲ್ಲಿ ಗಮನಿಸಬೇಕು. ಭಾಷಾಂತರ ಕೆಲಸವೆಂದರೆ ಮೂಲ ಭಾಷೆಯಲ್ಲಿರುವ

ವಸ್ತು ವಿಷಯವನ್ನು ಉದ್ದಿಷ್ಟ ಭಾಷೆಗೆ ತರುವುದು ಎಂದರ್ಥ. ಅಂದರೆ ಭಾಷೆ ಶರೀರದಂತಿದ್ದರೆ ವಸ್ತು ಆತ್ಮದ ಸ್ವರೂಪದಲ್ಲಿರುತ್ತದೆ ಎಂದು ಹೇಳುತ್ತಾರೆ. ಆತ್ಮಕ್ಕೆ ಭಂಗಬಾರದಂತೆ ದೇಹಾಂತರ ಕಾರ್ಯ ನಡೆಸುವುದೇ ಭಾಷಾಂತರ. ಹಾಗಾದಾಗ ಭಾಷಾಂತರಕಾರನ ಜವಾಬ್ದಾರಿ ಎಂಥದ್ದೆಂದರೆ ಪರಕಾಯ ಪ್ರವೇಶ ಮಾಡಿದ್ದಷ್ಟೇ ಕಷ್ಟದ ಕೆಲಸ. ಅಂದರೆ ಭಾಷಾಂತರಕಾರನಿಗೆ ಎರಡೂ ಭಾಷೆಗಳ ಪರಿಣಿತಿ ಅತ್ಯಗತ್ಯ. ಅದರ ಜೊತೆಗೆ ಆಯಾ ಭಾಷೆಗಳಿಗೆ ಅಂಟಿರುವ ಜನಾಂಗೀಯ ಸಾಂಸ್ಕೃತಿಕ ಪರಿಚಯವೂ ತುಸು ಇರಬೇಕಾಗುತ್ತದೆ. ಅಂಥ ಗುರುತರವಾದ ಭಾಷಾಂತರ ಕಾರ್ಯ ಮಾಡಬೇಕಾದಾಗ ಬೇರೊಂದು ಅಂದರೆ ಮೂಲ ಭಾಷೆಯಲ್ಲಿರುವ ವಸ್ತುವನ್ನು ಸರಿಯಾಗಿ ಗ್ರಹಿಸುವ ಹಾಗೂ ಅದನ್ನು ತನ್ನ ಉದ್ದಿಷ್ಟ ಭಾಷೆಗೆ ಅಭಿವ್ಯಕ್ತಿಸುವ ಇವೆರಡೂ ಅನುವಾದ ಕಾರ್ಯದಲ್ಲಿ ಸಮರ್ಪಕವಾಗಿ ಕೆಲಸ ಮಾಡಬೇಕಾಗುತ್ತದೆ. ಆ ಕಾರಣಕ್ಕಾಗಿಯೇ ಟ್ರಾನ್ಸ್ಲೇಷನ್ ಈಸ್ ಆನ್ ಆರ್ಟ್ ಎಂದು ಹೇಳುತ್ತಾರೆ. ಅಷ್ಟೇ ಅಲ್ಲ, ಭಾಷಾಂತರ ಪ್ರಜ್ಞಾಪೂರ್ವಕ ಕಲೆ ಎಂದು ಸಿಪಿಕೆಯವರು ಇನ್ನೂ ಒತ್ತು ಕೊಟ್ಟು ಹೇಳುತ್ತಾರೆ. ಭಾಷಾಂತರ ಪದಕ್ಕೆ ಅನುವಾದ ಎಂಬ ಪರ್ಯಾಯ ಪದವೂ ಇದೆ. ಅನುವಾದ ಎಂದರೆ ಅನುಸರಿಸಿ ಹೇಳುವುದು ಎಂದರ್ಥ. ಹಾಗೆಯೇ ಫಾರ್ಸಿ ಪದ ತರ್ಜುಮಾ, ತರ್ಜುಮೆ ಎಂಬುದೂ ಇದೆ. ಜೊತೆಗೆ ಕನ್ನಡಕ್ಕೆ ತರುವುದು ಎಂಬುದನ್ನು ಸೂಚಿಸುವಾಗ ಕನ್ನಡಿಸು ಎಂಬ ಪದವೂ ಇದೆ. ಅಷ್ಟೇ ಅಲ್ಲ, ಗಣ್ಯಾತಿ ಗಣ್ಯರು ದೇಶ ವಿದೇಶ ಪ್ರವಾಸ ಕೈಗೊಂಡಾಗ ಅವರ ನೆರವಿಗೆ ದುಭಾಷಿಗಳಿರುತ್ತಾರೆ. ವೇದಿಕೆಯ ಮೇಲೆ ಗಣ್ಯರ ಭಾಷಣವನ್ನು ಸ್ಥಳೀಯ ಭಾಷೆಗೆ ತತ್ಕ್ಷಣದಲ್ಲಿಯೇ ಅನುವಾದಿಸಿ ಪ್ರಸ್ತುತಪಡಿಸುವ ಚಾಣಾಕ್ಷಮತಿ ಆ ದುಭಾಷೆಗಳಿಗಿರಬೇಕಾಗುತ್ತದೆ. ಸಾರ್ವಜನಿಕ ಸಮಾರಂಭದಲ್ಲಿ ಮುಖ್ಯ ಭಾಷಣಕಾರನ ಮಾತುಗಳನ್ನು ಅವರಾಡುವ ಒಂದೊಂದೂ ವಾಕ್ಯವನ್ನು ತದ್ವತ್ತಾಗಿ ಗ್ರಹಿಸಿ ಹಿಂದೆಯೇ ನೆರೆದ ಸಭಿಕರಿಗೆ ಮನದಟ್ಟಾಗುವ ರೀತಿಯಲ್ಲಿ ಮುಖ್ಯ ಭಾಷಣಕಾರನ ಮಾತಿನಲ್ಲಿನ ಆ ಏರಿಳಿತವನ್ನೂ ಬಿಡದೆ ಅನುಸರಿಸಿ ಅದೇ ಧಾಟಿಯಲ್ಲಿ ದುಭಾಷೆಯೂ ಮಾತನಾಡುವ ಮೂಲಕ ನೆರೆದ ಪ್ರೇಕ್ಷಕರನ್ನು ತಟ್ಟುವ ಪರಿ ಅದ್ಭುತವಾಗಿರುತ್ತದೆ. ದುಭಾಷೆ ಎಂದ ತಕ್ಷಣ ನೆನಪಾಯಿತು, ವಿಶ್ವಕವಿ ರವೀಂದ್ರನಾಥ ಟ್ಯಾಗೋರರು ಶಾಂತಿನಿಕೇತನ ಕಟ್ಟುವ ಕನಸು ಕಾಣುತ್ತಿದ್ದ ದಿನಗಳವು. ಮಲೇಷ್ಯಾಕ್ಕೆ ಹೋಗಿದ್ದರೆಂದು ಕಾಣುತ್ತದೆ. ಅಲ್ಲಿ ನೆರೆದ ಭಾರತೀಯರನ್ನು ಉದ್ದೇಶಿಸಿ ರವೀಂದ್ರರು ಮಾತನಾಡಬೇಕಿತ್ತು. ಕಾರ್ಯಕ್ರಮ ಮುಗಿದ ನಂತರ ಸ್ಥಳೀಯ ಭಾರತೀಯನೊಬ್ಬ ಹತ್ತಿರ ಬಂದು, ನೀವು ಅಂತಾರಾಷ್ಟ್ರೀಯ ಮಟ್ಟದ ಹೋಟೆಲು ಸ್ಥಾಪಿಸುತ್ತೀರಂತಲ್ಲ ಎಂದು ಕೇಳಿದನಂತೆ. ಅರೆ, ನಾನೆಲ್ಲಿ ಹಾಗೆ ಹೇಳಿದೆ ಎಂದು ರವೀಂದ್ರರಿಗೆ ಅಚ್ಚರಿಯಾಗಿತ್ತು. ಶಾಂತಿನಿಕೇತನ ಎಂಬ ಸಂಸ್ಥೆ ಕಟ್ಟುವ ಉದ್ದೇಶ ತಮಗಿರುವುದನ್ನು ಕವಿ ಅಂದಿನ ಭಾಷಣದಲ್ಲಿ ಪ್ರಸ್ತಾಪಿಸಿದ್ದು ನಿಜ. ಅಲ್ಲಿ ದೇಶ ವಿದೇಶಗಳ ವಿದ್ಯಾರ್ಥಿಗಳು ಬಂದು ತಂಗಿದ್ದು ತಮ್ಮ ಓದನ್ನು ಪೂರೈಸಿಕೊಳ್ಳಬಹುದು ಎಂದೂ ಹೇಳಿ ಅದಕ್ಕಾಗಿ ಭಾರತೀಯರಿಂದ ಉದಾರ ನೆರವನ್ನು ಕೋರಿದ್ದರು. ಆದರೆ ಅವಸರದಲ್ಲಿ ದುಭಾಷಿ ಅದೇನೆಂದು ಗ್ರಹಿಸಿದ್ದನೋ ಹೋಟೆಲೋ ಎಂದು ಹೇಳಿ ಅಚಾತುರ್ಯ ಎಸಗಿದ್ದ. ಕನ್ನಡದ ಮಟ್ಟಿಗೆ ನಾವು ಯೋಚನೆ ಮಾಡಿದಾಗ ಭಾಷಾಂತರ ಕಾರ್ಯ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಬಸವಪ್ಪ ಶಾಸ್ತ್ರಿಗಳು ಸಂಸ್ಕೃತ ಮೂಲದಿಂದ ಕಾಳಿದಾಸನ ಅಭಿಜ್ಞಾನ ಶಾಕುಂತಲವನ್ನು ಕರ್ನಾಟಕ ಶಾಕುಂತಲ ಶೀರ್ಷಿಕೆಯಲ್ಲಿ ಕನ್ನಡಕ್ಕೆ ತಂದರು. ಹಾಗೆಯೇ ಶೇಕ್ಸ್ಪಿಯರಿನ ರೋಮಿಯೋ ಜೂಲಿಯೆಟ್ಟನ್ನು ರಾಮವರ್ಮ ಲೀಲಾವತಿ ಎಂದು, ಒಥೆಲೋ ಶೂರಸೇನ ಚರಿತ್ರೆ ಎಂದು ಕನ್ನಡ ಜಾಯಮನಕ್ಕೆ ಒಗ್ಗುವಂತೆ ರೂಪಾಂತರಗೊಳಿಸಿದ್ದರು. 14 ಸಾಲಿನ ಪದ್ಯ ಸಾನೆಟ್ ಅನ್ನು ಕನ್ನಡದಲ್ಲಿ ಸುನೀತಾ ಎಂದು ಕರೆಯುವ ಮೂಲಕ ನವೋದಯ ಕಾಲದ ಕವಿಗಳು ಕನ್ನಡೀಕರಿಸಿದ್ದರು. ಸಂಸ್ಕೃತದ ಬಾಣನ ಕಾದಂಬರಿಯನ್ನು ಗಂಗಾಧರ ಮಡಿವಾಳ ಹೆಸರು ತೂರ್ಮರಿಯವರು ಬಾಣ ಕಾದಂಬರಿ ಎಂಬ ಹೆಸರಿನಲ್ಲಿ ತಂದದ್ದು ಮೂಲ ಕೃತಿಯಷ್ಟೇ ಸೊಗಸಾಗಿ ಬಂದಿದೆ. ನಂತರದಲ್ಲಿ ಅಹೋಬಲ ಶಂಕರ ಅವರು ನೇರವಾಗಿ ಬಂಗಾಳಿಯಿಂದ ರವೀಂದ್ರರ ಕಥಾಮಂಜರಿಯನ್ನು ಕನ್ನಡಕ್ಕೆ ತಂದಿದ್ದರು. ಮುಂದೆ ಜೇನ್ ಆಸ್ಟಿನ್ನ ಪ್ರೈಡ್ ಆಫ್ ಪ್ರೆಜಿಡಿಸ್ ಕೃತಿಯನ್ನು ಅನುವಾದಿಸಿದ ಹಾಮಾನರ ಹಮ್ಮು ಬಿಮ್ಮು, ಎಚ್ ಎಲ್ ನಾಗೇಗೌಡರ ಪ್ರವಾಸಿ ಕಂಡ ಇಂಡಿಯಾ ಕೃತಿಗಳು ಆರಂಭದಲ್ಲಿ ಕನ್ನಡ ಸಾಹಿತ್ಯದ ಅನುವಾದ ಪರಂಪರೆಗೆ ಬಹುದೊಡ್ಡ ಕೊಡುಗೆಗಳೇ ಆಗಿದವು. ನನ್ನ ಉದ್ದೇಶ ಅನುವಾದ ಸಾಹಿತ್ಯ ಬೆಳೆದು ಬಂದ ದಾರಿಯನ್ನು ಗಂಭೀರವಾಗಿ ವಿವರಿಸುವುದಲ್ಲ. ಭಾಷಾಂತರ ಕಾರ್ಯದಲ್ಲಿ ಎದುರಾಗುವ ಎಡರು ತೊಡರುಗಳು, ಅವಸರದ ಅವಾಂತರಗಳನ್ನು ಕುರಿತು ಮಾತನಾಡುವುದಷ್ಟೇ ಆಗಿದೆ. ನಮ್ಮ ಮುಂದೆ ಬೃಹತ್ತಾಗಿ ಬೆಳೆದಿರುವಂಥ ಇಂಗ್ಲೀಷು ಭಾಷೆ ಇದೆ. ಪ್ರತಿಯೊಂದಕ್ಕೂ ಅದಕ್ಕೆ ಶರಣ ಹೋಗಬೇಕಾದ ಅನಿವಾರ್ಯ ಪರಿಸ್ಥಿತಿಯೂ ಏರ್ಪಟ್ಟಿದೆ. ಹೀಗಿದ್ದಾಗ ಇಂಗ್ಲೀಷಿನಲ್ಲಿರುವುದನ್ನು ಮಾತೃಭಾಷೆಗೆ ತರುವ ಜವಾಬ್ದಾರಿ ನಮ್ಮ ಮುಂದಿದೆ. ಇಂಗ್ಲೀಷಿನಲ್ಲಿ ಪದಗಳನ್ನು ಕಾಯಿನ್ ಮಾಡುವುದು ಎಂದು ಹೇಳುತ್ತಾರಲ್ಲ, ಅಂದರೆ ನಾಣ್ಯಗಳನ್ನು ಟಂಕಶಾಲೆಯಲ್ಲಿ ಎರಕ ಹೊಯ್ಯುವುದು ಎಂದು ಅರ್ಥ. ಅದನ್ನೇ ಟಂಕಿಸುವುದು ಎಂದು ಕನ್ನಡದಲ್ಲಿ ಹೇಳುವುದುಂಟು. ಪ್ರೀತಿಸು, ಪತ್ರಿಸು ಎಂದು ಹೇಳುವ ತೆರದಲ್ಲಿಯೇ ಕನ್ನಡಿಸುವ ಪರಿ ಇದು. ಹಾಗೆಂದುಕೊಂಡು ಕೂರು ಎನ್ನುವುದಕ್ಕೆ ಕುರ್ಚಿಸು ಎಂದು ಹೇಳಿದರೆ ಅತಿರೇಕವಾದೀತು. ಹಾಗೆ ನೋಡಿದರೆ ಮೂಲ ಭಾಷೆಯ ಪದಗಳಿಗೆ ಸಂವಾದಿಯಾಗಿ ದೇಶೀ ಪದಗಳನ್ನು ಟಂಕಿಸಿದ ಕೀರ್ತಿ ಕಬ್ಬಿಗರ ಕಾವದ ಅಂಡಯ್ಯನಿಗೆ ಮೊದಲು ಸಲ್ಲಬೇಕು. ಮುಂದೆ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಬಂದಾಗ ಕನ್ನಡವಿಕ್ಕಿ ಎಂಬ ಕಾವ್ಯನಾಮದ ತಿರುಮಲೆ ತಾತಾಚಾರ್ಯ ಶರ್ಮರು ಇಂಗ್ಲೀಷಿನ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ದುಂಡು ಮೇಜಿನ ಪರಿಷತ್ತು ಎಂದು, ಸಾರ್ವಜನಿಕ ತಿಳುವಳಿಕೆಗಾಗಿ ಸರ್ಕಾರ ಹೊರಡಿಸುವ ಅಧಿಕೃತ ಪತ್ರ ವೈಟ್ ಪೇಪರ್ಗೆ ಶ್ವೇತಪತ್ರ ಎಂದು, ವಿಷಯ ಅತಿ ಮಹತ್ವದಿದ್ದಾಗ ಅಧಿವೇಶನದಲ್ಲಿಲ್ಲದಿದ್ದಾಗೂ ಆ ತುರ್ತು ಸಂದರ್ಭದಲ್ಲಿ ರಾಷ್ಟ್ರಪತಿ ಹೊರಡಿಸುವ ಆರ್ಡಿನೆನ್ಸ್ಗೆ ಸುಗ್ರೀವ

ಆಜ್ಞೆ ಎಂದು ಕನ್ನಡಿಸಿದ್ದನ್ನು ಇಲ್ಲಿ ಗಮನಿಸಬೇಕು. ಇದು ಮಾತೃಭಾಷೆಯಲ್ಲಿ ಲಭ್ಯವಿರುವ ಪದಗಳನ್ನೇ ತದ್ವತ್ತಾಗಿ ಜೋಡಿಸಿ ಅರ್ಥ ವ್ಯತ್ಯಾಸವಾಗದಂತೆ ರೂಪಿಸಿಕೊಂಡ ನೇರ ಅನುವಾದ. ಆ ಪದಗಳು ಅಷ್ಟೇ ಜನಪ್ರಿಯಗೊಂಡು ಚಾಲ್ತಿಯಲ್ಲಿ ಬಂದುಬಿಟ್ಟವು. ಅಷ್ಟೇ ಅಲ್ಲ, ಆಲ್ ಇಂಡಿಯಾ ರೇಡಿಯೋ ಶುರುವಾದ ಹೊಸದರಲ್ಲಿ ಮೈಸೂರಿಗೆ ಮೊದಲ ಪ್ರಸಾರ ಕೇಂದ್ರ ಬಂತು. ಆ ಸಂದರ್ಭದಲ್ಲಿ ಗೋಪಾಲಸ್ವಾಮಿ ಅಯ್ಯಂಗಾರ್ ಅಂತ ಇದ್ದರು, ಅವರ ಜೊತೆ ನಾ ಕಸ್ತೂರಿಯವರು ಸಮಿತಿಯಲ್ಲಿದ್ದರು. ಅವರು ರೇಡಿಯೋಗೆ ಪರ್ಯಾಯವಾಗಿ ಆಕಾಶವಾಣಿ ಎಂಬ ಪದವನ್ನು ಇತ್ತ ಕನ್ನಡಿಗರಿವರು. ಅದೇ ಪದ ದೇಶದುದ್ದಗಲಕ್ಕೂ ಚಾಲ್ತಿಯಲ್ಲಿ ಬಂದು ಅದೇ ಈಗಲೂ ಬಳಕೆಯಲ್ಲಿದೆ. ಇದು ನಮ್ಮ ಹೆಗ್ಗಳಿಕೆಯಲ್ಲವೇ? ಹಾಗೆ ಪದಶಃ ಅನುವಾದ ಮಾಡುವಲ್ಲಿಯೂ ತುಸು ಎಚ್ಚರಿಕೆ ವಹಿಸಬೇಕಾದ ಸಂದರ್ಭಗಳು ಇರುತ್ತವೆ. ಉದಾಹರಣೆಗೆ, ಇಂಗ್ಲೀಷಿನ ಕ್ರೀಮಿ ಲೇಯರ್ಗೆ ಸೀದಾಸಾದ ಕೆನೆಪದರ ಅನ್ನುವುದೇನೋ ಸರಿ, ಹಾಗೆಯೇ ಗ್ರಾಸ್ ರೂಟ್ಗೆ ಹುಲ್ಲು ಬೇರು ಅಂದರೆ ಆಗುತ್ತದೆಯೇ? ಆಗ ಮೂಲಮಟ್ಟದ ತಲಸ್ಪರ್ಶಿ ಎಂಬ ಪರ್ಯಾಯ ಪದ ಹುಡುಕಬೇಕಾಗುತ್ತದೆ. ಅಂದರೆ ಸಮಾಜದ ತಳಮಟ್ಟದ ಗ್ರಾಮಾಂತರ ಪ್ರದೇಶದ ಕೃಷಿಕ ಜನವರ್ಗ ಯಾ ಮತದಾರರನ್ನು ಅದು ಧ್ವನಿಸುತ್ತದೆ. ಕಾಲಿಗೆ ತೊಡಿಸುವ ಸಾಕ್ಸಿಗೆ ಕಾಲು ಚೀಲ ಸರಿ ಹೋಯಿತು, ಅದನ್ನೇ ಕೈಗೆ ತೊಡಿಸುವ ಗ್ಲವಿಗೆ ಕೈಚೀಲ ಎಂದು ಬಿಟ್ಟರೆ ಆವಾಸವಾಗಿ ಬಿಡುತ್ತದೆ. ಉತ್ತರ ಕರ್ನಾಟಕದ ಕಡೆಗೆ ಕಾಲು ಚೀಲಕ್ಕೆ ಕಾಲು ಕುಪ್ಪಸ ಎಂದು ಬಾಯ್ತುಂಬ ಕರೆಯುವ ವಾಡಿಕೆ ಇದೆ ಗೊತ್ತೆ. ಅದೇ ರೀತಿ ಬೆಳಗಿನ ಉಪಾಹಾರ ಸೇವನೆಯನ್ನು ಉತ್ತರ ಕರ್ನಾಟಕದ ಬಹುತೇಕ ಕಡೆ ನಾಷ್ಟ ಎಂದು, ಬೆಳಗಾವಿ ಜಿಲ್ಲೆಯಲ್ಲಿ ನ್ಯಾರಿ ಎಂದು ಕರೆದರೆ ಹಳೆ ಮೈಸೂರು ಕಡೆ ತಿಂಡಿ ಎಂದು ಕರೆಯುತ್ತಾರೆ. ಆದರೆ ಉತ್ತರ ಕರ್ನಾಟಕದ ಕಡೆಗೆ ತಿಂಡಿ ಎಂದರೆ ತೀಟಿ ಎಂಬ ಅರ್ಥದಲ್ಲಿ ಬಳಸುವ ರೂಢಿಯೂ ಇದೆ. ಹಿಂದಿ ಭಾಷೆಯಲ್ಲಿ ಬ್ರೇಕ್ಫಾಸ್ಟನ್ನು ಜಲಪಾನ ಎಂದು ಕರೆಯುತ್ತಾರೆ. ಮಲಬದ್ಧತೆ ಇದ್ದವರಿಗೆ ವೈದ್ಯರು ಬೆಳಗೆದ್ದ ಕೂಡಲೇ ಯಥೇಷ್ಟವಾಗಿ ನೀರು ಸೇವನೆಯ ಸಲಹೆ ಕೊಟ್ಟಿರುವುದು ಅದಕ್ಕೆ ಇರಬೇಕು. ಹಾಗೆಯೇ ಹಳೆಯ ಮೈಸೂರು ಕಡೆಗೆ ಗೆಂಡೆ ಎಂದರೆ ಲಟ್ಟ, ದಪ್ಪನೆಯ, ಬೆಪ್ಪ, ಟೊಣಪ ಎಂಬರ್ಥದಲ್ಲಿ ಬಳಸಿದರೆ ಉತ್ತರ ಕರ್ನಾಟಕದ ಕಡೆಗೆ ಪುರುಷ ಜನನೇಂದ್ರಿಯವನ್ನು ಸೂಚಿಸುತ್ತದೆ. ಹಳೆಯ ಮೈಸೂರು ಕಡೆ ಹೆಂಗಸು ಎಂದರೆ ಹೆಣ್ಣುಮಗಳು ಎಂಬರ್ಥದಲ್ಲಷ್ಟೇ ಪರಿಭಾವಿಸಿದರೆ ಉತ್ತರ ಕರ್ನಾಟಕದ ಕಡೆ ಇಟ್ಟುಕೊಂಡವಳು ಎಂಬರ್ಥ ವಿಶೇಷ ಅರ್ಥವನ್ನು ಅದು ಧ್ವನಿಸುತ್ತದೆ. ಧಾರವಾಡ ಜಿಲ್ಲೆಯಲ್ಲಿ ಬೆಳಕಿಂಡಿಗೆ ಭಗವಂತಿ ಎಂದು ಕರೆದರೆ ಆಲಿಕೆಗೆ ಮೈಸೂರು ಕಡೆ ಬುದ್ಧಿವಂತ ಎಂದು ಹೇಳುತ್ತಾರೆ. ನೀರಿನ ಹೊರತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ತಲಪರಿಗೆ ಎಂದು ಕರೆಯುವುದುಂಟು. ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಭಾಷಿಕ ಸ್ವಾರಸ್ಯಗಳನ್ನು ಸಾವಿರಾರು ಹೆಕ್ಕಬಹುದು. ಜೀವಂತ ಭಾಷೆಯ ಗುಣಲಕ್ಷಣವೆಂದರೆ ಕಾಲಾಂತರದಲ್ಲಿ ಕೆಲವು ಪದಗಳು ಚಾಲ್ತಿ ಕಳೆದುಕೊಂಡರೆ ಹೊಸ ಹೊಸ ಪದಗಳನ್ನು ಸೇರಿಸಿಕೊಳ್ಳುವುದು ಉಂಟು. ಇತ್ತೀಚೆಗೆ ಜಪಾನಿನ ಸುನಾಮಿ ಎಂಬ ಪದ ಇಂಗ್ಲೀಷಿನ ಆಕ್ಸ್ಫರ್ಡ್ ಪದಕೋಶಕ್ಕೆ ಸೇರ್ಪಡೆಯಾದುದನ್ನು ಇಲ್ಲಿ ಗಮನಿಸಬೇಕು. ಹೊಸ ಹೊಸ ಆವಿಷ್ಕಾರವಾದಂತೆ ಅವು ಪ್ರಾದೇಶಿಕ ಭಾಷೆಗೂ ರೂಢಿಯಲ್ಲಿ ಬರುವುದುಂಟು. ಉದಾಹರಣೆಗೆ ಬೋರ್ವೆಲ್ ತೆಗೆದುಕೊಳ್ಳಿರಿ. ಗ್ರಂಥಸ್ಥ ಭಾಷೆಯಲ್ಲಿ ಕೊಳವೆ ಬಾವಿ ಎಂದು ಬರೆಯಲಾಯಿತು. ನೆಲ ಕೊರೆಯುವ ಮೂಲಕ ತೆಗೆದ ಬಾವಿಯಾದುದರಿಂದಾಗಿ ಕೆಲವು ಕಡೆ ಕೊರೆಯ ಬಾವಿ ಎಂದೂ ಅದನ್ನು ಕರೆಯಲಾಯಿತು. ಆದರೆ ಆಡು ಮಾತಿನಲ್ಲಿ ರಿಗ್ ಆಯಿತು, ಜಗ್ ಆಯಿತು, ಬರೀ ಬೋರು ಕೂಡ ಆಯಿತು. ಊರಿಗೆ ಬಂದಾಕೆ ನೀರಿಗೆ ಬಾರದಿರುತ್ತಾಳೆಯೇ ಎಂಬ ಹಳೆಯ ಗಾದೆಯನ್ನು ಈಗ ಬೋರಿಗೆ ಬಾರದಿರುತ್ತಾಳೆಯೇ ಎಂದು ಬದಲಿಸಬೇಕಾಗುತ್ತದೆ. ನಾವಿನ್ನೂ ದೀಪದ ಕೆಳಗೆ ಕತ್ತಲು ಎಂದು ಬಡಬಡಿಸಿದರೆ ವಿದ್ಯುತ್ ದೀಪದ ಕೆಳಗೆ ಎಲ್ಲಿದೆ ಕತ್ತಲು ಎಂದು ಕೇಳುವವರು ಉಂಟಲ್ಲವೇ? ಭಾಷಾಂತರಕಾರನಾದವನಿಗೆ ಪ್ರಾದೇಶಿಕ ಭಾಷಾ ಪ್ರಭೇದಗಳ ಬಗ್ಗೆಗೂ ತಿಳುವಳಿಕೆ ಇರಬೇಕೆಂದು ಆಗಲೇ ಹೇಳಿದ್ದೇನಲ್ವೇ. ಒಂದು ಪ್ರಸಂಗ ನೆನಪಾಗುತ್ತದೆ. ಕಚೇರಿಯಲ್ಲಿ ಕೆಲಸ ಮಾಡುವವರು ಅಗತ್ಯ ಬಿದ್ದಾಗ ಕ್ಯಾಶುವಲ್ ಲೀವ್ ಹಾಕಬಹುದು. ಅದಕ್ಕೆ ಸಾಂದರ್ಭಿಕ ರಜೆ ಎಂದು, ಆಕಸ್ಮಿಕ ರಜೆ ಎಂದು ಕರೆಯುತ್ತಾರೆ. ಅರ್ಧ ದಿನ, ಒಂದು ದಿನ, ಹೀಗೆ ಚಿಲ್ಲರೆಯಾಗಿಯೂ ಬಳಸಿಕೊಳ್ಳಬಹುದಾದ ಆ ರಜೆಯನ್ನು ಕಿರುಕುಳ ರಜೆ ಎಂತಲೂ ಉತ್ತರ ಕರ್ನಾಟಕದಲ್ಲಿ ಬಳಸುವುದುಂಟು. ಯಾಕೆಂದರೆ ಅಲ್ಲಿ ಹೋಲ್ಸೇಲ್ ಟ್ರೇಡರ್ಸ್ಗೆ ಠೋಕ್ ವ್ಯಾಪಾರಿಗಳೆಂದು, ರೀಟೇಲ್ ಟ್ರೇಡರ್ಸ್ಗೆ ಕಿರುಕುಳ ವ್ಯಾಪಾರಿಗಳೆಂದು ಕರೆಯುವುದು ವಾಡಿಕೆ ಇದೆ. ಬೆಂಗಳೂರಿನ ಕಚೇರಿಯೊಂದರಲ್ಲಿ ಹೊಸದಾಗಿ ನೇಮಕಗೊಂಡ ಹುಡುಗನೊಬ್ಬ ಅರ್ಧ ದಿನ ಕಿರುಕುಳ ರಜೆ ಮಂಜೂರು ಮಾಡಬೇಕೆಂದು ಬರೆದುಕೊಂಡ. ಅಲ್ಲಿದ್ದ ಮೇಲಧಿಕಾರಿಯನ್ನು ಕೆಳಗಿನ ಸಿಬ್ಬಂದಿ ಕಿರುಕುಳ ರಾವ್ ಎಂದು ಹೆಸರಿಟ್ಟು ಲೇವಡಿ ಮಾಡುತ್ತಿರುವ ಗುಟ್ಟು ಈ ಹುಡುಗನಿಗೆ ತಿಳಿಯದು. ಕಾಗೆ ಕೂರುವುದಕ್ಕೂ ಟೊಂಗೆ ಮುರಿಯುವುದಕ್ಕೂ ಸರಿಯಾಯಿತು. ತನ್ನನ್ನು ಲೇವಡಿ ಮಾಡುತ್ತಾನೆಂದು ಭಾವಿಸಿದ ಅಧಿಕಾರಿ ವಿಚಾರಣೆ ಅಮಾನತ್ತುಗಳಿಗೆ ಕೈ ಇಕ್ಕಿದಾಗ ಆ ಪ್ರಕರಣ ಭಾಷಾಂತರ ಇಲಾಖೆಗೆ ರೆಫರ್ ಆಯಿತು. ಕಿರುಕುಳ ರಜೆ ಪದ ಬಳಸುವಲ್ಲಿ ಅಂಥ ಪ್ರಮಾದವೇನೂ ಇಲ್ಲ ಎಂದು ಸಮಜಾಯಿಷಿ ತಲುಪಿದ ಮೇಲೆ ಆ ಪ್ರಕರಣವನ್ನು ಅಷ್ಟಕ್ಕೆ ಕೈಬಿಡಲಾಯಿತು. ಸೋಷಿಯಲ್ ವೆಲ್ಫೇರ್ ಎಂದರೆ ಸಮಾಜ ಕಲ್ಯಾಣ ಎನ್ನುವ ಒಂದು ಇಲಾಖೆಯ ಹೆಸರಿದೆ. ಹಾಗೆಂದು ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಇಲಾಖೆಯನ್ನು ಮಹಿಳಾ ಕಲ್ಯಾಣ ಎಂದು ಕರೆಯಲಾಗದು. ಗಿರಿಜಾ ಕಲ್ಯಾಣವನ್ನು ನೆನಪಿಸುವಂತೆ ಸೋದರ ಭಾಷೆ ತಮಿಳಿನಲ್ಲಿರುವಂತೆ ಕಲ್ಯಾಣವೆಂದರೆ ವಿವಾಹ ಎಂದೇ ಅರ್ಥ. ಹಾಗಾಗಿ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಅನ್ನು ಡೆವಲಪ್ಮೆಂಟ್ ಎಂದು ಬದಲಿಸಬೇಕಾಯಿತು. ಇಂಗ್ಲೀಷಿನ ಡೈವೋರ್ಸ್ಗೆ ಕನ್ನಡದಲ್ಲಿ ವಿವಾಹ ವಿಚ್ಛೇದನ ಎಂದು ಬಳಸಲಾಗುತ್ತದೆ. ಸಾಂಸಾರಿಕ ಬದುಕಿನಿಂದ ಡಿಬಾರ್ ಆದವರನ್ನು ಹಾಗೆ ವಿಚ್ಛೇದಿತರು ಎಂದು ಕರೆಯಬಹುದೇನೋ. ಅದನ್ನೇ ಉತ್ತರ ಕರ್ನಾಟಕದಲ್ಲಿ ಸೋಡ್

ಚೀಟಿ ಎಂದು ಕರೆಯುವ ವಾಡಿಕೆ. ಒಂದು ಅರ್ಥದಲ್ಲಿ ಅದು ಛೋಡ್ ಚೀಟಿ ಆಗಿದ್ದಿರಲೂಬಹುದು. ಹುಡುಗಾಟಕ್ಕೇನೋ ಒಂದು ಕಡೆ ಅದನ್ನು ಘಟಸ್ಫೋಟ ಎಂದು ಬರೆದಿದ್ದರು. ಪ್ರಶ್ನೆ ಪತ್ರಿಕೆ ಬಯಲು ಹಗರಣವನ್ನು ಪತ್ರಿಕೆಯವರು ಗೌಪ್ಯ ಸ್ಫೋಟ ಎಂದು ಕರೆದಂತೆ. ಇಂಗ್ಲಿಷಿನಲ್ಲಿರುವ ನೆಕ್ ಟೈಯನ್ನು ಘಂಟಾ ಲಂಗೋಟಿ, ವ್ಯಾನಿಟಿ ಬ್ಯಾಗನ್ನು ಜಂಬದ ಚೀಲ, ಲಿಪ್ಸ್ಟಿಕ್ಕನ್ನು ತುಟಿರಂಗು, ಫೇಸ್ ಪೌಡರನ್ನು ಮುಖಚೂರ್ಣ ಎಂದೆಲ್ಲ ಕರೆದದ್ದುಂಟು. ಆದರೆ ಚಾಲ್ತಿಯಲ್ಲಿ ಅವು ಬರಲಿಲ್ಲ. ಪೊಲೀಸರನ್ನು ಆರಕ್ಷಕರೆಂದು, ಎಂಜಿನಿಯರನ್ನು ಅಭಿಯಂತರರೆಂದು, ಪ್ರಾಸಿಕ್ಯೂಟರನ್ನು ಅಭಿಯೋಜಕರೆಂದು ಬರೆಯಲಾಯಿತು. ಲೈಫ್ ಮೆಂಬರ್ಸನ್ನು ಆಜೀವ ಸದಸ್ಯರೆಂದು ಹೇಳಿದರೆ ಕೆಲವರು ಅದನ್ನು ಅಜೀವ ಸದಸ್ಯರೆಂದು ತಪ್ಪಾಗಿ ಕರೆದಂತೆ ಆರಕ್ಷಕರನ್ನು ಅರಕ್ಷಕರೆಂದು ಕರೆದರೆ ಗತಿಯೇನು? ಹಿಂದಿಯಲ್ಲಿ ಪೊಲೀಸ್ ಎಂದೇ ಒಪ್ಪಿಕೊಂಡಂತೆ ಕನ್ನಡದಲ್ಲಿಯೂ ಪೊಲೀಸ್ ಎಂದೇ ಕರೆಯೋಣ ಬಂದುಕೊಂಡರೆ ನಾಡಿನಾದ್ಯಂತ ಆಗಲೇ ಆರಕ್ಷಕ ಠಾಣೆಗಳೆಂದು ಫಲಕ ಬರೆದು ಪ್ರದರ್ಶಿಸಿದ್ದರ ಪರಿಣಾಮವಾಗಿ ಜನಮನದಲ್ಲಿ ಆರಕ್ಷಕ ಪದವೇ ಈಗ ಗಟ್ಟಿಯಾಗಿ ಬಿಟ್ಟಿತು. ಇದಕ್ಕೆ ಏನೂ ಮಾಡುವ ಹಾಗಿಲ್ಲ. ಹಿಂದೊಮ್ಮೆ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆಯಲ್ಲಿ ಬಳಸುವ ಪದಗಳನ್ನು ಪ್ರಾದೇಶಿಕ ಭಾಷೆಗಳಿಗೆ ತರಬೇಕೆಂದು ಶ್ರೀ ರಘುವೀರ ಎಂಬುವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿತ್ತು. ಅವರು ಹೆಚ್ಚು ತಲೆಕೆಡಿಸಿಕೊಳ್ಳಲು ಹೋಗದೆ ಸೀದಾ ಸಂಸ್ಕೃತ ಶಬ್ದಕೋಶವನ್ನು ಮುಂದಿಟ್ಟುಕೊಂಡು ಸಂವಾದಿ ಪದಗಳನ್ನು ರೂಪಿಸಿದ್ದರ ಪರಿಯೊಂದನ್ನು ನೋಡಿರಿ. ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲಿಸಿರುವ ಸಿಗ್ನಲ್ ಹಿಂದೊಮ್ಮೆ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆಯಲ್ಲಿ ಬಳಸುವ ಪದಗಳನ್ನು ಪ್ರಾದೇಶಿಕ ಭಾಷೆಗಳಿಗೆ ತರಬೇಕೆಂದು ಉದ್ದೇಶಿಸಿ ಶ್ರೀ ರಘುವೀರ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ರಚಿಸಿತ್ತು. ಅವರು ಹೆಚ್ಚು ತಲೆಕೆಡಿಸಿಕೊಳ್ಳಲು ಹೋಗದೆ ಸೀದಾ ಸಂಸ್ಕೃತ ಶಬ್ದಕೋಶವನ್ನು ಮುಂದಿಟ್ಟುಕೊಂಡು ಸಂವಾದಿ ಪದಗಳನ್ನು ರೂಪಿಸಿದ್ದರ ಪರಿಯೊಂದನ್ನು ನೋಡಿರಿ. ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲಿಸಿರುವ ಸಿಗ್ನಲ್ ಎಂಬುದಕ್ಕೆ ಧೂಮಶಕಟ ಆವಕ ಜಾವಕ ದಿಕ್ಸೂಚಿ ಲೋಹಪಟ್ಟಿಕ ಎಂದು ಇಷ್ಟುದ್ದದ ಪದವನ್ನು ರೂಪಿಸಿದ್ದರು. ಅದು ಹೆಚ್ಚು ಕಡಿಮೆ ಸಂಸ್ಕೃತ ಶ್ಲೋಕದ ಸಾಲೊಂದನ್ನು ನೆನಪಿಸುವಂತಿತ್ತು. ಪ್ರಾಜ್ಞರ ಮತ್ತೊಂದು ಸಮಿತಿ ಅದನ್ನು ಪರಿಷ್ಕರಿಸಿದಾಗ ಅದು ಗಮನಾಗಮನ ಸೂಚಕ ಲೋಹಸ್ತಂಭ ಆಯಿತು. ಇಷ್ಟೆಲ್ಲ ದ್ರಾವಿಡ ಪ್ರಾಣಾಯಾಮ ಮಾಡುವುದಕ್ಕಿಂತ ಸಿಗ್ನಲ್ ಪದಕ್ಕೆ ಸಂವಾದಿಯಾಗಿ ಕೈಮರ ಎಂದು ಕರೆದು ಕೈ ತೊಳೆದುಕೊಳ್ಳಬಹುದಿತ್ತಲ್ಲವೇ? ಭಾಷೆಗೆ ಅನೇಕ ಆಯಾಮಗಳಿರುತ್ತವೆ. ಹಾಗೆಯೇ ಅದನ್ನಾಡುವ ಜನಾಂಗದ ಸಂಸ್ಕೃತಿ, ಭೌಗೋಳಿಕ ಪರಿಸರದ ನಂಟು ಇರುತ್ತದೆಂಬುದನ್ನು ಉಪೇಕ್ಷಿಸಲಾಗದು. ಉದಾಹರಣೆಗೆ, ಇಂಗ್ಲೀಷಿನಲ್ಲಿ ಹರ್ಕುಲಿಯನ್ ಟಾಸ್ಕ್ ಎಂಬ ನುಡಿಗಟ್ಟಿದೆ. ಅದರರ್ಥ ಹರ್ಕುಲಸ್ ಭೂಗೋಳವನ್ನೇ ಎತ್ತಿ ಹಿಡಿದ ಸಾಹಸವನ್ನು ಅದು ಧ್ವನಿಸುತ್ತದೆ. ಅದನ್ನು ಕನ್ನಡಕ್ಕೆ ತರುವಾಗ ಭಗೀರಥ ಯತ್ನ ಎಂದರೆ ಸೂಕ್ತವಲ್ಲವೇ? ಶೀತ ಪ್ರದೇಶಗಳಲ್ಲಿ ವಾರಂ ರಿಸೆಪ್ಷನ್ ಅಂದರೆ ಬೆಚ್ಚನೆಯ ಸ್ವಾಗತ ಹಿತವಾಗಿರುತ್ತದೆ. ಅದೇ 45 ಡಿಗ್ರಿ ಸೆಲ್ಸಿಯಸ್ ಉರಿಯುವ ಸುಡುಬಿಸಿಲ ಸೀಮೆಯಲ್ಲಿ ಕೂತು ನಿಮಗೆ ವಾರಂ ರಿಸೆಪ್ಷನ್ ಅಂದರೆ ಯಾರಿಗೆ ತಾನೇ ಸಿಟ್ಟು ಬರುವುದಿಲ್ಲ ಹೇಳಿರಿ. ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಎಂಬುದೊಂದು ನುಡಿಗಟ್ಟಿದೆ. ಅದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ಕುರುಡಗಣ್ಣಿಗಿಂತ ಮೆಳ್ಳುಗಣ್ಣೇ ಶ್ರೇಷ್ಠ ಎಂಬ ಗಾದೆ ಅದಕ್ಕಿಂತ ಸೊಗಸು ಅಲ್ಲವೇ? ಬೆಂಗಳೂರಿನಲ್ಲಿ ಬಸವನಗುಡಿ ಎಂಬುದೊಂದು ಬಡಾವಣೆ. ಅಲ್ಲಿನ ಮುಖ್ಯ ರಸ್ತೆಯ ಹೆಸರು ಬುಲ್ ಟೆಂಪಲ್ ರೋಡ್. ಏನಾಶ್ಚರ್ಯ, ಆ ರಸ್ತೆಯ ಆಚೆ ತುದಿಗೆ ಬಸವನಗುಡಿಯೂ ಇದೆ, ಬಸವನೂ ಇದ್ದಾನೆ. ಬುಲ್ ಟೆಂಪಲ್ ಅಂತ ಯಾಕೆ ಕರೆದರು ಎಂಬ ಜಿಜ್ಞಾಸೆ ನಡೆಸಿದರೆ ತುಸು ಹೊಳೆದೀತು. ವಾಸ್ತವವಾಗಿ ಋಷಭ ಇಲ್ಲಿ ಬಸವನಾಗಿದ್ದಾನೆ, ಅಂದರೆ ನಂದಿ. ಆತನನ್ನು ಇಂಗ್ಲೀಷಿನಲ್ಲಿ ಬುಲ್ ಅಂದರೆ ಎತ್ತು ಮಾಡಿದ್ದಾರೆ. ಆತನ ದೇವಸ್ಥಾನವನ್ನು ಬುಲ್ ಟೆಂಪಲ್ ಅಂದಿದ್ದಾರೆ. ಅದೇ ರೀತಿ ಅಲಸೂರಿನಲ್ಲೊಂದು ಕಾರ್ ಸ್ಟ್ರೀಟ್ ಇದೆ, ವಾಸ್ತವವಾಗಿ ಅದು ತೇರಿನ ಬೀದಿ. ಅದರ ಅಂಚಿನಲ್ಲಿ ತೇರನ್ನು ನಿಲ್ಲಿಸಿರುವ ಶೆಡ್ ಕೂಡ ಇದೆ. ದೇವರು ಕೂತು ಮೆರವಣಿಗೆ ಹೊರಡುವ ತೇರು ಒಂದು ಅರ್ಥದಲ್ಲಿ ಕಾರೇ ಅಲ್ಲವೇ? ಸಾಂಸ್ಕೃತಿಕ ಸ್ಪರ್ಶ ಇರುವ ಊರುಗಳಲ್ಲಿ ಅದನ್ನೇ ರಥಬೀದಿ ಎಂದು, ತೇರಿನ ಬೀದಿ ಎಂದು ಹೆಸರಿಟ್ಟು ವಿಶೇಷ ಗೌರವ ಕೊಟ್ಟಿದ್ದೂ ಉಂಟು. ಒಂದು ಕಾಲದಲ್ಲಿ ಇಂಗ್ಲೀಷರೇ ಇಡಿಕಿರಿದಿದ್ದ ಕಂಟೋನ್ಮೆಂಟ್ ಬೆನ್ಸನ್ ಟೌನ್ಗಳಲ್ಲಿ ದೇವರ ತೇರು ಕಾರ್ ಆಗದೆ ಇನ್ನೇನಾಗಲು ಸಾಧ್ಯ? ಕೊನೆಯಲ್ಲಿ ಇನ್ನೊಂದು ಪ್ರಕರಣವನ್ನು ಹೇಳಿ ಮಾತು ಮುಗಿಸುತ್ತೇನೆ. ಬೆಂಗಳೂರಿನಲ್ಲಿ ಜೀವನ್ ಭೀಮಾ ನಗರ ಎಂಬ ಬಡಾವಣೆಯೊಂದಿದೆ. ವಾಸ್ತವವಾಗಿ ಅದನ್ನು ನಿರ್ಮಿಸಿದವರು LIC ಯವರು. ಮೂಲತಃ ಬಂಗಾಳದ ಕೋಲ್ಕತ್ತಾ ಮೂಲದಿಂದ ಬಂದ ಜೀವ ವಿಮಾ ನಿಗಮವನ್ನು ಹಿಂದಿಯಲ್ಲಿ ಜೀವನ್ ಭೀಮಾ ನಿಗಮ್ ಎಂದೇ ಕರೆಯುವುದು ಉಂಟು. ಹೀಗಾಗಿ ಅವರು ನಿರ್ಮಿಸಿದ್ದ ಬಡಾವಣೆಗೆ ಜೀವನ್ ಭೀಮಾ ನಗರ್ ಎಂದು ಹೆಸರಿಟ್ಟರು. ಆದರೆ ನಗರ ಸಾರಿಗೆ ಸಂಸ್ಥೆಯವರು ಆ ಮಾರ್ಗದ ಬಸ್ಸುಗಳಿಗೆ ಹಣೆ ಫಲಕ ಬರೆಯುವಾಗ ಜೀವನ ಭೀಮಾ ನಗರವೆಂದು ಬರೆಸಿ ಪ್ರದರ್ಶಿಸಿಬಿಟ್ಟರು. ವಿಮಾದಿಂದ ಭೀಮಾ ಆಗಿ ಭೀಮಾದೊಳಗಿನ ಬಿ ಭಯಂಕರ ಭೀ ರೂಪ ತಳೆದುದರ ಪ್ರಯುಕ್ತ ಜನರ ಮನಸ್ಸಿನಲ್ಲಿ ಅದು ಜೀವನ ಭೀಮಾ ನಗರ ಎಂದೇ ನೆಲೆ ನಿಂತು ಬಿಟ್ಟಿತು. ಸದರಿ ಬಡಾವಣೆಯಲ್ಲಿ ವಾಸಿಸುತ್ತಿರುವ ನಾನು ನನ್ನ ಪುಸ್ತಕದಲ್ಲಿ ಒಂದು ಕಡೆ ವಿಳಾಸವನ್ನು ನಮೂದಿಸುವಾಗ ಜೀವನ್ ಭೀಮಾ ಎಂದು ಬರೆದಿದ್ದೆ. ಮುದ್ರಣಾಲಯದ ಕಂಪೋಸಿಟರ್ಗಳು ನಾನೇ ತಪ್ಪಾಗಿ ಬರೆದಿದ್ದೇನೆಂದು ಭಾವಿಸಿ ಬಿಗೆ ಮತ್ತೆ ಹೊಕ್ಕಳು

0: ಕೆಲಸ ಮಾಡುತ್ತಿದ್ದರು. ಕಡೆಗೆ ಅವರಲ್ಲಿಗೆ ಹೋಗಿ ವಿಮಾ ಕೋಲ್ಕತ್ತಾ ಮೂಲದಿಂದ ಬಂದ ಪರಿಯನ್ನು ವಿವರಿಸಿ ಪಾಠ ಮಾಡಿ ತಿಳಿ ಹೇಳಬೇಕಾಯಿತು. ಎಷ್ಟೋ ಕಡೆ ಗವರ್ನಮೆಂಟ್ ಕಾಲೇಜ್ ಫಾರ್ ವುಮೆನ್ ಎಂದಿರುವುದನ್ನು ಸರ್ಕಾರಿ ಹೆಣ್ಣು ಮಕ್ಕಳ ಕಾಲೇಜು ಎಂದು ಬರೆದಿರುವುದುಂಟು. ಸರ್ಕಾರಿ ಹೆಣ್ಣು ಮಕ್ಕಳು, ಖಾಸಗಿ ಹೆಣ್ಣು ಮಕ್ಕಳು ಬೇರೆ ಬೇರೆ ಇರಲು ಸಾಧ್ಯವೇ? ಹೆಣ್ಣು ಮಕ್ಕಳ ಸರ್ಕಾರಿ ಕಾಲೇಜು ಎಂದು ಬರೆದಿದ್ದರಾಗುತ್ತಿತ್ತು. ಹುಡುಕುತ್ತಾ ಹೋದರೆ ಭಾಷಾಂತರದ ಅವಾಂತರಗಳು ಸಾಕಷ್ಟು ಸಿಕ್ಕಾವು. ಇಷ್ಟಕ್ಕೆ ವಿರಾಮ ಹೇಳುತ್ತೇನೆ.
1: ಇದುವರೆಗೂ ಅನುವಾದ ಈ ಕುರಿತು ವೀರಪ್ಪ ಎಂ ಅವರಿಂದ ಭಾಷಣ ಕೇಳಿದಿರಿ.

ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್. ಇನ್ನೀಗ ಕೇಳಿ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಅಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಗುಂಡೆ ಚಿತ್ರದ ಗೀತೆ. ಇರ್ಷಾದ್ ಖಮೀಲ್ ಅವರ ಸಾಹಿತ್ಯಕ್ಕೆ ಸೊಹೇಲ್ ಸೇನ್ ಅವರ ಸಂಗೀತ ನಿರ್ದೇಶನ.

ಇನ್ನೀಗ ಕೇಳಿ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಮೊಘಲ್ ಎ ಆಜಮ್ ಚಿತ್ರದಾಗಿದೆ. ಶಕೀಲ್ ಬಡಾಯೂನಿ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿರುವುದು ನೌಶಾದ್.

ಲಾಪತಾ ಲೇಡೀಸ್ ಚಿತ್ರದ ಗೀತೆ ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿ, ಪ್ರಶಾಂತ್ ಪಾಂಡೆ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ರಾಮ್ ಸಂಪತ್ ಅವರದ್ದು.

ಇನ್ನೀಗ ಕೇಳಿ ಶಶಿ ಡಿ ಜೆ ಖುಷಿ ಅವರ ಗಾಯನ ಹಾಗೂ ಸಂಗೀತದಲ್ಲಿ ಮೂಡಿಬಂದಿರುವ ಲಕ್ಷ್ಮಿ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ಬರೆದಿರುವುದು ಗಗನ್ ಅಹುಜಾ.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಬೆಂಗಳೂರು ಇದೀಗ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ವಿಜ್ಞಾನದ ಮುನ್ನಡೆ ಕಾರ್ಯಕ್ರಮದಲ್ಲಿ ಎಐ ಇನ್ ಮೈನಿಂಗ್ ಇಂಡಸ್ಟ್ರಿ ಕುರಿತು ದೀಪಾ ಎಂಬಿ ಅವರಿಂದ ಮಾತು. ಇನ್ನು 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಮಟೆಕಾಯಿ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತ, ಬೆಂಗಳೂರು ಜೀವನ್ ಭೀಮಾ ನಗರದ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು. ಇನ್ನು ದುಬೈನಲ್ಲಿ ನಡೆಯುವ ಮಹಿಳಾ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿ 2026 ವೀಕ್ಷಕ ವಿವರಣೆಯನ್ನು ಇಂದು ಸಂಜೆ 7:30 7:34, 7:45 8 ಗಂಟೆ ಹಾಗೂ 9 ಗಂಟೆಯಿಂದ ಆಟದ ಕೊನೆಯವರೆಗೆ ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನುಳಿದಂತೆ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಸಂಜೆ 7:45 ಕನ್ನಡ ಭಾಷಣ, ಕೃತಕ ಬುದ್ಧಿಮತ್ತೆ ಮತ್ತು ಸಮಾಜದ ಮೇಲೆ ಅದರ ಪ್ರಭಾವ, ಈ ಕುರಿತು ಮಾತನಾಡುತ್ತಾರೆ ರಾಜೇಂದ್ರ ತೊದಲಬಾಗಿ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 8 ಗಂಟೆಗೆ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಮನದ ಮಾತು ಕಾರ್ಯಕ್ರಮದ ನೇರ ಪ್ರಸಾರ, ನಂತರ ದೇಶಭಕ್ತಿ ಗೀತೆಗಳು. 9:15 ವಿಶ್ವನಾಥ್ ನಾಕೋಡ್ ಅವರು ಹಾಡಿರುವ ಭಾವಗೀತೆಗಳು. 9:30 ಯುವವಾಣಿ, ಸಾಹಸಿ ಮಹಿಳಾ ರೈಡರ್ ಸುಷ್ಮಿತಾ ಹುರಕಡ್ಲಿ ಅವರೊಡನೆ ಸಂದರ್ಶನ. ಇನ್ನು ರಾತ್ರಿ 10 ಗಂಟೆಗೆ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ಜಿ ರಾಘವೇಂದ್ರ ಪ್ರಸಾದ್ ಅವರಿಂದ ಕರ್ನಾಟಕ ಶೈಲಿಯ ವೈಲಿನ್ ವಾದನ, ಕಾರ್ಯಕ್ರಮ ದೆಹಲಿ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಬೆಂಗಳೂರು, ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇದೀಗ ಸಮಯ 4:02:48. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಗಲಿದೆ. ನಿಲಯದ ಮುಂದಿನ ಪ್ರಸಾರ ಈ ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮದೊಂದಿಗೆ ಆರಂಭವಾಗುವುದು. ಅಲ್ಲಿಯವರೆಗೆ ಕಿರಣ್ ಜಿಎಂಎಸ್ ಮಾಡುವ ನಮಸ್ಕಾರಗಳು.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋನೂರ 1.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ 4:03. ಗುಲ್ಮೊಹರ್ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಗೀತೆಗಳನ್ನು ನಮಗೆ ಸಂದೇಶಗಳ ಮೂಲಕ ಅಥವಾ ಕರೆಯ ಮೂಲಕ ನೀವು ರಿಕ್ವೆಸ್ಟ್ ಮಾಡಿಕೊಳ್ಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802228216, ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಜೊತೆಗೆ ಇಂದಿನ ವಿಷಯ ಏನು ಅಂದರೆ ವ್ಯಕ್ತಿಗತ ಅಥವಾ ಗೃಹ ಬಳಕೆಯ ತ್ಯಾಜ್ಯ ನಿರ್ವಹಣೆ. ನಿಮ್ಮ ಮನೆಯಲ್ಲಿ ಅಥವಾ ನೀವು ಹೇಗೆ ಜಾಣತನದಿಂದ ಕಸವನ್ನು ನಿರ್ವಹಿಸ್ತೀರಾ, ಮರುಬಳಕೆ ಪುನರ್ಬಳಕೆ ಎಲ್ಲ ಹೇಗೆ ಮಾಡ್ತೀರಾ ಅನ್ನೋದರ ಕುರಿತಾಗಿ ನೀವು ನಮಗೆ ಸಂದೇಶವನ್ನು ಕಳಿಸಬಹುದು ಅಥವಾ ಕರೆ ಮಾಡಿದಾಗ ಹಂಚ್ಕೋಬಹುದು.

ಇದೀಗ ಒಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್ ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಾ ಇದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೇಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇರೋದಿಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿಯೇ ರೂಪಿಸಿರುವ ವಿಶೇಷ ಯೋಜನೆ. ಇದೀಗ ಕಾರ್ಯಕ್ರಮದಲ್ಲಿ ಗೀತೆ ಚಾಂದಿನಿ ಚಿತ್ರದಿಂದ, ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ ಆನಂದ್ ಬಕ್ಷಿಯವರ ಸಾಹಿತ್ಯ, ಶಿವಹರಿಯರ ಅವರ ಸಂಗೀತ.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.
2: ಹಲೋ, ನಮಸ್ತೆ.
3: ಹಾಯ್, ಗುಡ್ ಈವ್ನಿಂಗ್. ತಕ್ಷಾಡ್ಯ ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜಿನಗರದಿಂದ.
2: ಹೇಳಿ ಸರ್, ನಿಮಗೆ ಯಾವ ಗೀತೆ ಬೇಕಿತ್ತು?
3: ನಾನು ಟುಡೇ ಐ ಆಮ್ ಜಸ್ಟ್ ಲುಕಿಂಗ್ ಫಾರ್ ಎ ಬ್ಯೂಟಿಫುಲ್ ಡ್ಯುಯೆಟ್ ಫ್ರಮ್ ದ ಫಿಲ್ಮ್ ಕಫಾ. ಇದರಲ್ಲಿ ಈ ಸಾಂಗ್ ಹಾಡಿರೋದು ಆಶಾ ಭೋಸ್ಲೆ ಜೊತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಅದೇ ಒಂಥರ ಹಿಂದಿನಲ್ಲಿ ಒಂಥರ ವೆರಿ ರೇರ್ ಕಾಂಬಿನೇಷನ್. ಇಬ್ರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಇದನ್ನ. ಆದ್ರೆ ಇದಕ್ಕೆ ಮ್ಯೂಸಿಕ್ ಕೊಟ್ಟಿರೋದು ಪಪ್ಪಿ ಲಹರಿ. ಇದು ಸೌಂಡ್ ಪಿಕ್ಚರೈಸ್ ಆಗಿರೋದು ಜಿತೇಂದ್ರ ಅಂಡ್ ಶ್ರೀದೇವಿ. ಇಟ್ಸ್ ಅನದರ್ ರಿಮೇಕ್ ಆಫ್ ಅನದರ್ ತೆಲುಗು ಮೂವಿ, ಬಟ್ ಇಟ್ಸ್ ಎ ಲವ್ಲಿ ಸಾಂಗ್. ಓಲನ್ ಮೌಜೌನ್ ಸೇ ಮೌಜೌನ್ ಕಾ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಗತ್ತೆ. ತುಂಬಾ ಚೆನ್ನಾಗಿದೆ ಹಾಡಿದು. ನೀವು ಕೇಳಿ

0: ಶ್ರೋತೃ ಮಿತ್ರರಿಗೂ ಕೆಲಸ.
1: ಖಂಡಿತ ಖಂಡಿತ. ಮತ್ತೆ ಇವತ್ತಿಂದ ವಿಷಯ ಗೃಹ ಬಳಕೆಯ ತ್ಯಾಜ್ಯ ನಿರ್ವಹಣೆ, ಇಂಡಿವಿಜುವಲ್ ಅಥವಾ ಹೌಸ್ ಹೋಲ್ಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ನಿಮ್ಮ ಮನೆಯಲ್ಲಿ ಹೇಗೆ ನಡೆಯುತ್ತೆ ಇದು?
0: ನಿಜವಾಗ್ಲಿ ಇದು ತುಂಬಾ ಒಳ್ಳೆ ಟಾಪಿಕ್ ತಗೊಂಡಿದ್ದಾರೆ. ವೇಸ್ಟ್ ಮ್ಯಾನೇಜ್ಮೆಂಟ್ ಇಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಎನಿಬಡಿ, ಫಾರ್ ಎನಿ ಸಿಟಿ ಆರ್ ಎನಿ ನೇಷನ್.
1: ಅಂದ್ರೆ
0: ಇದು ದ ಬಿಗ್ಗೆಸ್ಟ್ ಚಾಲೆಂಜ್. ನಾವು ನಮ್ಮನೇಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ವೆಟ್ ಅಂಡ್ ಡ್ರೈ ಸಪರೇಟ್ ಆಗಿ ಇಟ್ಕೊಂಡಿದೀವಿ ಅದನ್ನ. ಅದು ಅದು ಪ್ರತಿದಿನ ವೆಟ್ಗೆ ಒಂದ್ ದಿವಸ ಇರುತ್ತೆ, ಡಿಸ್ಪೋಸಲ್ಗೆ ಡ್ರೈಗೆ ಒಂದು ಸಪರೇಟ್ ಆಗಿರುತ್ತೆ. ಸೊ ಅದನ್ನ ನಾವು ಬಿಬಿಎಂಪಿ ಹ್ಯಾಂಡ್ ಓವರ್ ಮಾಡ್ತೀವಿ. ಅದರಲ್ಲೂ ಎಸ್ಪೆಷಲಿ ನಾವು ಈ ಪ್ಲಾಸ್ಟಿಕ್ ಬಾಟಲ್ಸ್ ಮತ್ತೆ ಇದು ಬಂದಿರೋದು ಇದೆಯಲ್ಲ, ಅದಕ್ಕೆ ಇಡಕ್ಕೆ ಒಂದು ಸಪರೇಟ್ ಕಂಟೈನರ್ ಇಟ್ಕೊಂಡಿದೀವಿ. ಯೂಸಬಲ್ ಆದ್ರೆ ಅಂದ್ರೆ ಬೇರೆ ವಸ್ತುಗಳನ್ನ ಹಾಕಿ ಇಟ್ಕೊಳಕಾಗಿದ್ರೆ ಅಂತದನ್ನ ನೀಟಾಗಿ ತೊಳೆದ್ಬಿಟ್ಟು ಅದನ್ನ ಯೂಸ್ ಮಾಡ್ತೀವಿ, ಇಲ್ಲದ್ರೆ ಅದನ್ನ ಡ್ರೈನಲ್ಲೇ ಡಿಸ್ಪೋಸ್ ಆಗತ್ತೆ. ಇನ್ನೊಂದು ಮುಖ್ಯವಾದದ್ದು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಈ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಪೀಲ್ ಇರುತ್ತಲ್ಲ ಅದು, ಅದಕ್ಕೆ ಅಂತ ಹೇಳ್ಬಿಟ್ಟು ನಾವ್ ಏನ್ ಮಾಡಿದೀವಿ ಅಂದ್ರೆ ಒಂದು ಸಣ್ಣ ಕಾಂಪೋಸಿಟ್ ಬಿನ್ ಇಟ್ಕೊಂಡಿದೀವಿ. ಅದ್ರಲ್ಲಿ ಹಾಕ್ತಾ ಹೋಗ್ಬಿಟ್ಟು ನಮ್ದು ರೂಫ್ ಟಾಪ್ ನಲ್ಲಿ ನಾವು ಎಲ್ಲಾ ಪಾಟ್ಸ್ ಗಿಡಗಳನ್ನೆಲ್ಲ ಬೆಳಿತೀವಿ. ನಾವು ಅದಕ್ಕೆ ಮೆನ್ಯೂರ್ ತರ ಅದನ್ನ ನಾವ್ ಯೂಸ್ ಮಾಡ್ತೀವಿ.
1: ಹೇಳಿ ಹೇಳಿ.
0: ಅದೊಂದು ಮಾಡ್ತಾ ಇದೀವಿ. ಆಮೇಲೆ ಯಾವುದೇ ಈ ನಿಮ್ಮ ನಮ್ಮ ಮನೆಯಲ್ಲಿ ಯಾವುದೇ ಈಗಿನ ಲೇಟೆಸ್ಟ್ ಇದ್ರಲ್ಲಿ ಈ ಮ್ಯಾಕ್ಸಿಮಮ್ ಇದು ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ವೇಸ್ಟೇಜ್. ನೀವು ಉಪಯೋಗಿಸ್ತಾ ಇರೋ ಈ ಆಲ್ ನೀವು ಲ್ಯಾಪ್ಟಾಪಿಗೆ, ಮೌಸ್ಗೆ, ಬ್ಯಾಟ್ರೀಸ್ಗೆ, ಅದಕ್ಕೆ ಎಲ್ಲದಕ್ಕೂ ಮ್ಯಾಕ್ಸಿಮಮ್ ಯೂಸೇಜ್ ಇಸ್ ದಿಸ್ ಎಲೆಕ್ಟ್ರಾನಿಕ್ಸ್ ವೇಸ್ಟೇಜ್. ಸೊ ಅದನ್ನ ನಾವು ಬಹಳ ಕೇರ್ಫುಲ್ ಆಗಿ ಹಿಂಗೆ ಬಂದಿರೋದು ಯಾವ್ದಾದ್ರು ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅನ್ನ ಹಾಕಿ ತುಂಬಾ ಟೈಟ್ ಆಗಿ ಇದು ಮಾಡ್ಬಿಟ್ಟು ಅದನ್ನ ತಗೊಂಡೋಗ್ಬಿಟ್ಟು ಅದಕ್ಕೆ ಯಾವ ರೀತಿನಲ್ಲಿ ಅದಕ್ಕೆ ಡಿಸ್ಪೋಸಲ್ ನಾವು ಬಿಬಿಎಂಪಿಗೆ ಹಾಕೋದಿಲ್ಲ, ಅದಕ್ಕೆ ಬೇರೆ ವ್ಯವಸ್ಥೆ ಇದೆ, ಅವ್ರಿಗೆ ತಗೊಂಡೋಗಿ ಕೊಡ್ತೀವಿ, ಅವ್ರು ಅದನ್ನ ಡಿಸ್ಪೋಸ್ ಮಾಡ್ತಾರೆ.
1: ರೀಸೈಕ್ಲಿಂಗ್
0: ಇದು ರೀಸೈಕ್ಲಿಂಗ್ ಅಲ್ಲ,
1: ಡಿಸ್ಪೋಸಲ್ ಕೊಡ್ತೀರಾ?
0: ಹೌದು, ಅದ ನೀವು ಬ್ಯಾಟ್ರೀಸ್ ಯೂಸ್ ಮಾಡಕ್ ಆಗಲ್ಲ. ಒಂದ್ ಸೆಕೆಂಡ್, ನಾನು ನಾವು ಆಕ್ಚುಲಿ ರೀಚಾರ್ಜಬಲ್ ಬ್ಯಾಟ್ರಿ ಇದನ್ನು ಇಟ್ಕೊಂಡಿದೀವಿ, ನಾವು ಮಿಷನ್ ಇಟ್ಕೊಂಡಿದೀವಿ, ಬಟ್ ಕೆಲವುದನ್ನ ಯೂಸ್ ಮಾಡಕ್ಕೆ ಆಗೋದಿಲ್ಲ. ಬ್ಯಾಟ್ರಿ ಆಗಿದ ತಕ್ಷಣ ಬಿಸಾಕೋದು ಅಂತದ್ದು. ಈ ತರದ್ದು ಸಾಕಷ್ಟು ಈ ಎಲೆಕ್ಟ್ರಾನಿಕ್ ವೇಸ್ಟೇಜ್ ಮತ್ತೆ ಈ ಮೆಡಿಕಲ್ ವೇಸ್ಟೇಜ್ ಟ್ರೆಂಡ್ ಅದೇ ಇರೋದ್ರಿಂದ ಅದೊಂದು ಬಿಗ್ ಚಾಲೆಂಜ್. ಸೊ ಹಾಗಾಗಿ ನಾವ ಈ ಬಿಬಿಎಂಪಿನವ್ರಿಗೆ ಕೊಡೋದಿಲ್ಲ, ನಾವು ಅದನ್ನ ತಗೊಂಡವರೇ ಬೇರೆ ಇದ್ರೆ ಅವ್ರು ತಗೊಂಡ ಹ್ಯಾಂಡ್ ಓವರ್ ಮಾಡ್ತೀವಿ, ಅವ್ರು ಡಿಸ್ಪೋಸ್ ಮಾಡ್ತಾರೆ.
1: ಇದನ್ನ ಕೇಳಿದ ಕೇಳುಗರು ಸಹ ಕೆಲವೊಂದು ವಿಷಯಗಳು ಅನುಸರಿಸಲಿ ನಿಮ್ಮನ್ನ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್ ಕಾಲ್ ಮಾಡಿದ್ದಕ್ಕೆ.
0: ರಿಯಲಿ ಪ್ಲೆಷರ್ ಟಾಕಿಂಗ್ ಟು ಯು. ಇಟ್ಸ್ ಎ ವಂಡರ್ಫುಲ್ ಸಬ್ಜೆಕ್ಟ್. ದಿಸ್ ಇಸ್ ದಿ ಬಿಗ್ಗೆಸ್ಟ್ ಚಾಲೆಂಜ್ ಆಕ್ಚುಲಿ ಇಟ್ ಇಸ್ ಇನ್ ದಿ ವರ್ಲ್ಡ್. ವೇಸ್ಟ್ ಮ್ಯಾನೇಜ್ಮೆಂಟ್ ಇಸ್ ದಿ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಅಸ್.
1: ಥ್ಯಾಂಕ್ ಯು ಸರ್. ನಿಮ್ಮ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ.
0: ಥ್ಯಾಂಕ್ ಯು ವೆರಿ ಮಚ್.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.

ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2,000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ.

0: ಇಪ್ಪತ್ತಾರು ಸಾವಿರದ ಐನೂರು ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: ಮೂರು ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.
2: ಇರಲಿ ರಾಕ್ ಇರಲಿ, ಧ್ವನಿಯಲ್ಲಿದೆ ಜಾದು.
3: ನಿನ್ನೆ ತನಕ ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ.
2: ಮನಸ್ಸಿಗೆ ಮುಟ್ಟೋ ರಾಗ, ಎದೆಯಲ್ಲಿ ಹುಟ್ಟೋ ವೇಗ.
3: ಕುಂತ್ಲೇ ಸಿಕ್ಕಳು ಸುಮ್ ಸುಮ್ಮನೆ ನಕ್ಕಳು ಶೋಕ.
2: ಗಾಯಕ ಸಂಚಿತ್ ಹೆಗಡೆ ಮಾತು ಕೇಳೋಕೆ ಜೊತೆಯಾಗಿ ನೀವೀಗ.
3: ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ.
2: ಹಾಡು ಮಾತು ಹರಟೆಯ ಹೂರಣ ಸೆಪ್ಟೆಂಬರ್ ಒಂದರಂದು ಸಂಜೆ ನಾಲ್ಕು ಗಂಟೆಗೆ ಟ್ಯೂನ್ ಮಾಡಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಮಿಲನ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಾವನ್ ಕಾ ಮಹಿನಾ, ಲತಾ ಮಂಗೇಶ್ಕರ್ ಹಾಗೂ ಮುಖೇಶ್ ಅವರ ಗಾಯನದಲ್ಲಿ. ಇದೀಗ ಮತ್ತೊಂದು ಕರೆ. ನಮಸ್ತೆ.
1: ನಮಸ್ತೆ.
0: ನಮಸ್ತೆ ಸರ್, ನಿಮ್ಮ ಹೆಸರು?
1: ನಾವು ಬಾಹುಬಲಿ ಪ್ರಮುಖರಿ.
0: ಹಾ, ಏನ್ ಮಾಡ್ಕೊಂಡಿರೋ ತಾವು?
1: ಬ್ಲೈಂಡ್ ಇದೀವ್ರಿ.
0: ಹೌದಾ ಸರ್, ನಿಮಗೆ ಯಾವ ಗೀತೆ ಬೇಕಿತ್ತು?
1: ಗಜನಿ.
0: ಕೇಳ್ತಾ ಇರ್ತೀರಾ ಆಕಾಶವಾಣಿ? ಹಾ, ಯಾವ್ಯಾವ ಚಾನಲ್ ಕೇಳ್ತೀರಾ?
1: ಎಫ್ಎಂ ರೇಡಿಯೋ.
0: ಹೌದಾ ಸರ್. ಹಾ, ಎಲ್ಲಿರೋ ತಾವು?
1: ಜಮಖಂಡಿ ತಾಲೂಕು ಕಲಬುರ್ಗಿ.
0: ಹೌದಾ ಸರ್. ಹಾ,
1: ಬಾಗಲಕೋಟೆ.
0: ಹಾ, ಇವತ್ತಿಂದು ವಿಷಯದ ಬಗ್ಗೆ ಮಾತಾಡ್ತೀರಾ? ವೇಸ್ಟ್ ಮ್ಯಾನೇಜ್ಮೆಂಟ್, ಕಸ ನಿರ್ವಹಣೆ, ತ್ಯಾಜ್ಯ ನಿರ್ವಹಣೆ ಹೇಗೆ ನಡೆಯುತ್ತೆ ನೀವಿರೋ ಕಡೆ?
1: ನಾವು ಎರಡು ಬಕೆಟ್ ಇಟ್ಟಿದೀವ್ರಿ, ಕಸ ಬೇರೆ ಬೇರೆ ಮತ್ತೀವಿ.
0: ಹೌದಾ. ಹಾ, ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
1: ಆಟೋ ಬರ್ತೈತ್ರಿ, ಆಟೋ ಕಟ್ತೀವಿ.
0: ಹಾ, ಓಕೆ ಸರ್, ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಗಜನಿ ಚಿತ್ರದ ಗೀತೆ ನಿಮಗಾಗಿ ಪ್ರಸಾರ ಆಗುತ್ತೆ.
1: ಹಾ, ಥ್ಯಾಂಕ್ ಯು.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಗುಲ್ಮೊಹರ್ ಕಾರ್ಯಕ್ರಮ. ಸ್ಟುಡಿಯೋ ಸಮಯ 4:37. ಇದೀಗ ಮತ್ತೊಬ್ರು ಕರೆ ಮಾಡಿದ್ದಾರೆ. ಯಾರು? ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ನಿಮ್ಮ ಹೆಸರು?
1: ಶಾಂತಾಚಾರ್ ಬಡಿಗರ್ ಅಂತ, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲಾ.
0: ಏನ್ ಮಾಡ್ಕೊಂಡಿರೋದು ಸರ್ ತಾವು?
1: ನಾವು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತವ್ರಿ ಮೇಡಮ್.
0: ಹೌದಾ ಸರ್, ಕೇಳ್ತಾ ಇರ್ತೀರಾ ರೇಡಿಯೋ?
1: ಕೇಳ್ತಾರ ಮೇಡಮ್, ವರ್ಕ್ಶಾಪ್ ಇದೆಲ್ಲ, ವರ್ಕ್ಶಾಪ್ ಅಲ್ಲಿ ಎಫ್ಎಂ ಕೇಳ್ತಾ ಇರ್ತಾವ್.
0: ಹಾ, ನಿಮಗೆ ಯಾವ ಹಾಡ್ ಬೇಕಿತ್ತು? ಹಂಜುಲಿ ಚಿತ್ರದ್ದು ಢಲ್ ಗಯಾ ದಿನ ಕೇಳಿದ್ರಿ. ಮತ್ತೆ ನಮ್ಮ ಇವತ್ತಿನ ವಿಷಯ ಬಂದು ಕಸ ನಿರ್ವಹಣೆ, ತ್ಯಾಜ್ಯ ನಿರ್ವಹಣೆ. ಇದು ನಿಮ್ಮ ಮನೆಯಲ್ಲಿ ಹೇಗೆ ನಡೆಯುತ್ತೆ ಅಥವಾ ನಿಮ್ಮ ಸುತ್ತಮುತ್ತ ಹೇಗೆ ನಡೆಯುತ್ತೆ?
1: ಹಸಿ ಕಸ, ಒಣ ಕಸ ಅಂತ ಎರಡು ಬೇರ್ಪಡಿಸ್ತಾರೆ ಮೇಡಮ್. ಇಲ್ಲಿ ನಾನು ವರ್ಕ್ಶಾಪ್ ಇದೆ ಅಲ್ರಿ, ವರ್ಕ್ಶಾಪ್ ನಲ್ಲಿ ಪ್ಲಾಸ್ಟಿಕ್ ಕವರ್ ಗಳು ಬರ್ತಾವ್ರಿ, ಪ್ಲಾಸ್ಟಿಕ್ ಕವರ್ ಗಳು, ಪ್ಲಾಸ್ಟಿಕ್ ಕೀಲ್ಗಳು, ಪಾರ್ಸಲ್ ಬಂದಿರ್ತಾವ್ರಿ ಪ್ಯಾಕೆಟ್, ಅವನ್ನೆಲ್ಲ ಬೇರ್ಪಡಿಸ್ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಒಂದು ಗಾಡಿ ಬರುತ್ತೆ, ಗಾಡಿಯಲ್ಲಿ ಹ್ಯಾಕ್ ಕಳಿಸ್ತಾವ್ರಿ.
0: ದಿನಾನು ಬರತ್ತಾ?
1: ಎರಡು ದಿನಕ್ಕೊಮ್ಮೆ, ಎರಡು ದಿನಕ್ಕೆ ಬರುತ್ತೆ ಮೇಡಮ್. ಅದ್ರಲ್ಲಿ ಒಂದ್ ಚೀಲ ಗಂಟ್ಲಿ ಆಗಿರುತ್ತೆ, ಚೀಲ ಸ್ಟಾಕ್ ಮಾಡಿ ಇಟ್ಕೊಂಡು ಆ ಚೀಲದಲ್ಲಿ ಗಾಡಿಯಲ್ಲಿ ಹ್ಯಾಕ್ ಕಳಿಸ್ತಾರೆ ಮೇಡಮ್. ನಾವು ಅಲ್ಲೇ ಅಲ್ಲೇ ಒಗೆಯೋದಿಲ್ಲ, ಯಾಕಂದ್ರೆ ಪರಿಸರ ಹಾಳಾಗುತ್ತೆ. ಆಮೇಲೆ ದನ ಕರುಗಳು ತಿಂತಾವ, ತಿಂದು ಅವಕ್ಕೆ ತೊಂದರೆ ಆಗ್ತಾವು, ಪ್ರಾಣಿ ಪಕ್ಷಿಗಳು ತಿಂತಿರ್ತಾವ, ಅವನ್ ತಿಂದ ತೊಂದರೆ ಆಗ್ತಾವ ಅಂತಂದು ನಾವು ಅಲ್ಲೇ ಅಲ್ಲೇ ಹಾಕ ಬಿಸಾಕಲ್ಲ ಮೇಡಮ್, ಆ ಗಾಡಿಯಲ್ಲಿ ಹಾಕಿ ಸ್ಟಾಕ್ ಮಾಡಿ ಇಟ್ಕೊಂತೀವಿ, ಕಳಿಸ್ತಾರೆ.
0: ನೀವು ಎಲೆಕ್ಟ್ರಿಷಿಯನ್ ಸಹ ಅಂದ್ರಿ ಅಲ್ವಾ, ಎಲೆಕ್ಟ್ರಿಕ್ ವೈರ್ಸ್ ಅದೆಲ್ಲ ವೈರ್ಸ್ ಇದೆಲ್ಲ ಏನ್ ಮಾಡ್ತೀರಾ ನೀವು?
1: ವೈರ್ ಅಲ್ಲಿ ವೈರ್ ಇರ್ತಲ್ರಿ, ವೈರ್ ಹಳೆ ವೈರ್ನ ಶಾಪ್ ಹಾಕ್ತಾವ್ರಿ, ಕಾಪರ್ ಅಲ್ರಿ ನಮ್ದು, ಕಾಪರ್ ವೈರ್ ಇರ್ತದ್ರಲ್ಲಿ, ಆ ಕಾಪರ್ ಹಳೆ ವೈರ್ನ ಕೊಟ್ಟು ಹೊಸ ವೈರ್ ತಗೊಂಡ್ಬರ್ತಾವ್ರಿ ಮತ್ತೆ.
0: ಹೀಗೆ

0: ಓಕೆ ಸರ್, ಕರೆ ಮಾಡಿದ
1: ಅದಕ್ಕೆ ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತಲ್ಲ ರೀ ಮೇಡಮ್,
0: ಹೌದು,
1: ಅದನ್ನ ಕಂಪ್ನಿ ಅವ್ರ ತಗೊಂಡು ಹೋಗ್ತಾರಲ್ಲ, ಕಂಪ್ನಿ ಅಲ್ಲೇ ಡಿವೈಡ್ ಮಾಡಿ ಕಾಪರ್ ಪೇಪರ್ ಡಿವೈಡ್ ಮಾಡಿ ಕರೆಕ್ಷನ್ ಮಾಡ್ತಾರೆ.
0: ಮತ್ತೆ ನೀವು ಎಲ್ಲಿ ಕೊಂಡ್ಕೊಂಡ್ ಬರ್ತೀರೋ ಅಲ್ಲೇ ಕೊಟ್ಟು ಬರ್ತೀರಾ?
1: ಕೊಂಡ್ಕೊಂಡ್ ಬರ್ತಾರೆ, ದಾವಣಗೆರೆ ನಮ್ಗೆ ದಾವಣಗೆರೆ ಹತ್ರ ದಾವಣಗೆರೆ ಹೋಗ್ತಾ ಬರ್ತಾರೆ.
0: ಓಕೆ ಸರ್, ಥ್ಯಾಂಕ್ ಯು.
1: ಮೋಟರ್ ಎಲ್ಲ ಪಂಪ್ ಸೆಟ್ ರಿಪೇರಿ ಮಾಡ್ತಾವಲ್ರಿ ರೈತರು?
0: ಹೌದು. ಓಕೆ ಸರ್, ಹೀಗೆ ಕೇಳ್ತಾ ಇರಿ ಆಕಾಶವಾಣಿ.
1: ಓಕೆ ಮೇಡಮ್,
0: ಹಾ, ಕರೆ ಮಾಡಿದ್ದಕ್ಕಾಗಿ.
1: ನಾಳೆ 25ನೇ ವರ್ಷದ ರಾಂಬೋದು ಹುಟ್ಟುಹಬ್ಬದ ಇದಲ್ರಿ?
0: ಹೌದು ಹೌದು, 1ನೇ ತಾರೀಕು.
1: ನಾವು ಪಾಂಡ್ಸಪ್ಪ ಆಗಿದ್ದವ್ರಿ ಮೇಡಮ್ ರೇ, ನಾವು ಇದು ಮಾಡಿದ್ವಿ.
0: ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಓಕೆ ಓಕೆ,
0: ಹೀಗೆ ಕೇಳ್ತಾ ಇರಿ. ಹಾ
1: ಓಕೆ.
0: ಇದೀಗ ಪ್ರಸಾರ ಆಗಲಿದೆ ಹಂಜುಲಿ ಚಿತ್ರದ ಗೀತೆ.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2,000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.
2: ಗುಲ್ಮೋಹರ್ ಕಾರ್ಯಕ್ರಮ ಮುಂದುವರಿಯಲಿದೆ. ಇದೀಗ ಒಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100 ಅಥವಾ 500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಾ ಇದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಇದೀಗ ಮತ್ತೊಂದು ಕರೆ. ನಮಸ್ತೆ.
3: ನಮಸ್ತೆ ಮೇಡಮ್.
2: ಹಾ ನಮಸ್ತೆ. ನಿಮ್ಮ ಹೆಸರು?
3: ನಾನು ಶೋಭಾ ಅಂತ ಮೇಡಮ್, ಹಾಸನದಿಂದ.
2: ಹಾ, ಏನ್ ಮಾಡ್ಕೊಂಡಿರೋದು ತಾವು?
3: ಮೇಡಮ್, ನಾನು ಆರೋಗ್ಯ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮೇಡಮ್.
2: ಓಕೆ. ಯಾವ ಹಾಡು ಬೇಕಿತ್ತು ನಿಮಗೆ?
3: ಮೇರಿ ಜಂಗ್ ಫಿಲಂ ಇಂದ ಮೇಡಮ್, ಜಿಂದಗಿ ಹರ್ ಕದಮ್ ಅಂತ ಒಂದು ಸಾಂಗ್ ಇದೆ.
2: ಓಕೆ, ಖಂಡಿತ ಪ್ರಸಾರ ಮಾಡೋಣ. ಮತ್ತೆ ಇವತ್ತಿನ ವಿಷಯ ತ್ಯಾಜ್ಯ ನಿರ್ವಹಣೆ, ಇದರ ಕುರಿತಾಗಿ ಮಾತಾಡೋದಾದ್ರೆ ತಾವು?
3: ಮೇಡಮ್, ನಮ್ಮ ಮನೆಗಳಲ್ಲಾದ್ರೆ ಮೇಡಮ್ ವೆಟ್ ಮತ್ತೆ ಡ್ರೈ ಅಂತ ಸಪರೇಟ್ ಸಪರೇಟ್ ಮಾಡ್ಕೊಳ್ತೀವಿ. ಅದು ಕಾಮನ್ ಆಗಿ ಎಲ್ಲಾ ಕಡೆ ಮಾಡಂತದ್ದು. ನಮ್ದು ಇಲಾಖೆ ವೈಸ್ ಹೇಳೋದಾದ್ರೆ ಮೇಡಮ್, ನಮ್ಮಲ್ಲಿ ಸೆಗ್ರಿಗೇಟ್ ಮಾಡ್ತಾರೆ ಕಲರ್ ಕೋಡಿಂಗ್ ಅಲ್ಲಿ. ಕೆಲವೊಂದು ನೋಡಿ, ಕಾಟನ್ ಬ್ಯಾಂಡೇಜ್ ಗಳೆಲ್ಲ ಒಂದು ಯೆಲ್ಲೋ ಕವರ್ ಅಂತ ಕವರ್ ಅಲ್ಲಿ ಇದು ಮಾಡ್ತಿರ್ತೀವಿ, ಸೆಗ್ರಿಗೇಟ್ ಮಾಡ್ಕೋತೀವಿ. ಮತ್ತೆ ಪ್ಲಾಸ್ಟಿಕ್ ಗಳು ಮತ್ತೆ ಬೇರೆ ಬೇರೆ ಸಿರಿಂಜ್ ಗಳೆಲ್ಲ ಇರುತ್ತಲ್ಲ ಮೇಡಮ್, ಅದು ರೆಡ್ ಕಲರ್ ಅಂತ ಒಂದು ಕೋಡಿಂಗ್ ಇರುತ್ತೆ, ಅದಕ್ಕೆ ನಾವು ರೆಡಿ ಮಾಡ್ಕೊಳ್ತೀವಿ. ಅಂದ್ರೆ ಸಪರೇಟ್ ಮಾಡೋದು ಹೇಗೆ ಅಂತ ನಮ್ಮ ಇದರಲ್ಲಿ ಹೇಳ್ತಿದ್ದೀನಿ ನಾನು. ಮತ್ತೆ ಬ್ಲೂ ಅಂತಂದ್ರೆ ಗ್ಲಾಸ್, ಬಾಟಲ್ ಅವೆಲ್ಲ ಬರುತ್ತೆ ಮೇಡಮ್, ಆಸ್ಪತ್ರೆಗಳಲ್ಲಿ ಅವೆಲ್ಲ ಬರುತ್ತೆ. ಆ ತರ ಒಂದು ಬಯೋಮೆಡಿಕಲ್ ವೇಸ್ಟ್ ಅಂತ ನಮ್ಮಲ್ಲಿ ಮೇಂಟೈನ್ ಆಗ್ತಿರುತ್ತೆ ಮೇಡಮ್. ಇದು ಯಾಕೆಂದ್ರೆ ಇದು ನಮ್ಮ ಇಲಾಖೆ ವೈಸ್ ಹೇಳೋದಾದ್ರೆ, ಇದನ್ನ ನಾವು ಹೇಗೆ ಸೆಗ್ರಿಗೇಟ್ ಮಾಡೋದು ಅಂತ ನಿಮ್ಮ ಗಮನಕ್ಕೆ ತರ್ತಿರೋದು. ಯಾಕೆಂದ್ರೆ ಜನರಲ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ ವೆಟ್ನ ಎಲ್ಲಿಗೆ ಹಾಕ್ಬೇಕು, ಡ್ರೈನ್ ಎಲ್ಲಿಗೆ ಹಾಕ್ಬೇಕು ಅಂತ. ಬಟ್ ನಮ್ಮ ಇಲಾಖೆ ಅಂತಂದ್ರೆ ಅದು ತುಂಬಾ ದೊಡ್ಡ ಇದರಲ್ಲಿ ಸೆಗ್ರಿಗೇಟ್ ಆಗ್ತಿರುತ್ತೆ. ಅದನ್ನ ಒಬ್ರು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತಾನೆ ಒಬ್ರು ಮೇಂಟೈನ್ ಮಾಡ್ತಿರ್ತಾರೆ. ಅದನ್ನ ಹಾಗೆ ಸೆಗ್ರಿಗೇಟ್ ಆಗುತ್ತೆ ಮೇಡಮ್. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಅನ್ಕೊಂಡಿರ್ತಾರೆ ಇದೆಲ್ಲ ಹೇಗ್ ಹೋಗುತ್ತೆ ಹೊರಗಡೆಗೆ ಇಲ್ಲ ಅಂತ ಅನ್ಕೊಂಡಿರ್ತಾರೆ. ಅದಕ್ಕೆ ನಾನು ಇದು ಕೋಡಿಂಗ್ ಗಳು ಹೇಳ್ತಿದ್ದೀನಿ ಮೇಡಮ್. ಈ ತರದಲ್ಲಿ ನಾವು ವಿಲೇವಾರಿ ಮಾಡ್ತಿರ್ತೀವಿ
2: ಆಸ್ಪತ್ರೆಯಲ್ಲಿ. ಹೀಗೆ ನಡೆಯುತ್ತೆ,
3: ಆಸ್ಪತ್ರೆ ಈ ತರ ವಿಲೇವಾರಿ ಆಗುತ್ತೆ.
2: ಓಕೆ, ಮತ್ತೇನಾದ್ರೂ ಹೇಳಕ್ಕೆ ಇಷ್ಟಪಡ್ತೀರಾ?
3: ಅದೇ ಮೇಡಮ್, ಈಗ ಎಕೋ ಸಿಸ್ಟಮ್ ಇರುತ್ತಲ್ಲ ಮೇಡಮ್, ಎಲ್ಲ ಕಡೆ ಈಗ ಪರಿಸರ ಮಾಲಿನ್ಯ ಆಗೋದೆಲ್ಲ ಇದೇ ರೀತಿಲಿ. ನಾವು ಯಾವ ತರ ನಾವು ಸಪರೇಟ್ ಆಗಿ ನಾವು ಜೋಡಿಸಿ ಕಳಿಸ್ತೀವಿ ಆ ತರ ಮೇಂಟೈನ್ ಆಗ್ತಿರುತ್ತೆ. ಇಲ್ಲ ಅಂತಂದ್ರೆ ಅದರಿಂದ

0: ಕೂಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಯಾವ ತರ ಡಿಸ್ಪೋಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದು ಜಾಗ್ರತೆ ಇರುತ್ತೆ ಮೇಡಮ್ ಇದರಲ್ಲಿ. ಪ್ರತಿಯೊಬ್ಬ ನಾಗರಿಕ ಮಾನವಿಗೂ ಎಲ್ಲರಿಗೂ ಇದು ಅನ್ವಯಿಸುತ್ತೆ. ನಾವು ನೋಡಿದ ತಕ್ಷಣ ಬಿಟ್ಟು ಹೋಗೋದಲ್ಲ, ಅದನ್ನ ಒಂದು ಕಡೆ ಸಪ್ರೇಟ್ ಆಗಿ ಇಟ್ಟು ಹೋದ್ರೆ ಯಾರಿಗೂ ಇನ್ಫೆಕ್ಟ್ ಆಗಲ್ಲ ಅನ್ನೋ ಭಾವನೆ ಮೇಡಮ್.
1: ಖಂಡಿತ.
0: ಹಾ,
1: ಧನ್ಯವಾದಗಳು ಮಾಹಿತಿಗಾಗಿ.
0: ಥ್ಯಾಂಕ್ ಯು ಮೇಡಮ್.
1: ಹಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ನಿಮ್ಮ ಗೀತೆ ಪ್ರಸಾರ ಆಗುತ್ತೆ, ಹೀಗೆ ಕೇಳ್ತಾ ಇರಿ ಆಕಾಶವಾಣಿ.
0: ಓಕೆ, ಥ್ಯಾಂಕ್ ಯು.
2: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ, ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2,000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ, ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
3: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
2: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಗುಲ್ಮೊಹರ್ ಕಾರ್ಯಕ್ರಮ ಇನ್ನೇನು ಮುಗಿಸುವ ಹೊತ್ತು. ಸತೀಶ್ ಗೌಡ್ರು ಕಡುವಿನ ಹೊಸಹಳ್ಳಿ ಅರಕಲಗೂಡು ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ರು. ಮನೆ ಹಳ್ಳಿಯಲ್ಲೇ ಇರಲಿ, ನಗರದಲ್ಲೇ ಇರಲಿ, ಸ್ವಚ್ಛತೆ ಅಗತ್ಯವಾಗಿರಲಿ, ನಮ್ಮ ನಮ್ಮ ಮನೆಗಳಲ್ಲಿ ಕಸವನ್ನ ನಾವೇ ರಸವನ್ನಾಗಿ ಮಾಡುವ ವಿಧಾನಗಳು ಸಾಕಷ್ಟಿವೆ. ನಮ್ಮ ಮನೆಯೊಳಗೆ ಹೊರಗೆ ಸ್ವಚ್ಛವಾಗಿಟ್ಟುಕೊಂಡ್ರೆ ಊರು ಕೂಡ ಸ್ವಚ್ಛವಾಗುತ್ತೆ ಅಲ್ವಾ ಅಂತ ಹೇಳಿ, ಖಂಡಿತ ಹೌದು. ಹೆಚ್ ಎಲ್ ಬಸವರಾಜು ಪುಟ್ಟಗೆರೆ ಹೊಸಹಳ್ಳಿ ಮಾಡಾಳು ಅಂಚೆ. ಮೇಡಮ್ ನಮಸ್ತೆ. ಕಸ ಮರುಬಳಕೆ ಅಂದ್ರೆ ನಾವು ಪ್ಲಾಸವನ್ನ ಒಂದು ಚೀಲದಲ್ಲಿ ಹಾಕಿ ದೂರದಲ್ಲಿ ಅದನ್ನ ಇಟ್ಟು ಸುಟ್ಟು ಹಾಕ್ತೀವಿ. ಆದ್ರೆ ಇತರೆ ತ್ಯಾಜ್ಯ ಅಂದ್ರೆ ಎಲೆಗಳು, ಮರದ ತೊಗಟೆ, ಇವುಗಳನ್ನ ಸಂಗ್ರಹಿಸಿ ತೋಟದಲ್ಲಿ ಜೀವಾಮೃತದಲ್ಲಿ ಅವುಗಳ ಬಳಕೆ ಮಾಡ್ತೇವೆ. ಇದರಿಂದ ನೆರೆಯವರಿಗೂ ಬೇಜಾರು ಆಗೋದಿಲ್ಲ, ಹಾಗೆ ನಮ್ಮ ಹಳ್ಳಿಯನ್ನ ಸ್ವಚ್ಛ ಮಾದರಿ ಹಳ್ಳಿಯಾಗಿ ಮಾರ್ಪಾಡು ಮಾಡ್ತೀವಿ, ಧನ್ಯವಾದಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಜೊತೆಗೆ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನ ಕಳಿಸಿದ್ರು ರೂಪಾ ಪಾಂಡುರಂಗರಾವ್ ಶ್ರವಂತ ಚಿತ್ರದುರ್ಗದಿಂದ, ಸಿಂಧನೂರು ಸುರೇಶ್ ಬಳೂಟಕೆಯಿಂದ, ನಂಬರ್ ರನ್ನಿಂಗ್ ವಿತ್ 2916. ನಂತರ ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ ಸಂದೇಶವನ್ನ ಕಳಿಸಿದ್ರು. ಬಸವರಾಜ ಸಿಂಪಿ ಕಲ್ಬುರ್ಗಿಯಿಂದ ಮುರಳೀಧರ್ ಕುಲಕರ್ಣಿ ಅವರು ಸಂದೇಶವನ್ನ ಕಳಿಸಿದ್ರು. ನಂತರ ನಂಬರ್ ಎಂಡಿಂಗ್ ವಿತ್ 4873. ಜೊತೆಗೆ ಗೋವಿಂದ ಮೆನನ್ ಕೋಲಾರದಿಂದ ಸಂದೇಶವನ್ನ ಕಳಿಸಿದ್ರು. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಕರೆ ಮಾಡಿದ ಪ್ರತಿಯೊಬ್ಬ ಕೇಳುಗರಿಗೂ ಸಹ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಗುಲ್ಮೊಹರ್ ಕಾರ್ಯಕ್ರಮ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ.

0: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೇನ್ಬೋ ರಾಗ. ಪಾಪ್ ಇರಲಿ ರಾಕ್ ಇರಲಿ, ಧ್ವನಿಯಲ್ಲಿದೆ ಜಾದು.
1: ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ.
0: ಮನಸ್ಸಿಗೆ ಮುಟ್ಟೋ ರಾಗ, ಎದೆಯಲ್ಲಿ ಹುಟ್ಟೋ ವೇಗ. ಗಾಯಕ ಸಂಚಿತ್ ಹೆಗ್ಡೆ ಮಾತು ಕೇಳೋಕೆ ಜೊತೆಯಾಗಿ ನೀವೀಗ.
1: ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ.
0: ಹಾಡು ಮಾತು ಹರಟೆಯ ಹೂರಣ ಸೆಪ್ಟೆಂಬರ್ 1ರಂದು ಸಂಜೆ 4 ಗಂಟೆಗೆ ಟ್ಯೂನ್ ಮಾಡಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಇದೀಗ ಒಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100 ರಿಂದ 500 ರೂಪಾಯಿಗೂ ಮನೆಯವರನ್ನು ಕೇಳಬೇಕು.

ಆಕಾಶವಾಣಿ ವಿಜಯಪುರ ಕೇಂದ್ರ, ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು. ಸಮಯ 5:01:45. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೀವಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಂತೋಷಿ ಶಶಿಧರ್ ಕುಸೂರ್ ಹೇಳುವ ಆತ್ಮೀಯ ಶುಭ ಸಂಜೆ.

0: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
1: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
0: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
1: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
0: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
1: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
0: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
1: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
0: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.

ಈಗ ಕೇಳಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಉಲಿನಲಿ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2703400 ಅಥವಾ 2703350. ಎಸ್ಟಿಡಿ ಕೋಡ್ ಸಂಖ್ಯೆ 08352.

0: ಆತ್ಮೀಯರಿ, ಇವತ್ತು T20 ಮಹಿಳಾ ಕ್ರಿಕೆಟ್ ಟೂರ್ನಿಮೆಂಟ್ ನಡೀತಾ ಇದೆ ನಮ್ಮ ಭಾರತ ತಂಡಕ್ಕೆ, ಮಹಿಳಾ ಕ್ರಿಕೆಟ್ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ, ಹಾಗೇನೆ ಇವತ್ತು August 30 ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಪ್ಪ ಅಂತಂದರೆ, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಕೊಡುಗೆಯನ್ನು ಸ್ಮರಿಸ್ಲಿಕ್ಕೋಸ್ಕರ, ಹಾಗೇನೆ ಉತ್ತೇಜನವನ್ನು ನೀಡಲಿಕ್ಕೋಸ್ಕರ ಈ ದಿನವನ್ನು ಆಚರಣೆ ಮಾಡ್ತೀವಿ. ಮತ್ತೆ ಮೈಸೂರು ದಸರಾ ಗಜಪಡೆ, ಕರ್ನಾಟಕದಲ್ಲಿ ವಿಶೇಷವಾಗಿ ಮೈಸೂರಿನಲ್ಲಿ ಇದೇ ದಿನ August 30 ದಸರಾ ಗಜಪಡೆಯ ತಾಲೀಮು ಆರಂಭವಾದ ವಿಶೇಷ ದಿನವೂ ಕೂಡ ಆಗಿದೆ. ಜಾಗತಿಕವಾಗಿ August 30 ಅಂತಾರಾಷ್ಟ್ರೀಯ ತಿಮಿಂಗಿಲ ಅಂದರೆ ಶಾರ್ಕ್ ದಿನ ಅಂತಲೂ ಕೂಡ ಕರಿತೀವಿ. ಬನ್ನಿ ನಮ್ಮ ಫಸ್ಟ್ ಕಾಲರ್ ಮಾತಾಡೋಣ. ನಮಸ್ತೆ ನಮಸ್ತೆ, ಆಕಾಶವಾಣಿ ವಿಜಯಪುರ, ಹಲೋ
1: ಹಲೋ
0: ಹಲೋ, ನಮಸ್ತೆ.
1: ನಾವು ವಿಜಯಪುರದಿಂದ ಸುಧೀಂದ್ರ ರಾಘವೇಂದ್ರ ಚಕ್ರಾತಿ ಅಂತ.
0: ನಮಸ್ತೆ ಸರ್, ಹೇಳಿ, ಮಾತಾಡಿ.
1: ಇವತ್ತು
0: ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ
1: ದಿನ, ಹಾಗೇನೆ ದಿನ ಮೇಡಮ್. ಸಣ್ಣ ಕೈಗಾರಿಕೆ ಅಂತಂದ್ರೆ ಎಷ್ಟೋ ಜನ ಸಣ್ಣ ಕೈಗಾರಿಕೆ ಮೇಲೆ ಅವಲಂಬಿತರಾಗಿರ್ತಾರೆ, ಅದರಿಂದ ತಮ್ಮ ಉಪಜೀವನ ನಡೆಸ್ತಾರೆ. ಮತ್ತೆ ಕೇವಲ ದೊಡ್ಡ ದೊಡ್ಡ ನಗರಗಳಲ್ಲಿ ಸಣ್ಣ ಕೈಗಾರಿಕೆಗಳು ಮೀಸಲಿಡಬಾರದು, ಪ್ರತಿಯೊಂದು ಜಿಲ್ಲೆಗಳಲ್ಲಿಯೂ ಕೂಡ ಇದನ್ನು ವಿಸ್ತಾರ ಮಾಡಬೇಕು ಮೇಡಮ್. ಅಂದ್ರೆ ಆಯಾ ಸ್ಥಳೀಯ ಉದ್ಯೋಗಿಗಳಿಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ.
0: ಹೌದು.
1: ಆಮೇಲೆ ಅವರಿಗೆ ಯಾವ್ಯಾವ ಗೃಹ ಉದ್ಯೋಗನು ಸಣ್ಣ ಕೈಗಾರಿಕೆಯಲ್ಲೇ ಬರುತ್ತೆ.
0: ಹೌದು.
1: ಯಾರ್ಯಾರು ಯಾವ ಕೆಲಸದಲ್ಲಿ ಆಸಕ್ತಿ ಇದ್ದಾರೆ ನೋಡಿಕೊಂಡು ಅವರಿಗೆ ಆ ಕೆಲಸವನ್ನ ಕೊಡಬೇಕು, ಅವರಿಗೆ ಒಂದು ತರದ ಸಂಭಾವನೆಯನ್ನು ಕೊಟ್ಟರೆ ಅನುಕೂಲ ಆಗುತ್ತೆ ಮೇಡಮ್.
0: ಹೌದು ಹೌದು, ಖಂಡಿತ.
1: ಆಮೇಲೆ ಎರಡನೇದು, ಈಗ ವಿಶ್ವ ಗಜಪಡೆಯ ಅಂದ್ರೆ ಮೈಸೂರು ದಸರಾಕ್ಕೆ ಗಜರಾಜನನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಅವರಿಗೆ ತರಬೇತಿಯನ್ನ ಕೊಟ್ಟು ಚಿನ್ನದ ಅಂಬಾರಿಯನ್ನ ಅವರು ಎತ್ತಿ ಧರಿಸ್ಕೊಂಡು ಭವ್ಯ ಮೆರವಣಿಗೆಯಲ್ಲಿ ರಾಜ ಗಂಭೀರವಾಗಿ ಬರ್ತಾರೆ.
0: ಹೌದು.
1: ಎರಡು ಕಣ್ಣು ಸಾಲದು ನೋಡ್ಲಿಕ್ಕೆ.
0: ಹೌದು, ಖಂಡಿತ. ಹೌದು,
1: ಬಹಳ ಒಳ್ಳೆಯ ಒಂದು ದೃಶ್ಯ ಮೇಡಮ್ ಇದು.
0: ನೋಡಿದ್ದೀರಾ ತಾವು?
1: ಇಲ್ಲ ಇಲ್ಲ ರೀ, ನಾವು ದೂರದರ್ಶನದಲ್ಲೇ ನೋಡಿದ್ವಿ.
0: ಹೌದು, ಓಕೆ.
1: ಮೈಸೂರಿಗೆ ಹೋಗಿಲ್ಲ. ಅಂದ್ರೆ ದಸರೆಯ ಆನೆಗಳಿಗೆ ನಾವು ಸ್ವಾಗತವನ್ನ ಕೋರೋಣ.
0: ಹೌದು, ಓಕೆ.
1: ಇವತ್ತು
0: ಶಾರ್ಕ್ ತಿಮಿಂಗಲಗಳ ದಿನ ಇವತ್ತು, ಹಾಗೇನೆ
1: ಇವತ್ತು ವಿಶ್ವ ಶಾರ್ಕ್ ದಿನ. ತಿಮಿಂಗಲು, ತಿಮಿಂಗಲಗಳು ಅಂತ ಅಂದ್ರೆ ಸಮುದ್ರದಲ್ಲಿ ವಾಸ ಮಾಡ್ತವೆ ಮೇಡಮ್.
0: ಹೌದು ಹೌದು,
1: ನಾವು ನೋಡಿದ್ದೇವೆ ದೊಡ್ಡ ದೊಡ್ಡ ತಿಮಿಂಗಲಗಳನ್ನ ಕಾರವಾರದ ಸಮುದ್ರ ದಂಡೆಯಲ್ಲಿ ನೋಡಿದ್ದೇವೆ. ಒಂದು ಅವರಿಗೂ ಒಂದು ಬಲೆಯಲ್ಲಿ ಸಿಕ್ಕಿತ್ತು ಮೀನುಗಾರರಿಗೆ. ಎತ್ತರದವಾದಂತಹ ದೊಡ್ಡವಾದಂತಹ ತಿಮಿಂಗಲವನ್ನ ನಾನು ಚಿಕ್ಕಮ್ಮನಿದ್ದಾಗ ನೋಡಿದ್ದು.
0: ಓಕೆ.
1: ಅವು ಸಮುದ್ರದ ಆಸ್ತಿಗಳು ಮೇಡಮ್. ತಿಮಿಂಗಲಗೆ ಎಷ್ಟು ಶಕ್ತಿ ಇರುತ್ತೆ, ದೊಡ್ಡ ದೊಡ್ಡ ಬೃಹತ್ ಹಡಗುಗಳನ್ನ ನಾವು ಉಳಿಸುವಂತಹ ಶಕ್ತಿ ಅವಕ್ಕಿರುತ್ತೆ. ಹೇಳ್ತಾರೆ ಅಂದ್ರೆ ಕೆಲವೊಂದು ಶಾರ್ಕ್ ಮೀನುಗಳು ಮನುಷ್ಯನನ್ನೇ ನುಂಗಿ ಹಾಕ್ತವೆ ಅಂತ ಕೆಲವೊಂದು ಕತೆ ಕೇಳಿದ್ದೇನೆ.
0: ಹೌದು ಹೌದು ಹೌದು.
1: ಒಮ್ಮೊಮ್ಮೆ ಸಮುದ್ರದ ದಂಡೆಗೆ ಬರ್ತಿರ್ತವೆ ಅವು. ಮತ್ತೆ ಸಮುದ್ರದ ಆಳದಲ್ಲಿ ಸಿಗುವಂತಹ ಒಂದು ವಿಶೇಷ ಆಸ್ತಿ, ಕಡಲದ ಆಸ್ತಿ ಮೇಡಮ್ ಅವು.
0: ಹೌದು ಹೌದು.
1: ಅವು ತಿಮಿಂಗಲಗಳು ಅವು ಸಮುದ್ರದಲ್ಲಿ ವಾಸ ಮಾಡ್ತವೆ. ಹೀಗಾಗಿ ವಿಶ್ವ ತಿಮಿಂಗಲದ ದಿನಕ್ಕೂ ಕೂಡ ನಾವು ಶುಭಾಶಯ ಹೇಳೋಣ ಪಾಪ ಅವಕ್ಕು.
0: ಹೌದು ಹೌದು ಹೌದು. ಓಕೆ, ಸುಧೀಂದ್ರ ರಾಘವೇಂದ್ರ ಜಕಾತಿ ಅವರೇ, ನಮಸ್ತೆ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದ.
1: ಧನ್ಯವಾದಗಳು.
0: ಬನ್ನಿ ಒಂದು ಗೀತೆಯನ್ನ ಕೇಳ್ಕೊಂಡು ಬರೋಣ.

0: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
1: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
0: ಅನ್ನ ಚೆಲ್ಲಲು ನಿಮಿಷ ಸಾಕು,
1: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
0: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
1: ಅನ್ನ ಪರಬ್ರಹ್ಮನ ಸ್ವರೂಪ,
0: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
1: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
0: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
1: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
0: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

0: ರಾಷ್ಟ್ರೀಯ ಸಣ್ಣ ಕೈಗಾರಿಕೆ ಸ್ಥಾಪನೆಯಾಗಲಿಕ್ಕೆ ಪ್ರಮುಖವಾದಂಥ ವ್ಯಕ್ತಿಗಳು ಯಾರಪ್ಪ ಅಂತಂದರೆ ಡಾಕ್ಟರ್ ಸುಬ್ರಾಂಶು ಶೇಖರ್ ಆಚಾರ್ಯ. ಇವರು ಅಧ್ಯಕ್ಷರು ಮತ್ತು MD ಕೂಡ ಆಗಿದ್ದರು. ಬನ್ನಿ ನಮ್ಮ ನೆಕ್ಸ್ಟ್ ಕಾಲರ್. ನಮಸ್ತೆ ನಮಸ್ತೆ, ಹಲೋ ಹಲೋ ಹಲೋ, ನಮಸ್ತೆ. ಆಕಾಶವಾಣಿ ವಿಜಯಪುರ. ಹಲೋ
1: ಹಲೋ,
0: ನಮಸ್ತೆ. ಆಕಾಶವಾಣಿ ವಿಜಯಪುರ ಕೇಳ್ತಾ ಇದ್ದೀರಿ ಹುಲಿ ನಲಿ ನೇರ ಫೋನಿನ ಕಾರ್ಯಕ್ರಮವನ್ನ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರನ್ನು ಹೇಳಿ. ಮಲ್ಲಪ್ಪ ಚಿಕ್ಕಲಕಿಯವರು. ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಮಲ್ಲಪ್ಪ ಅವರೇ. ಹೌದಾ?
1: ಎಲ್ಲಾ ಕಾರ್ಯಕ್ರಮ ಕೇಳ್ತೀವಿ, ಜಾನಪದ ಸಂಗೀತ ಕೇಳ್ತೀವಿ, ಕಿಸಾನ್ ವಾಣಿ ಕೇಳ್ತೀವಿ, ರೈತರಿಗೊಂದು ಸಲಹೆ ಸಾಯಂಕಾಲ ರೀ.
0: ಕಿಸಾನ್ ವಾಣಿ ಸಾಯಂಕಾಲ, ಕಿಸಾನ್ ವಾಣಿ ಬೆಳಿಗ್ಗೆ ರೈತರಿಗೆ ಸಲಹೆ.
1: ಹೌದ್ರಿ ಮೇಡಮ್, ಎಲ್ಲಾ ಕಾರ್ಯಕ್ರಮ
0: ಎಲ್ಲಾ ಕಾರ್ಯಕ್ರಮ ಕೇಳ್ತಾ ಇರ್ತೀರಿ. ಓಕೆ,
1: ಬೆಳಿಗ್ಗೆ ಏನ್ 6 ಗಂಟೆಗೆ ಚಾಲು ಮಾಡ್ತೀವ್ರಿ. 8 ಗಂಟೆಗೆ ಮತ್ತೆ ಹಿಂದಿ ಹಾಕ್ತೈತ್ರಿ ಮೇಡಮ್, ಹಿಂದಿ ನ್ಯೂಸ್ ರೀ.
0: 11 ಗಂಟೆಗೆ
1: ಮತ್ತೆ 8:30 ಗಂಟೆಗೆ ಮತ್ತೆ ಕಾರ್ಯಕ್ರಮ ಇರ್ತಾವ್ರಿ.
0: ಹೌದು ಹೌದು ಹೌದು,
1: ಆಕಾಶವಾಣಿ ಯಾವತ್ತೂ ಕೇಳ್ತೀರಿ ಮೇಡಮ್. ಮತ್ತೆ ಇದಕ್ಕೂ ಬಂದಿದ್ದೀವ್ರಿ ನಾವು, ಆಕಾಶವಾಣಿ ಅಂದ್ರೆ ಬಿಜಾಪುರ ರೀ ಮೇಡಮ್. 20 ರೀ.
0: ಹೌದು,
1: ಅವಾಗ ಬಂದಿದ್ದೀವಿ ನಾವು, ಕಾರ್ಯಕ್ರಮ ಅಟೆಂಡ್ ಆಗಿದ್ದೀರಿ ಮೇಡಮ್. ನಿಮ್ ಕಾರ್ಯಕ್ರಮ ಎಲ್ಲಾನು ಚೆನ್ನಾಗಿ ನೋಡ್ಬಿಡ್ತಾರೆ ಮೇಡಮ್.
0: ಧನ್ಯವಾದಗಳು ಮಲ್ಲಪ್ಪ ಅವರೇ. ಇವತ್ತಿನ ವಿಷಯ ಕೇಳಿಸ್ಕೊಂಡಿದ್ದೀರಾ?
1: ಮೇಡಮ್,
0: ಇವತ್ತು ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ, ಹಾಗೇನೇ ಅಂತಾರಾಷ್ಟ್ರೀಯ ತಿಮಿಂಗಿಲ ಶಾರ್ಕ್ ದಿನವನ್ನ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತೆ ಮೈಸೂರು
1: ಕೈಗಾರಿಕೆ ದಿನ ರೀ.
0: ಹಾ,
1: ಮತ್ತೆ
0: ಅಂತಾರಾಷ್ಟ್ರೀಯ ತಿಮಿಂಗಿಲ ಶಾರ್ಕ್ ದಿನ, ಹಾಗೇನೆ ಮೈಸೂರು ದಸರಾ ಗಜಪಡೆ ಇವತ್ತು ಮೈಸೂರಿಗೆ ಬರ್ತಾ ಇದ್ದಾರೆ ಗಜಪಡೆ.
1: ಮೈಸೂರು ದಸರಾ ಮೇಡಮ್, ಬಾ ಚೆನ್ನಾಗಿ ಮಾಡ್ತಾರೆ ಮೇಡಮ್. ಮೈಸೂರು ದಸರಾ ಎಷ್ಟೊಂದು ಸುಂದರ
0: ನೋಡಿದೀರಾ ಮಲ್ಲಪ್ಪ ಅವರೇ? ದಸರಾ ಮೈಸೂರಿಗೆ ಹೋಗಿ
1: ಮೊದಲು ಹೋಗಿ ಬಂದಿರಿ ಮೇಡಮ್.
0: ಓಕೆ, ನೋಡಿದ್ದೀರಿ ಅಂತ ಆಯ್ತು.
1: ಚೆನ್ನಾಗಿ ಬಾರಿ ಆನೆ ಮೇಲೆ ಅಂಬಾರಿ ಕಂಡೆ ಬಾರಿ ಚಂದ್ರಿ ಮೇಡಮ್.
0: ನೋಡಕ್ ಎರಡ್ ಕಣ್ಣು ಸಾಲದು ಅಂತೀರಾ
1: ಮೇಡಮ್? ಪೂರ್ವಜರ ಕಾಲ ಹಿಡ್ಕೊಂಡು ಬಂದದ್ದೈತ್ರಿ ಮೇಡಮ್.
0: ಹೌದು ಹೌದು,
1: ಮೈಸೂರು ದಸರಾ ಅಂದ್ರೆ ರೀ ಜಗತ್ ಪ್ರಸಿದ್ಧ ರೀ ಮೇಡಮ್.
0: ಹೌದು ಹೌದು ಹೌದು,
1: ಕಾರ್ಯಕ್ರಮ ನೋಡ್ತಿರ್ತೀವಿ ಮೇಡಮ್.
0: ಓಕೆ ಮಲ್ಲಪ್ಪರೆ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ ಹೇಳಿ.
1: ನಮ್ಮ ಮನೆಯವರು ಒಂದ್ಯಾರು ಮೇಡಮ್.
0: ಹಲೋ
1: ಹಲೋ ಮೇಡಮ್.
0: ಹಾ ಹೇಳಿ. ಬೇಗ ಬೇಗ ಕೊಡಿ. ಬನ್ನಿ, ಇವರಿಗೋಸ್ಕರ ಒಂದು ಗೀತೆಯನ್ನ ಕೇಳ್ಕೊಂಡು ಬರೋಣ.

ಆತ್ಮೀಯರೇ, ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ NSIC 1955 ಭಾರತ ಸರ್ಕಾರದ ಸೂಕ್ಷ್ಮ ಮತ್ತು ಸಣ್ಣ ಮಧ್ಯಮ ಉದ್ಯಮಗಳ ಸಚಿವಾಲಯದಿಂದ ಸ್ಥಾಪಿಸಲ್ಪಟ್ಟು ಮಿನಿ ರತ್ನ ಸರ್ಕಾರಿ ಸಂಸ್ಥೆಯಾಗಿದೆ. ರಾಷ್ಟ್ರೀಯ ಸಣ್ಣ ಕೈಗಾರಿಕೆ ನಿಯಮ ಇದು 1955 ಸ್ಥಾಪಿತವಾಯಿತು. ಪ್ರಧಾನ ಕಚೇರಿ ಬಂದು ನವದೆಹಲಿಯಲ್ಲಿ ಇದೆ. ಹಾಗೆಯೇ

ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನ ಕೇಳ್ತಾ ಇದ್ದೀರಿ. ಉಲಿನಲಿ ನೇರ ಫೋನಿನ್ ಕಾರ್ಯಕ್ರಮವನ್ನ ಈಗಾಗಿದೆ. ನಮ್ಮ ಸ್ಟುಡಿಯೋದ ಸಮಯ 5:25.02. ಸಮುದ್ರದ ಪರಿಸರ ವ್ಯವಸ್ಥೆನ ಸಮತೋಲನದಲ್ಲಿ ಇಡಲಿಕ್ಕೆ ತಿಮಿಂಗಿಲಗಳು ಪ್ರಮುಖ

0: ಪಾತ್ರವನ್ನು ವಹಿಸ್ತವೆ. ಮಾನವನ ಹಸ್ತಕ್ಷೇಪ, ಸಮುದ್ರ ಮಾಲಿನ್ಯ ಮತ್ತು ಕಾನೂನುಬಾಹಿರ ಬೇಟೆಯಿಂದಾಗಿ ಅಳಿವಿನ ಅಂಚಿನಲ್ಲಿರುವ ಈ ಜಲಚರಗಳನ್ನು ರಕ್ಷಿಸುವ ಉದ್ದೇಶದಿಂದ ಈ ದಿನವನ್ನು ಜಾಗತಿಕವಾಗಿ ಆಚರಿಸಲಾಗುತ್ತದೆ. ನಮಸ್ತೆ, ಆಕಾಶವಾಣಿ ವಿಜಯಪುರ. ನಮಸ್ತೆ, ಹಲೋ ಹಲೋ, ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ ಸರ್, ಮಾತಾಡಿ.
1: ನಮಸ್ಕಾರ. ಈಗ ಯುವಕರಿಗೆ ಒಂದು ಒಳ್ಳೆಯ ಭವಿಷ್ಯ ನಿರ್ಮಿಸಿಕೊಳ್ಳಲು ಸ್ವಂತ ಉದ್ಯೋಗ ಮಾಡಲು ಸರ್ಕಾರ ಎಲ್ಲ ರೀತಿಯ ನೆರವನ್ನು ನೀಡಬೇಕು ಮತ್ತು ಅವರು ವೃತ್ತಿಯಲ್ಲಿ ಮುಂದುವರಿಸಿಕೊಂಡು ಹೋಗಲು ಸರಿಯಾದ ಜ್ಞಾನ ನೀಡಬೇಕು ಮತ್ತು ಸರಳವಾದ ರೀತಿಯಲ್ಲಿ ಅವರಿಗೆ ಸಾಲ ಸೌಲಭ್ಯ ಸಿಗುವಂತಾದರೆ ಯುವಕರು ಸರ್ಕಾರಿ ನೌಕರಿಗಾಗಿ ಅಲಿಯುವುದನ್ನು ಬಿಟ್ಟು ಸ್ವಂತ ಉದ್ಯೋಗ ಮಾಡಲು ಮುಂದೆ ಬರುವುದು
0: ಸಾಧ್ಯ.
1: ಇನ್ನು ತಿಮಿಂಗಲರು ಮನುಷ್ಯರಿಗಿಂತಲೂ ವಾಸಿ, ಯಾಕಂದ್ರೆ ತಿಮಿಂಗಲರು ನೀರಲ್ಲಿ ಇದ್ದು ಆ ನೀರಿನ ಹೊರಸನ್ನೆಲ್ಲ ತಿಂದುಕೊಂಡು ಅವು ಬೆಳೀತಾವೆ. ಆ ದೃಷ್ಟಿಯಿಂದ ನಾವು ಅವಕ್ಕಿಂತ ನಾವು ಮನುಷ್ಯರು ಕನಿಷ್ಠರು ಅಂತ ನಾನು
0: ಭಾವಿಸ್ತೇನೆ.
1: ಇವತ್ತೇನು ಮೈಸೂರಿಗೆ ಗಜಪಡೆ ಬರ್ತಾ ಇದೆ.
0: ಹೌದು ಸರ್, ಹೌದು.
1: ಆ ಗಜಪಡೆ ಸ್ವಾಗತಿಸಲು ಎಲ್ಲರೂ ಸಿದ್ಧರಾಗಿದ್ದಾರೆ. ಆ ಗಜಪಡೆಯಿಂದ ಸಾರ್ವಜನಿಕರಿಗೆ ಯಾವ್ದಾದ್ರು ತೊಂದರೆ ಆಗದ ಹಾಗೆ ಗಜಪಡೆಯವರು ನೋಡಿಕೊಳ್ಳುವುದು ಅತಿ ಅವಶ್ಯವಾಗಿದೆ. ನಮಸ್ಕಾರ.
0: ಓಕೆ ಸರ್, ನಮಸ್ತೆ. ಹೀಗೆ ಕರೆ ಮಾಡ್ತಾ ಇರಿ.
1: ನಮಸ್ಕಾರ.
0: ಆಕಾಶವಾಣಿ ವಿಜಯಪುರ. ಹಲೋ ಹಲೋ, ನಮಸ್ತೆ. ಒಂದ್ ಸ್ವಲ್ಪ ಜೋರಾಗಿ ಗಟ್ಟಿಯಾಗಿ ಮಾತಾಡಿ. ನಮಸ್ತೆ.

0: ಅಕ್ಕ ನೋಡು, ಹ್ಯಾಪಿ ಬರ್ತ್ಡೇ ಬ್ರೋ.
1: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
1: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
1: ನನ್ಗೆ ಗೊತ್ತಲ್ವಾ?
4: ಆರ್ಬಿಐ ಹೇಳುತ್ತೆ,
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ಆತ್ಮೀಯರೇ, ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಹುಲಿನಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ನಮಸ್ತೆ.
7: ನಮಸ್ತೆ. ಸಂತೋಷಿ.
6: ನಮಸ್ತೆ ಸರ್. ತಮ್ಮ ಹೆಸರು?
7: ಲಿಂಗಸ್ಕೂರ್ ತಾಲೂಕು ನವಲಿಯಿಂದ.
6: ಚಳ್ಳಮರದವರು.
7: ನಮಸ್ತೆ
6: ಸರ್, ಮಾತಾಡಿ ಸರ್.
7: ಈ ಸಣ್ಣ ಕೈಗಾರಿಕೆಗಳ ಬಗ್ಗೆ ಹೇಳ್ಬೇಕಂದ್ರೆ, ಇವತ್ತ ದೇವರು ಒಬ್ಬರಿಗೂ ಒಂದೊಂದು ಜ್ಞಾನವನ್ನ ಕೊಟ್ಟಿರ್ತಾನೆ. ಗಾಡ್ ಗಿಫ್ಟ್ ಅಂತ ನೋಡ್ರಿ. ಆ ಜ್ಞಾನವನ್ನ ಉಪಯೋಗಿಸ್ಕೋಬೇಕಾದ್ರೆ ಹಣ ಇರಲ್ಲ ಅವರಲ್ಲಿ. ಅದಕ್ಕ ಸರ್ಕಾರದ ಸಹಾಯ ಆತು, ಮತ್ತೆ ಅದರಿಂದ ಏನೊಂದು ಅಭಿವೃದ್ಧಿ ಆಗ್ಬೇಕಾದ್ರೆ, ಈಗ ನೋಡ್ರಿ ಎಷ್ಟೋ ಮಹಿಳೆಯರಾತು ಪುರುಷರಾತು, ಈಗ ಒಂದೊಂದು ಕಲೆಯನ್ನ ತಯಾರು ಮಾಡ್ಬೇಕಾದ್ರ ಹಣ ಬೇಕಾಗತ್ರಿ.
6: ಹೌದು.
7: ಅದನ್ನ ತಯಾರು ಮಾಡಿ ನಾವು
6: ಮಾರ್ಕೆಟಿಂಗ್
7: ದೊಡ್ಡ ದೊಡ್ಡ ಫ್ಯಾಕ್ಟರಿಗೆ ಮನೆಯಲ್ಲೇ ತಯಾರು ಮಾಡೋದ್ರಿಂದ ಮನೆ ಕೆಲಸನೂ ಆಗುತ್ತೆ, ಜೊತೆಗೆ ಆ ಕರಕುಶಲ ಕಲೆಯನ್ನ ನಾವು ಇತರಿಗೆ ಕೊಟ್ಟಂಗನ ಆಗುತ್ತೆ.
6: ಹೌದು ಹೌದು ಸರ್.
7: ಈಗ ದೊಡ್ಡ ದೊಡ್ಡ ಫ್ಯಾಕ್ಟರಿಗೆ ಹೋಗ್ಬೇಕಾದ್ರೆ ಆಗಲ್ಲ.
6: ಖಂಡಿತ
7: ಅಲ್ಲಿ ಮನೆ ಬಿಟ್ಟು ಹೋಗ್ಬೇಕಾಗ್ತದ.
6: ಹೌದು ಹೌದು.
7: ಮತ್ತೆ ಹಳ್ಳಿಯಿಂದ ದೂರ ಇದ್ರೆ ಬಹಳ ಸಮಸ್ಯೆಗಳು.
6: ಹೌದು.
7: ಈ ಸಣ್ಣ ಸಣ್ಣ ಕೈಗಾರಿಕೆಗಳಿಂದ ಎಷ್ಟೋ ಜನರಿಗೆ ಬಹಳ ಅನುಕೂಲ ಆಗ್ತದ್ರಿ. ಆ ಕರಕುಶಲ ವಶಲ ಕುಸರಿ ಕಲೆಗಳನ್ನು ನೋಡಿದಾಗ ಎಷ್ಟು ವಿಚಿತ್ರ, ಕಸದಿಂದ ರಸವನ್ನ ತಯಾರು ಮಾಡುವಂತ ಕಲೆ ಅವರಲ್ಲಿ
6: ಇರುತ್ತದೆ. ಹೌದು ಹೌದು
7: ಹೌದ್ರೆ.
6: ಹೌದು.
7: ಅದಕ್ಕ ಆ ಸಣ್ಣ ಕೈಗಾರಿಕೆಗಳಿಗೆ ಸ್ಫೂರ್ತಿ ಕೊಟ್ಟಾಗ ಅವ್ರಿಗೆ ಇನ್ನೇನಾಗುತ್ತೆ, ಲಾಭ ಬಂದಾಗ ನಾವು ಮಾಡ್ಬೇಕಪ್ಪ ಇದರಿಂದ ಜನರಿಗೆ ಒಳ್ಳೇದು ಮಾಡಿದಂಗಾಗುತ್ತೆ.
6: ಹೌದು.
7: ಮತ್ತೆ ನಮ್ಮ
6: ಕಲೆ
7: ಕೂಡ ಚೆನ್ನಾಗಿ
6: ನಮ್ಮ ಕಲೆಯನ್ನ.
7: ಹೌದು ಹೌದು, ಕಲೆ ಇರ್ತದ. ಅದ ಏನಲ್ಲ, ಹಲ್ಲಿದ್ದಲ್ಲ ಕಡಲೆ ಇಲ್ಲ, ಕಡಲೆ ಇದ್ದಲ್ಲ ಹಲ್ಲಿಲ್ಲ ಅನ್ನಂಗಿರುತ್ತೆ ಕೇಳ್ಕೊಳ್ಳಿರಿ.
6: ಹೌದು ಹೌದು ಸರ್, ಖಂಡಿತ
7: ಮಾಡ್ಬೇಕಂತಿರ್ತಾರ. ಹಣದ
6: ಹೌದು ಹೌದು.
7: ಗೃಹ ಕೈಗಾರಿಕೆಯಲ್ಲಿ ಸಾಕಷ್ಟು ಅದಾವ್ರಿ ಮಾಡ್ಬೇಕಾದ್ರೆ, ಕಂಬಾರಿಕೆ ಕುಂಬಾರಿಕೆ, ಚಿಕ್ಕ ಚಿಕ್ಕ ವಸ್ತುಗಳು ತಯಾರು ಮಾಡುವುದು. ಅವು ಸಿಟಿ ಬಂದ ಪೇಟೆಗೆ ಬಂದಾಗ ಮಾರ್ಕೆಟಿಗೆ ಬಂದಾಗ ಅಚ್ಚರಿ ಪಡಬೇಕು, ಎಷ್ಟೊಂದು ಜ್ಞಾನವನ್ನು ಉಪಯೋಗಿಸಿದಾರಲ್ಲ, ಈ ಸಣ್ಣ ಒಂದು ಕಲೆಯಲ್ಲಿ ಎಷ್ಟು ಹೂ ಹರಳಿದ ಹಾಗೆ ಮಾಡಿದಾರಲ್ಲ ಅಂತ ಹೇಳಿ ಅವ್ರಿಗೆ ಮನಕಾನಂದ ಆಗುತ್ತೆ. ದುಡ್ಡು ನೋಡಲ್ಲ ಅವರು.
6: ಹೌದು ಕಲೆ,
7: ಕಲೆಗೆ ಬೆಲೆ ಕೊಡ್ಬೇಕು.
6: ಹೌದು ಹೌದು ಖಂಡಿತ.
7: ಅಂದಾಗ ಮನುಷ್ಯನಿಗೆ ಏನಾಗ್ತದೆ, ಆದ್ರೆ ಈಗೆಲ್ಲರೂ ಸರ್ಕಾರಿ, ಇವತ್ ಏನಾಗಿದೆ ಸರ್ಕಾರಿ ನೌಕರಿ ಅದನ್ನ ಸಾಕು, ಅದ ಒಂದೇ ಮುಖ್ಯ ಆಗ್ಬಿಟ್ಟ ಪ್ರಮುಖ. ಹೌದಲ್ರಿ, ಎಲ್ಲರಿಗೆ ಸಿಗ್ಬೇಕಾದ್ರೆ ಎಲ್ಲಿಂದ ಸಿಗುತ್ತೆ ಹೇಳಿ ಈ ಜನಸಂಖ್ಯೆ ಸ್ಪರ್ಧೆಯಲ್ಲಿ. ಅದಕ್ಕ ಮನೆಯಿಂದ ಸಿಕ್ಕ್ರೆ ಅವ್ರವ್ರದ್ದು ಒಳ್ಳೇದ್ ಬಿಡ್ರಿ, ಆದ್ರೆ ಕರಕುಶಲ ಕಲೆಯನ್ನು ತಯಾರು ಮಾಡುವಂತ

0: ಗೃಹ ಕೈಗಾರಿಕೆ ಹೆಚ್ಚಿನ ಪ್ರೋತ್ಸಾಹ ಸರ್ಕಾರ ಕೊಡಬೇಕು, ಮತ್ತ ಜನಮನ್ನಣೆ ಅದಕ್ಕೆ ಸಿಗಬೇಕು, ಅಂದಾಗಿ ಇವು ಗೃಹ ಕೈಗಾರಿಕೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಬಹುದು ಅಂತಾರೆ.
1: ಹೌದು, ನಾವು ನೀವು ನಮ್ಮ ಕರ್ತವ್ಯ ಕೂಡ ಇದೆ ಕಲೆಯನ್ನ ಬೆಳೆಸಲಿಕ್ಕೆ,
0: ಬೆಳೆಸ್ಬೇಕು ಬೆಳೆಸ್ಬೇಕು. ಯಾಕಂದ್ರೆ ನನಗೆ ಈಗ ಇಲ್ಲಿ ಭೂಮಿ ಮೇಲೆ ಎಷ್ಟು ದಿನ ಅದಿನ ಮುಖ್ಯ ಇಲ್ಲ,
1: ಏನ್ ಮಾಡ್ತೀವಿ ಹೇಗಿದೆ
0: ಏನ್ ಮಾಡಿಕೊಟ್ಟೆ ಅನ್ನೋದು ಬಹಳ ಪ್ರಮುಖ.
1: ಹೌದು ಖಂಡಿತ, ಹೌದು ಹೌದು,
0: ತುಂಬಾ
1: ಸತ್ಯವಾದ ಮಾತು.
0: ಕೊಲ್ಲಬಾರದು,
1: ಹೌದು ಹೌದು ಹೌದು,
0: ಅದು ಅರಳಬೇಕು.
1: ಹೌದು,
0: ಅದನ್ನ ನೋಡಿ ಅಚ್ಚರಿ ಪಡ್ಬೇಕು ಜನ, ನನ್ನ ಜನ್ಮ ಹುಟ್ಟಿದಕ್ಕೂ ಸಾರ್ಥಕ ಆತಲ್ಲ ಅನ್ಬೇಕು. ಯೋಚನೆ ಮಾಡ್ತಾರೆ, ಅದು ಸಿದ್ಧಪಡಿಸುವುದರಲ್ಲಿ ಸಮಸ್ಯೆಗಳಂತ ಹಾಗೆ ಕೂತ್ಕೊಂಡ್ಬಿಡ್ತಾರೆ. ಸಮಸ್ಯೆ ಇರೋದ್ರಿ, ಯಾಕಂದ್ರೆ ಒಂದು ಮುಳ್ಳಿನ ಗಿಡದಲ್ಲಿ ಗುಲಾಬಿ ಹೂವು ಹೇಗೆ ಅರಳುತ್ತೆ ಹಾಗೆ ಜೀವನ ಇದ್ದೇ ಇರುತ್ತೆ.
1: ಹೌದು ಸರ್, ಹೌದು.
0: ಅದಕ್ಕೆ ಕಷ್ಟಪಟ್ಟರೆ ನಾವು ಈಗ ನಡೆಯುವಂತ ಮನುಷ್ಯ ಎಡುವುದು ಬೀಳುವುದು ಸಹಜ ಇದ್ದ, ಆದ್ರೆ ಹೆದರ್ ನಾವು ದೇವ್ರ ಮೇಲೆ ಭಾರ ಹಾಕಿ ಒಂದು ಜೀವನ ಸಾಗಿಸಿದ್ರೆ ಒಳ್ಳೇದಾಗ್ತದೆ, ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿದಂಗೆ ಆಗ್ತದೆ ಅಂತ ನಮ್ಮ ಅನಿಸಿಕೆ.
1: ನಮಸ್ತೆ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದ.
0: ಮಾತಾಡಿರ್ತಾರೆ, ಮಾತಾಡಲಿ ಸಂತೋಷ ಅವರೇ.
1: ಹೌದು ಸರ್, ಓಕೆ, ನಮಸ್ತೆ ಸರ್, ನಮಸ್ತೆ. ಬನ್ನಿ ಒಂದು ಗೀತೆಯನ್ನ ಕೇಳ್ಕೊಂಡು ಬರೋಣ.

0: ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ?
1: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ?
0: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
2: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
3: ನಮಸ್ತೆ. ಹಲೋ.
4: ನಮ್ಮ ಅಚ್ಚುಮೆಚ್ಚಿನ ನಿರೂಪಕಿಯರಿಗೆ ವಿಜಯಪುರ ಜಿಲ್ಲೆ ಹಿಂಡಿ ತಾಲೂಕು ಹಂಜಿ ಗ್ರಾಮದಿಂದ ಸುರೇಶ್ ಸುಗರ್ ಮಾಡುವ ಶುಭ ಸಾಯಂಕಾಲ.
3: ನಮಸ್ತೆ ಸುರೇಶ್ ಅವರೇ, ಹೇಗಿದ್ದೀರಿ? ಹಲೋ ಹಲೋ ಸುರೇಶ್ ಅವರೇ,
5: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
6: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
5: ಅನ್ನ ಚೆಲ್ಲಲು ನಿಮಿಷ ಸಾಕು,
6: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
5: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ವ್ಯವಹಣಿ ಇದೆ.
6: ಅನ್ನ ಪರಬ್ರಹ್ಮನ ಸ್ವರೂಪ,
5: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
6: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
5: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
6: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
5: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.
3: ಆಕಾಶವಾಣಿ ವಿಜಯಪುರ. ಹಲೋ ಹಲೋ ಹಲೋ ತಾವು ಕರೆ ಮಾಡಲಿಕ್ಕೆ ಬಳಸಬೇಕಾದಂಥ ದೂರವಾಣಿ ಸಂಖ್ಯೆಗಳು ಹೀಗಿವೆ: 270340 ಅಥವಾ 270350. ಎಸ್ಟಡಿ ಕೋಡ್ ಸಂಖ್ಯೆ 08352. ಹಲೋ ಹಲೋ ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
7: ಭಾಗ್ಯಶ್ರೀ
3: ಅವರು. ಎಲ್ಲಿಂದ? ವಿಜಯಪುರದಿಂದ. ಏನ್ ಮಾಡ್ಕೊಂಡಿರೋದು?
7: ಏನಿಲ್ರಿ ಮೇಡಮ್.
3: ಗೃಹಿಣಿ ಇದ್ದೀರಿ?
7: ಹೌದ್ರಿ ಮೇಡಮ್.
3: ಹಾ, ಮಾತಾಡಿ. ಇವತ್ತು ಕೇಳಿಸ್ಕೊಂಡಿದ್ದೀರಾ?
7: ಹಾ, ಕೇಳಿಸ್ಕೊಂಡಿದ್ದೆ.
3: ಮಾತಾಡಿ.
7: ಅದೇ ಇದು ಬಗ್ಗೆ ಅಲ್ರಿ,
3: ರಾಷ್ಟ್ರೀಯ ಸಣ್ಣ ಕೈಗಾರಿಕೆ ದಿನ, ಹಾಗೇನೆ ಶಾರ್ಕ್ ಡೇ, ತಿಮಿಂಗ್ಲಗಳ ದಿನ, ಹಾಗೇನೆ ಮೈಸೂರು ದಸರಾ ಗಜಪಡೆ. ಇವತ್ತು ಗಜಪಡೆಗಳೆಲ್ಲ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಹಲೋ
7: ಹಲೋ ರೀ ಮೇಡಮ್.
3: ಹಾ, ಮಾತಾಡಿ. ನಿಮ್ದು ರೇಡಿಯೋ ವಾಲ್ಯೂಮ್ ಮ್ಯೂಟ್ ಮಾಡಿಬಿಡಿ ಭಾಗ್ಯಶ್ರೀ.
7: ಓಕೆ ಮೇಡಮ್.

0: ಹಲೋ, ಮಾತಾಡಿ ಮಾತಾಡಿ ಬೇಗ.
1: ಹಾಂ, ಅದೇ ರೀ ಮೇಡಮ್, ದಸರಾ ಚೆನ್ನಾಗಿ ಚೆನ್ನಾಗಿ ದಸರಾ ಹಬ್ಬ ಖುಷಿ ಎಲ್ಲಾರಿಗೆ.
0: ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಭಾಗ್ಯಶ್ರೀ.
1: ಬ್ರೇಕ್ ಆಗ್ತಾ ಇದೆ.
0: ಮತ್ತೊಮ್ಮೆ ಕರೆ ಮಾಡಿ ಆಯ್ತಾ? ನಮಸ್ತೆ, ಆಕಾಶವಾಣಿ ವಿಜಯಪುರ.
2: ನಮಸ್ತೆ ಮೇಡಮ್, ಶ್ರೀಗಳಿಂದ ಬಸವರಾಜ್ ಉಡ್ಚಾರ ಮಾತಾಡ್ತೀನಿ.
0: ಬಸವರಾಜ್ ಅವ್ರು ಹೇಗಿದ್ದೀರಿ?
2: ಚೆನ್ನಾಗಿದ್ದೀರಿ ಮೇಡಮ್, ತಾವ್ರಿ?
0: ನಾವು ಚೆನ್ನಾಗಿದ್ದೀವಿ ಬಸವರಾಜ್ ಅವರೇ, ಮಾತಾಡಿ.
2: ಹೌದು ಮೇಡಮ್, ಬೃಹತ್ ಕೈಗಾರಿಕೆಗಳು ಮೇಡಮ್ ಇವತ್ತು ನಮ್ಮ
0: ಸಣ್ಣ ಕೈಗಾರಿಕೆಗಳು, ಬೃಹತ್ ಅಲ್ಲ ಸಣ್ಣ ಕೈಗಾರಿಕೆಗಳ ದಿನ
2: ಹೇಳ್ತೀನಿ ಮೇಡಮ್. ದೊಡ್ಡ ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ಕೋತೀನಿ ಮೇಡಮ್ ಇವತ್ತು. ಪ್ರತಿ ಜಿಲ್ಲೆ ತಾಲೂಕಿನಲ್ಲಿ ಕೂಡ ಸಣ್ಣ ಕೈಗಾರಿಕೆಗಳಿಗೆ ನಡೆಸ್ತಾ ಇದ್ದೀನಿ
0: ಮೇಡಮ್.
2: ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡಿದ್ರು ಮೇಡಮ್ ಅವರ. ಅವು ಕೆಲವೊಂದು ಮಡಿಗೆ ಮಡಿಕೆ ಕುಡಿಕೆಗಳು ಹಿಡ್ಕೊಂಡು ಮಾಡಿದ್ರು ಮೇಡಮ್. ಸಣ್ಣ ಕೈಗಾರಿಕೆಗಳು ಯಾಕಂದ್ರೆ ಬಂದ್ಬಿಟ್ಟು ಮೇಡಮ್, ಎಷ್ಟೋ ಕಬ್ಬಿಣ ಕೆಲಸಗಳು ಮೇಡಮ್ ಅವರ. ಕಬ್ಬಿಣ ಖರೀದಿ ಮಾಡಿ ಪಾಸ್ ಏರ್ ಪಾಸ್ ತಯಾರು ಮಾಡಿ ಮೇಡಮ್ ಇವತ್ತು ಎಷ್ಟು ಕಂಪನಿಗಳು ಕೊಡ್ತಾ ಇದಾರೆ ಮೇಡಮ್. ಮತ್ತು ಸಣ್ಣ ಕೈಗಾರಿಕೆಗಳು ಸಾಕಷ್ಟು ಜನರಿಗೆ ಕೆಲಸ ಕೊಡ್ತಾ ಇದಾರೆ ಮೇಡಮ್. ಮತ್ತು ಜನರಿಗೆ ಒಬ್ಬ ಹೆಣ್ಮಕ್ಳು ಕೆಲಸ ಕೊಟ್ಟರೆ ಮೇಡಮ್ ಇವತ್ತವರು, ಅದು ಒಂದು ಕೈಗಾರಿಕೆ ಇಲಾಖೆ ಬಂದ್ಬಿಡ್ತಾವ ಮೇಡಮ್. ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣವಾಗಿ ಬೆಳೀತಾ ಇದ್ದೀವಿ. ಇತ್ತೀಚಿನ ದಿನ ನೋಡ್ತಾ ಇದೀವಿ ಮೇಡಮ್, ಸಾಕಷ್ಟು ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ ಸಾಕಷ್ಟು ಜನ ಕೆಲಸ ಮಾಡಿರ್ತಾರೆ ಇವತ್ತು. ಸಣ್ಣ ಕೈಗಾರಿಕೆಗೆ ದೊಡ್ಡ ಬೃಹತ್ ಕೈಗಾರಿಕೆಗೆ ಇವತ್ತು ನಿರ್ಮಾಣ ಗೊಳ್ಳಿಸ್ತಾ ಇದ್ದಾರೆ ಮೇಡಮ್. ಅದರಿಂದ ನಮ್ಮ ಸರ್ಕಾರ ಜಾಸ್ತಿ ರೀ ಮೇಡಮ್. ಸರ್ಕಾರದ ಪರ್ಮಿಷನ್ ತಗೊಂಡ್ರೆ ಅದಕ್ಕೊಂದು ಜಾಸ್ತಿ ಹೇಳ್ಬೇಕಾಗ್ತದೆ ಮೇಡಮ್. ಅದ ಅದ್ರ ಪ್ರಕಾರ ಇವತ್ತು ನಾವು ಕೆಲಸ ಮಾಡಬೇಕಾಗ್ತದೆ ಮೇಡಮ್. ಕೈಗಾರಿಕೆಗಳು ಕಡಿಮೆ ಇದ್ದೀವಿ ಮೇಡಮ್. ಅಲ್ಲ, ಸಣ್ಣ ಕೈಗಾರಿಕೆಗಳು ಕಡಿಮೆ ಇದ್ದೀವಿ ಮೇಡಮ್. ಅವರ ಎಂ ಬಿ ಪಾಟೀಲ್ ಸಣ್ಣ ಕೈಗಾರಿಕೆ ಇದು ಬೃಹತ್ ಮತ್ತು ಸಣ್ಣ ಕೈಗಾರಿಕೆ ಸಚಿವರಾಗಿ ಇವತ್ತು ನಮ್ಮ ಜಿಲ್ಲೆಗೆ ಒಂದು ಮೈಸೂರು ಶಾಲೆ ಮೇಡಮ್. ಇನ್ನು ಜನರಿಗೆ ಕೆಲಸ ಕೊಡ್ತಾರೆ, ಕೆಲಸ ಮಾಡಿದ್ದಾರೆ ಮೇಡಮ್.
0: ಬಸವರಾಜ್ ಅವರೇ, ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ
2: ಮೇಡಮ್.
0: ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು. ಓಕೆ ಸರ್, ನಮಸ್ತೆ. ಹೀಗೆ ಕರೆ ಮಾಡ್ತಾ ಇರಿ, ಧನ್ಯವಾದ. ಆಕಾಶವಾಣಿ ವಿಜಯಪುರ.
3: ನಮಸ್ಕಾರ ಮೇಡಮ್.
0: ನಮಸ್ತೆ
3: ಮೇಡಮ್.
0: ನಮಸ್ತೆ ನಮಸ್ತೆ, ಹೇಗಿದ್ದೀರಿ?
3: ನಮಸ್ಕಾರ ಮೇಡಮ್.
0: ಹೇಗಿದ್ದೀರಿ ಕುಲಕರ್ಣಿ ಅವರೇ? ಮಾತಾಡಿ
3: ಮೇಡಮ್. ಭಾರತವು ಕೃಷಿ ಪ್ರಧಾನವಾದ ದೇಶ ಮೇಡಮ್. ಹಳ್ಳಿಗಳ ದೇಶ ಮೇಡಮ್ ಜಾಸ್ತಿ ಅಂದ್ರೆ ಮೇಡಮ್.
0: ಹೌದು ಹೌದು,
3: ಪ್ರತಿಯೊಂದು ವಸ್ತುಗಳೇನು ಸಣ್ಣ ಕೈಗಾರಿಕೆಯಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. ಈ ಮನೆಯ ಉದಾಹರಣೆಗೆ ಮೇಡಮ್, ಮನೆಯಲ್ಲಿ ಮ್ಯಾಚ್ ಬಾಕ್ಸ್ ತಯಾರು ಮಾಡೋದು, ಮೇಣಬತ್ತಿ ತಯಾರು ಮಾಡೋದು ಮೇಡಮ್,
0: ಆಮೇಲೆ
3: ಪಾಪಡ ತಯಾರು ಮಾಡ್ತೀವಿ ಮೇಡಮ್, ಲಿಜತ್ ಪಾಪಡ ಮಾಡ್ತೀವಿ ಮೇಡಮ್, ಮನೆಯಲ್ಲಿ ಕೊಡ್ತಿದ್ರು ಮೇಡಮ್.
0: ಹೌದು ಹೌದು, ಅದು ರಾಷ್ಟ್ರೀಯ ಮಟ್ಟದವರೆಗೆ ಬೆಳೆದು ನಿಂತಿದೆ ಇವಾಗ.
3: ಮತ್ತೆ ಆಮೇಲೆ ಕೃಷಿ ಪ್ರಧಾನ ರೈತನಿಂದ ಮನೆಯಲ್ಲಿ ಮೇಡಮ್, ಮನೆಯಲ್ಲಿ ಅಥವಾ ಹೊಲದಲ್ಲಿ ಮೇಡಮ್, ತೋಟದಲ್ಲಿ ಈಗ ನಾವು ಸಗಣಿ ಆಗಲಿ ಆಕಳು ಎಮ್ಮಿದ ಏನು ಬರುತ್ತೆ ಮೇಡಮ್, ಅದನ್ನ ಒಂದು ತಯಾರು ಮಾಡಿ ನಾವು ಏನ್ ಕೊಡ್ತೀವಲ್ಲ, ಅದು ಒಂದು ನಮ್ಮ ಸಣ್ಣ ಕೈಗಾರಿಕೆ ಇದ್ದಂಗೆ ಮೇಡಮ್. ಅದು ನಾವು ಪ್ರತಿಯೊಂದು ಕೈಗಾರಿಕೆಯಿಂದ ಮಾಡಿದ್ರೆ ಮೇಡಮ್ ಆಗ್ತಾ ಕೈಗಾರಿಕೆ ಪ್ರೋತ್ಸಾಹ ಕೊಡಬೇಕು ಮೇಡಮ್. ಎಣ್ಣದು ನಾವು ಸಣ್ಣ ಕೈಗಾರಿಕೆ ಏನು ಸ್ಟಾಲ್ ಹಾಕಿರ್ತಾವಲ್ಲಿ ಪ್ರೋತ್ಸಾಹ ಕೊಟ್ಟು ಅವರಿಗೆ ವಿಶೇಷವಾಗಿ ಒಂದು ತರಬೇತಿ ಕೊಟ್ಟರೆ ಇನ್ನೂ ಹೆಚ್ಚಿಗೆ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಮೇಡಮ್. ಆಮೇಲೆ ಎಣ್ಣೆದು ಮೇಡಮ್, ತಿಮ್ಮಿಂಗಲ ದಿನಗಳನ್ನು ಹೇಳಿದ್ರು ಮೇಡಮ್, ಇದು ಸಮುದ್ರ ಪ್ರಾಣಿ ಮೇಡಮ್, ಸಮುದ್ರ ವಸ್ತುಗಳನ್ನು ತಿಂದು ಏನಪ್ಪಾ ಅಂದ್ರೆ ತಾನು ಬದುಕಿ ತೋರಿಸಿ. ಈಗ ಮಾನವನ ಏನಂತಾರೆ ಮೇಡಮ್, ಅದನ್ನ ಬೇಟೆಯಾಗಿ ಪ್ರಾಣಿ ಅಳಿಯೋನೇ ಹಂಚಿಲ್ಲ ಮೇಡಮ್.
0: ಹೌದು ಹೌದು,
3: ಇದರಿಂದ ಏನಾಗ್ತದೆ ಅದನ್ನ ಸಂರಕ್ಷಣೆ ಮಾಡ್ಬೇಕು ಮೇಡಮ್. ಆಮೇಲೆ ವಿಶ್ವ ಇದು ಹೇಳಿದ್ರೆ ಗಜಪಡೆ ದಿನ ಅಂತ ಮೇಡಮ್,
0: ಇವತ್ತು ಗಜಪಡೆ ನಮ್ಮ ಮೈಸೂರಿಗೆ ಬರ್ತಾ ಇದೆ ದಸರಾ ಸಲುವಾಗಿ.
3: ಅದೇ ಹೇಳ್ತಾ ಮೇಡಮ್, ಈಗ ಏನಾಗ್ತದೆ ಮೇಡಮ್, ಮೈಸೂರು ಸಂಸ್ಕೃತಿ ನಗರ ಮೇಡಮ್, ಮೊದಲಿಂದ ನಮ್ಮ ರಾಜರ ಕಾಲದಿಂದ ಅದು ಸಂಸ್ಕೃತ ನಗರ ಅಂತ ಬೆಳೆದ್ರು ಮೇಡಮ್. ಮೈಸೂರು ದಸರಾ ಅಷ್ಟು ಕಾರ್ಯಕ್ರಮ ಮಾಡೋದು ಬೇರೆ ಯಾವ ಎಲ್ಲಿಯೂ ಮಾಡೋದ್ರು ಮೇಡಮ್. ಅದನ್ನು ಒಡೆಯರ ಕಾಲದಿಂದ ಸತತವಾಗಿ ಸಾಕ್ತಾನೆ ಇದೆ, ಮುಂದೆ ಸರ್ಕಾರ ಸಹಿತ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದೆ ಮೇಡಮ್. ಯಾಕಂದ್ರೆ ಮೈಸೂರು ಅರಮನೆ, ಮೈಸೂರು ಇದು, ಮೈಸೂರು ಚಾಮುಂಡಿ ಬೆಟ್ಟ ಮತ್ತಿವೆಲ್ಲ ನೋಡಿದ್ರು ಮೇಡಮ್, ನಮ್ಮ ಒಂದು ಹಳೆ ಕಾಲದ ಎಲ್ಲ ನೆನಪಾಗುತ್ತೆ ಮೇಡಮ್. ಅವ್ರು ಮೈಸೂರು ದಸರಾ ನೋಡುವುದೇ ಒಂದು ಹೆಮ್ಮೆ ಮೇಡಮ್. ಅವ್ರು ಈಗ ಅದ್ರ ಜೊತೆಗೆ ಏನು ಮೇಡಮ್, ಕನ್ನಮ್ಮಳೆ ಅಣೆಕಟ್ಟು ಅದರಲ್ಲೇ ಏನಂತ ಮೋಸಿಕೊಂಡು ವಿಶ್ವೇಶ್ವರನ್ನು ನೆನೆಸಬೇಕು ಮೇಡಮ್.
0: ಹೌದು ಹೌದು ಖಂಡಿತ,
3: ಇವತ್ತಿನವರೆಗೆ ಅವ್ರ ಹೆಸರು ನಮ್ಮ ಚಿರಸ್ಥಾಯಿಯೇ ಇದೆ ಮೇಡಮ್.
0: ಹೌದು ಹೌದು,
3: ಅದೊಂದು ಅದನ್ನು ಮಾಡಿದಾರೆ ಮೇಡಮ್. ಆಮೇಲೆ ಮೈಸೂರು ಇದು ಮಾಡಿದಾರೆ ಮೇಡಮ್, ಮೈಸೂರು ಸ್ಯಾಂಡಲ್ ಸೋಪ್ ಮಾಡಿದಾರೆ,
0: ಮೈಸೂರು ಸಿಲ್ಕ್ ಸೀರೆ.

0: ಹಾ ಮೇಡಮ್, ಗಂಧದ ಎಣ್ಣೆ ಮೇಡಮ್.
1: ಹೌದು, ಗಂಧದ ಎಣ್ಣೆ. ಹೌದು ಹೌದು.
0: ಅದರಿಂದ ಏನಾಗುತ್ತೆ ಮೇಡಮ್, ನಮ್ಮ ರಾಜ್ಯದಲ್ಲಿ ಏನು ಉತ್ಪಾದನೆ ಆಗುತ್ತೆ ಅಂದ್ರೆ ಕಚ್ಚಾ ವಸ್ತುದಿಂದ ಸ್ಟಾರ್ಟ್ ಆಗಿ ದೊಡ್ಡ ಕೈಗಾರಿಕೆ ಬೆಳೆದಿದೆ ಮೇಡಮ್.
1: ಹೌದು ಹೌದು, ಖಂಡಿತ.
0: ಆಮೇಲೆ ನಿನ್ನೆ ಮೇಡಮ್ ವಿಶ್ವ ಕ್ರೀಡಾ ದಿನ ಇತ್ತು ಮೇಡಮ್.
1: ಹೌದು ಹೌದು, ನ್ಯಾಷನಲ್
0: ಆಮೇಲೆ ನಿಮ್ಮ ರೇಡಿಯೋ ಸ್ಟೇಷನ್ ಇದು ಬಂತು ಮೇಡಮ್, ಕ್ರೀಡಾ ಸಜ್ಜಿ ರೊಟ್ಟಿ ಚೌಳಿಕೆ ಒಳಗೆ ನಿಮ್ದು ಕ್ರೀಡಾ ಬಗ್ಗೆ ಮಾತಾಡಿದ್ರು ಮೇಡಮ್. ಅದ್ರ ನೀವು ಮಾತಾಡಿದ್ರು ಮೇಡಮ್,
1: ನಾನು
0: ನೀವು ಮಾತಾಡಿದ್ರು ಮೇಡಮ್, ಸಜ್ಜಿ ರೊಟ್ಟಿ ಚೌಳಿಕೆ ಒಳಗೆ ಮೇಡಮ್.
1: ಹೌದು ಹೌದು ಹೌದು,
0: ಅಲ್ಲ ನೆನಪು ಮಾಡ್ಬೇಕಲ್ಲ ನಿಮ್ಗೆ, ನಿಮ್ಗೆ ನೆನಪು ಮಾಡ್ಬೇಕು ಮೇಡಮ್.
1: ಧನ್ಯವಾದ. ಓಕೆ ಕುಲಕರ್ಣಿ ಅವರೇ, ನಮಸ್ತೆ.
0: ನಮಸ್ತೆ ನಮಸ್ತೆ ನಮಸ್ತೆ.
1: ಬನ್ನಿ ಒಂದು ಗೀತೆಯನ್ನ ಕೇಳ್ಕೊಂಡ್ ಬರೋಣ.

0: ನನ್ ಕೈ ಬಿಡು, ದೂರ ಸರಿ.
1: ಮನೆ ತುಂಬಾ ಚುಟ್ಟಾಡುವ ದಿನ ಸಾಕಾಗ್ ಹೋಗು. ನೋಡಲ್ಲೇ ಪಪ್ಪು ಸಹಿತ
0: ಮೊದ್ಲೋಗಿ ಕೈಯಾಗಿನ ಚುಟ್ಟನ್ನ.
2: ಆಯ್ತು ಆಯ್ತು, ಇವತ್ತು ನನ್ ಕಣ್ ತೆರಿತು ಪುಟ್ಟ, ಇವತ್ತು ನನ್ ಕಣ್ ತೆರಿತು.
0: ನನ್ ಶಾನಿಯೇಪ್ಪ ಹಂಗ್ ಬಜನ.

ಇದುವರೆಗೆ ಉಲಿನಲಿ ನೇರ ಫೋನಿನ್ ಕಾರ್ಯಕ್ರಮನ ಆಲಿಸ್ತಾ ಇದ್ರಿ. ಕಾರ್ಯಕ್ರಮಕ್ಕೆ ಕರೆ ಮಾಡದಂತವರು ಸುಧೀಂದ್ರ ರಾಘವೇಂದ್ರ ಜಗತಿ ವಿಜಯಪುರದಿಂದ, ಮಲ್ಲಪ್ಪ ಚಿಕ್ಕಲ್ಕಿಯವರು ತಾಜ್ಪುರದಿಂದ, ಬಾಬುರಾವ್ ಕುಲಕರ್ಣಿಯವರು ವಿಜಯಪುರದಿಂದ, ನವಲಿಯಿಂದ ವೈಬಿ ಚಳ್ಳಮರದವರು, ಹಂಜಿಕೆಯಿಂದ ಸುರೇಶ್ ಅವರು, ವಿಜಯಪುರದಿಂದ ಭಾಗ್ಯಶ್ರೀ, ಸುರಗಿಹಳ್ಳಿಯಿಂದ ಬಸವರಾಜ್, ಹಾಗೆಯೇ ವಿಜಯಪುರದಿಂದ ಪ್ರಮೋದ್ ಕುಲಕರ್ಣಿಯವರು, ಇವರ ಎಲ್ಲರಿಗೂ ಕೂಡ ಧನ್ಯವಾದ. ಹಾಗೆಯೇ ಕೇಳುಗರಿಗೂ ಕೂಡ ಧನ್ಯವಾದ. ನಾನು ಇಷ್ಟೊತ್ತು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೆ ಸಂತೋಷಿ ಶಶಿಧರ್ ಕುಸೂರ್. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ಗುಂಡು ಕರಾಂಡೆ ಹಾಗೂ ರಮೇಶ್ ಬುಗುದಂ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ವಿಜಯಪುರ, ಸಮಯ 6:05. ಈಗ ಕೇಳಿ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ

ಪರಿಚಯ. ಈ ಸಂಜೆ 6:10 ಚಜ್ಜಿ ರೋಟಿ ಚವಳಿಕಾಯಿ ಕಾರ್ಯಕ್ರಮ ಪ್ರಸಾರವಾಗುವುದು. 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಜನಪದ ನಾಟಕವನ್ನ ಆಲಿಸಲಿದ್ದೀರಿ. ಈ ರಾತ್ರಿ 7:45 ದುಬೈನ ಅಂತಾರಾಷ್ಟೀಯ ಕ್ರಿಕೆಟ್ ಮೈದಾನದಲ್ಲಿ ಭಾರತ ಮತ್ತು ಥೈಲ್ಯಾಂಡ್ ದೇಶಗಳ ನಡುವೆ ಏಷ್ಯಾ ಟಿ20 ಮಹಿಳಾ ಕ್ರಿಕೆಟ್ ಟೂರ್ನಿಮೆಂಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನ ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಸಮಯ ಹೀಗಿದೆ: 7:30 ದಿಂದ 7:46 ದಿಂದ 8 ಗಂಟೆಯವರೆಗೆ ಮತ್ತು 9 ಗಂಟೆಯಿಂದ ಆಟದ ಮುಕ್ತಾಯದವರೆಗೆ ಕೇಳಬಹುದು.

ಇನ್ನು ನಾಳಿನ ಪ್ರಸಾರ ಕಾರ್ಯದಲ್ಲಿ 6:10 ವಂದನ ಭಕ್ತಿ ಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:35 ರೈತರಿಗೆ ಸಲಹೆ, 6:40 ಜನಪದ ಸಂಗೀತವನ್ನು ಆಲಿಸಲಿದ್ದೀರಿ.

ಇನ್ನು ನಾಳೆ ಬೆಳಗ್ಗೆ 7:15 ಭಾವಗೀತೆಗಳು, 7:45, 8:35 ಹಾಗೂ 9:30 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ನಾಳೆ ಬೆಳಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. 9:00 ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರವನ್ನ ಕೇಳಲಿದ್ದೀರಿ. ತದನಂತರದಲ್ಲಿ ವಿಶೇಷ ಮಿಶ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶ್ರಾವಣದ ಮಹತ್ವ, ಸ್ನೇಹ ಕುಲಕರ್ಣಿ ಅವರಿಂದ ಸೋದಾಹರಣ ಭಾಷಣ, ನಿರ್ವಹಣೆ ಮಾಲಾ ಸಾಮ್ರಾಣಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. ಇನ್ನು 3:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಲಿದ್ದೀರಿ.

ಇನ್ನು ನಾಳೆಯ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5 ಗಂಟೆಗೆ ಸವಿಗಾನ ಮಧುರ ಗೀತೆಗಳ ಗಾಯನ, 6:10 ಚಜ್ಜೆ ರೊಟ್ಟಿ ಚವಳಿಕಾಯಿ ಜೊತೆಗೆ ನೀತಿ ಕಥೆಯನ್ನ ಆಲಿಸಲಿದ್ದೀರಿ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಕೇಳುವಿರಿ. 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಯಂತ್ರೋಪಕರಣಗಳ ಮಹತ್ವ, ಈ ವಿಷಯ ಕುರಿತು ವಿಜಯಪುರದ ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಲಿದ್ದಾರೆ ಶಿದರಾಯ್ ಎನ್ ಸಾಳುಂಕೆ. ಇನ್ನು ನಾಳೆ ರಾತ್ರಿ 7:45 ಚಿತ್ರಗೀತೆಗಳು, 8:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 9:15 ರೀಜನಲ್ ವರ್ಷನ್ ಆಫ್ ಸ್ಪಾಟ್ಲೈಟ್ ಕನ್ನಡ ಅವತರಣಿಕೆ ಕೇಳಿಬರುವುದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಲಿಸಲಿದ್ದೀರಿ. 10:00 ಮೆಲೋಡಿ ಟೈಮ್ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:44. ಇನ್ನು ಕೆಲವೇ ಕ್ಷಣ 6:05 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸಲಿದ್ದೀರಿ.

0: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ಕೃಷ್ಣ, ಏ ಕೃಷ್ಣ.
2: ಏನಕ್ಕ ನೀಲಮ್ಮ, ಎಲ್ಲಿ ಹೊಂಟಿದಿ, ಏನ್ ಸುದ್ದಿ?
1: ಹೋಗ ನಿನ್ನ ಕೋಡಿ ಒಯ್ದು ನಾನು ನಿನ್ನ ಕೇಳಾಕತ್ತೀನಿ. ಏನನ ಅರಬಿ ಗಿರ್ಬಿ ಜೋರ್ದಾರ ಹಾಕೊಂಡು ಹೊಂಟಿಬಿಟ್ಟಿ ಅಲ್ಲೋ, ಎಲ್ಲೇ ಹೊಂಟಿ ಅನ್ನಂಗ ಅನಸ್ತೈತಿ. ಆದ್ರೂ ಹೋಗೋ ಮುಂದೆ ಕೇಳಬಾರ್ದು ತಾರ, ನೀನೇ ಹೇಳಿದ್ರೆ ಚಲೋ ಆಗ್ತೈತಿ ನೋಡು.
2: ಏ ನೀಲಮ್ಮ, ಕೇಳಿದಿ ಆದ್ರೆ ಒಳ್ಳೆ ಸುದ್ದಿನೇ ಕೇಳಿದೀನಿ ಬಿಡು. ಅದಕ್ಕೇನಿಲ್ಲ, ಇವತ್ತ ರಕ್ತದಾನ ದಿನ, ರಕ್ತ ಕೊಡಕ್ ಹೊಂಟಿನ ನಾನು.
1: ಅಯ್ಯಯ್ಯೋ ಅಯ್ಯಯ್ಯೋ, ಹೇಳಿದ್ದು ಬೇಸ್ ಮಾಡಿದಿ ನೋಡು. ನಂದು ಮೊಮ್ಮಗ ತೈ ತೈ ತೈ ತೈ ಕುಣಿಯಾಕತ್ತೈತಿ. ಅದೇನ ರಕ್ತ ಕೊಡ್ತಾರತ್ತಲ್ಲ, ನೀ ಹೇಳ್ದಂಗೆ ಹೇಳಾಕತ್ತಿತ್ತು. ತಮ್ಮ ಇದ್ದಿದ್ದು ಮೈಯಂದು ಒಂದು ಸಿಂಪಿ ರಕ್ತ ಒಟ್ಟು ಕೊಟ್ರ ಮುಂದೆ ಹ್ಯಾಂಗಪ್ಪ ದುಡಿದು ಹ್ಯಾಂಗ, ಮತ್ತು ಜೀವಕ್ಕೆ ಒಂದಿಟ್ಟು

0: ಏ ಆದ್ರ ಒಳ್ಳೆ ಸುದ್ದಿನಿ ಕೇಳಿದೀನಿ ಬಿಡು. ಅದಕ್ಕೇನಿಲ್ಲ, ಇವತ್ತ ರಕ್ತದಾನ ದಿನ, ರಕ್ತ ಕೊಡಕ್ ಹೊಂಟೀನಿ ನಾನು.
1: ಅಯ್ಯಯ್ಯೋ ಅಯ್ಯಯ್ಯೋ, ಹೇಳಿದ ಬೇಷ್ ಮಾಡಿದಿ ನೋಡು. ನಂದು ಮೊಮ್ಮಗ ತೈ ತೈ ತೈ ತೈ ಕುಣಿಯಾಕತ್ತೈತಿ. ಅದೇನ ರಕ್ತ ಕೊಡ್ತಾರತ್ತಲ್ಲ, ನೀ ಹೇಳ್ದಂಗ ಹೇಳಾಕತ್ತಿತ್ತು. ತಮ್ಮ ಇದ್ದಿದ ಮೈಯಂದು ಒಂದು ಸಿಂಪಿ ರಕ್ತ ಒಟ್ಟು ಕೊಟ್ರ ಮುಂದೆ ಹ್ಯಾಂಗಪ್ಪ ದುಡಿದ್ ಹೆಂಗ, ಮತ್ತು ಜೀವಂಕ ಒಂದಿಟ್ಟು ರಕ್ತ ಬೇಡ ಅಲ್ಲ. ಆ ರಕ್ತ ಕೊಟ್ರೆ ಏನಾಗ್ತೈತಿ, ಲಾಭ ನಮಗೇನು ಬರ್ತೈತೋ ಅಯ್ಯಪ್ಪ.
0: ಏಯವ್ವ, ನಾನು ಡಾಕ್ಟ್ರಿಗೆ ಕೇಳ್ಕೊಂಡೇ ಕೊಡಾಕತ್ತೀನಿ. ಕೊಡ್ಬೇಕಂತ ಹೇಳಿದಾರೆ ಡಾಕ್ಟರು. ಅದ್ರ ಮಹತ್ವನು ಕೂಡ ಅವರು ಡಾಕ್ಟರ್ ಹೇಳಿದ್ರು ಮೊನ್ನೆ.
1: ಏನಂತ,
0: ಒಂದು ರಕ್ತದಾನವು 3 ಜನರ ಜೀವ ಉಳಿಸ್ಲಕ್ಕ ಬಹಳ ಸಹಕಾರಿ ಆಗ್ತದಂತ. ಮತ್ತ ರಕ್ತಕ್ಕೆ ಯಾವುದು ಕೃತಕ ಪರ್ಯಾಯವಾಗಿರ್ತಕ್ಕಂತ ಅದನ್ನ ರೆಡಿ ಮಾಡ್ಲಕ್ ಬರಲ್ಲ.
1: ಅಂದ್ರೆ ಮನುಷ್ಯನ ಮೈಯಾಗನೇ ಇರುತ್ತೆ ರಕ್ತ ತಯಾರಾಗಬೇಕು. ಹೊರಗಿಗೆಲ್ಲ ನಾವು ಅದು ಇದು ಇದು ಅದು ಬೆಳೆಸ್ತೇ ಹೋಗ್ತೇವಿ, ಕೈಲಿ ಆ ತಯಾರು ಮಾಡಿ ಈ ತಯಾರು ಮಾಡಿ ಹೋಗ್ತೇವಿ, ಹಂಗಿದು ಬರಂಗಿಲ್ಲ ತೀಯಲ್ಲ.
0: ಹೌದು, ಮತ್ತ ಆರೋಗ್ಯವಂತ ವ್ಯಕ್ತಿ ದೇಹದಾಗ ದಾನ ಮಾಡಿದ ರಕ್ತ ಇರ್ತೈತಲ್ಲ, ಅದು ಕೆಲವೇ ವಾರಗಳೊಳಗ ಉತ್ಪತ್ತಿ ಆಗ್ತಂತ.
1: ಅಲ್ಲಪ್ಪ, ಮತ್ತ ಅದು ಉತ್ಪತ್ತಿ ಆಗ್ಬೇಕಂತಂದ್ರ ಏನ್ ತಿನ್ಬೇಕಂತ?
0: ದಿನಾಲು ಸರಿಯಾದಂತ ವ್ಯಾಯಾಮ ಮಾಡುದು, ಹಣ್ಣು ತಿನ್ನುವುದು, ಹೌದಾ, ತರಕಾರಿ ತಿನ್ನುವುದು, ಉತ್ತಮವಾದಂತ ಆಹಾರವನ್ನ, ಎಲ್ಲಾ ವಿಟಮಿನ್ಸ್ ಇದ್ದಿರತಕ್ಕಂತ ಫ್ರೂಟ್ ಆಗ್ಲಿ, ಇಂಥವು ತಿನ್ನೋದ್ರಿಂದ ನಮ್ಮ ಶರೀರದೊಳಗ ಬಹಳಷ್ಟು ನಾವು ರಕ್ತವನ್ನಾಗ್ಲಿ ನಮ್ಮ ದೈಹಿಕ ಸದೃಢತೆ ಆಗ್ಲಿ ಇದನ್ನ ಕಾಪಾಡ್ಕೊಳ್ಬಹುದು. ಹಂಗಾಗಿ ನಮ್ಮ ಡಾಕ್ಟರ್ ಹೇಳಿದಾರ ಪ್ರತಿ 3 ತಿಂಗಳಿಗೊಮ್ಮೆ ನಾವು ರಕ್ತ ಕೊಡ್ಬೋದಂತ.
1: ಯೋ ಯೋ ವಾಶಿವನ, 3 ತಿಂಗಳಿಗೆ ಒಮ್ಮೆ ಕೊಡುದ? ಮತ್ತ ಕೊಟ್ಟಿಂದ ಅವೆಲ್ಲ ಹೇಳಿದ್ರೆ ತಿನ್ನೋಣ, ದೌಡ್ ರಕ್ತ ತಯಾರಾಗ್ತೈತೆ ಏನೇಪ ಕೃಷ್ಣ.
0: ಹೌದು, ಮತ್ತ ಹಾಗೆ ಆಗ್ತದ. ನಾವು ಎಲ್ಲಾ ವಿಟಮಿನ್ಸ್ ಇದ್ದಿರ್ತಕ್ಕಂತ ಆಹಾರ ಸೇವನೆ ಮಾಡೋದ್ರಿಂದ ಸರಿಯಾಗಿ ರಕ್ತ ಬರ್ತದವ. ಮತ್ತ ಬಹಳಷ್ಟು ಮಹತ್ವದ ರಕ್ತ ಕೊಡುದು.
1: ಎಂತವ್ರಿಗೆ ಕೊಡ್ಬೇಕಪ್ಪ ಇದು ರಕ್ತ? ಎಲ್ಲಿ ಕೊಡ್ಬೇಕು? ಅದಕ್ಕೆ ಏನರ ಇಂಥದ ಒಂದು ಜಾಗ ಐತೇನೋ ಕೊಡುದು?
0: ಹೌದು, ಮತ್ತ ಅದಕ್ಕಾಗಿ ಬ್ಲಡ್ ಬ್ಯಾಂಕ್ ಗಳು ಇರ್ತಾವ.
1: ಹ್ಮ್,
0: ಮತ್ತ ಸರ್ಕಾರಿ ಆಸ್ಪತ್ರೆಗಳಾಗ್ಲಿ ಅಲ್ಲಿ ಇಲ್ಲಿ ಕೊಡಬಾರ್ದ.
1: ಹ್ಮ್ ಯಪ್ಪ, ಅದಕ್ಕ ಹೇಳಿನಿ ನನ್ನ ಮೊಮ್ಮಗನಿಗೆ ಹೇಳಿನಿ, ಎಲ್ಲರೂ ಹೋಗಿ ಎಲ್ಲರು ಕೊಟ್ಟಿತ್ತ ಹೇಳಿ. ಒಂದು ಕೆಲಸ ಮಾಡ್ತಮ್ಮ ನೀ ಕೃಷ್ಣ, ಅವನ್ನ ನಿನ್ನ ಸಂಗಾಟ ಕರ್ಕೊಂಡು ಹೋಗು.
0: ನೋಡು, ಈ ರಕ್ತದಾನದಿಂದ ಸಾಮಾನ್ಯವಾಗಿ ಯಾವುದೇ ಹಾನಿ ಆಗಲ್ಲ ಯಾನವ. ಮತ್ತ ಪ್ರತಿಯೊಬ್ಬರು ಆರೋಗ್ಯವಂತಾಗಿ ಮತ್ತ ವ್ಯಕ್ತಿಯು ನಿಯಮಿತವಾಗಿ ಸರಳವಾಗಿ ಜೀವನ ನಡೆಸಬೇಕಪ್ಪ ಅಂತಂದ್ರ ಕೊಟ್ರಿ ಏನ್ ತಪ್ಪಿಲ್ಲ. ಆದ್ರೆ ಯಾವುದಕ್ಕೂ ಡಾಕ್ಟರನ್ನ ಸಲಹೆ ಪಡೆದುಕೊಂಡು ನಾವು ರಕ್ತವನ್ನ ದಾನ ಮಾಡಬಹುದು. ನಾವು ಕೊಟ್ಟಿರ್ತಕ್ಕಂಥ ರಕ್ತ ಇನ್ನೊಬ್ಬರಿಗೆ ಪ್ರೇರಣೆಯಾಗಿ ಅವರ ಆರೋಗ್ಯವನ್ನ ಉಳಿಸ
1: 3 ಜನರಿಗೆ ಯೂಸ್ ಆಗ್ತೈತ.
0: ಹೌದೌದು,
1: ಅದು ಜೀವಕ್ಕ ಉಪಯೋಗ ಆಗ್ತೈತ ಅಂದಿ ನೋಡಪ್ಪ.
0: ಹೌದು ನೋಡವ, ಎಷ್ಟೋ ಸ್ಲೋಗನ್ ಹಾಕಿರ್ತಾರ ಅಲ್ಲಿ ಇಲ್ಲಿ, ರಕ್ತ ಕುಡಿ ಜೀವ ಉಳಿಸಿ ಪ್ರೀತಿಯನ್ನ ಹಂಚಿ ಅಂತ. ಮತ್ತ ನಿಮ್ಮ ರಕ್ತದ ಹನಿ ಮತ್ತೊಬ್ಬರ ಬದುಕಿಗೆ ನಗು
1: ಆಗಲಿ,
0: ರಕ್ತದಾನ ಮಾಡಿ ಮಾನವೀಯತೆಯನ್ನ ಬೆಳೆಸಿ ಅಂತ. ಮತ್ತ ನಿಮ್ಮ ದಾನವೇ ಯಾರಿಗೋ ಹೊಸ ಜೀವನ ಅಂತ. ರಕ್ತದಾನವು ಕರ್ತವ್ಯವಲ್ಲ ನಿಲವಕ, ಮಾನವೀಯ ಒಂದು ಹೊಣೆಗಾರಿಕೆ ಅದ. ಮತ್ತ ಒಂದು ನಿರ್ಧಾರ ಅನೇಕ ಜೀವಗಳಿಗೆ ಆಧಾರ ಆಗ್ತದಂಗೆ, ಹಂಗೆ ಒಂದು ಇನ್ನೊಬ್ಬರು ಬದುಕಿನೊಳಗ ದೊಡ್ಡ ಒಂದು ಆಶಾಕಿರಣ ಆಗ್ತದ. ಮತ್ತೆ ಎಷ್ಟೋ ಜನರು ನೋಡು ರಕ್ತ ಇಲ್ಲದೆ ಎಷ್ಟೋ ಸಾವು ನೋವುಗಳು ಸಂಭವಿಸ್ತಿರ್ತಾವ.
1: ಯಪ್ಪ, ನಾನು ಒಂದು ಇಟು ಅಟು ಇಟು ಅಟು ಇಟು ಸಾಲಿಯಿಂದ ಹೈದಿನಿ, ಒಂದಿಟ್ಟು ಕಿವಿಗೆ ಬಿದ್ದಾವು ಸಣ್ಣಕ್ಕಿದ್ದಾಗ. ನೀ ಹೇಳ್ದಂಗ ಬರೋಬ್ಬರಿ, ಯಾಕಂದ್ರ ರಕ್ತ ಕೊಡೋದ್ರಿಂದ ಒಬ್ರಿಗೆ ಉಪಯೋಗ ಆಗ್ತೈತಿ ಅಂತಂದ್ರ ಅದಕ್ಕೆ ದಾನದಲ್ಲಿ ರಕ್ತದಾನನು ಒಂದು ಶ್ರೇಷ್ಠವಾದ ದಾನ ಅಂಥೇಳಿ ಅಂದಾರಪ್ಪ. ಗೊತ್ತಾಯ್ತು ನನಗೆ. ಇನ್ ಮ್ಯಾಗ ಏನು ಮಾಡು, ನನ್ನ ಮೊಮ್ಮಗನಿಗೆ ಕರ್ಕೊಂಡು ಹೋಗು. ಮತ್ತೆ ಹೆಣ್ಮಕ್ಳು ಕೊಟ್ರೆ ನಡೀತೈತಿ ಏನಪ್ಪ?
0: ಹೌದು, ಅವರು ಕೂಡ
1: ಕೊಡ್ಬೋದು.
0: ಹೌದು, ಡಾಕ್ಟರ್ ಸಲಹೆ ಪಡೆದುಕೊಂಡು ಅವರು ಕೊಡ್ಬೋದು. ಮತ್ತೆ ಎಲ್ಲೋ ಅಪಘಾತ ಆಗಿರ್ತಾವ, ಮತ್ತ ಈ ಶಸ್ತ್ರಚಿಕಿತ್ಸೆ ಸಂದರ್ಭದೊಳಗ, ಮತ್ತ ಹೆರಿಗೆ ಸಂದರ್ಭದೊಳಗ, ಅನೇಕ ತುರ್ತು ಸಂದರ್ಭದೊಳಗ
1: ಒಟ್ಟು ರಕ್ತದಾನ ಮಾಡ್ಬೇಕು ಅಂತವ್ರಿ ಕೊಟ್ರೆ ಏನ್ ತಪ್ಪಿಲ್ಲ. ಆಯ್ತಪ್ಪ, ನೀ ಹೇಳ್ದಂಗ ಹಂಗ ಮಾಡ್ತೀನಿ. ನಾನು ಬರ್ತೀನಿ ನನ್ನ ಮೊಮ್ಮಗನ ಜೋಡಿ, 3 ಮಂದಿ ಸೇರಿ ಹೋಗುಣಲ್ಲ.
0: ರಕ್ತದಾನವೇ
1: ಜೀವನ ದಾನ.
0: ನಿಮ್ಮ ಒಂದು ರಕ್ತದಾನ,
1: ನಿಮ್ಮ ಒಂದು ರಕ್ತದಾನ
0: ಹಲವರ ಬದುಕಿನಲ್ಲಿ ಹೊಸ
1: ಕಿರಣ. ಅಯ್ಯಪ್ಪ ಏನ್ ಚಂದಪ್ಪ, ಏನ್ ಚಂದ, ಏನ್ ಚಂದ. ಕೇಳಿದ್ರೆ ಇಷ್ಟು ಚಂದ ಅನಿಸ್ತದ. ನಡಿ ನಡಿ, ಈಗ ಇಲ್ಲಿ ತನಕ ಬಂದೇವಿ, ಒಂದ್ ಕಪ್ ಚಾಗಿ ಏನ್ ಕುಡಿದು ಹೋಗುನತ್ತ.
0: ನಡಿ ನಡಿ.
1: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು
0: ಭಾರತೀ ಸುಣಗಾರ್,
1: ಪಿ ಡೊಳ್ಳಿ,

ತಹಳಬಹುದು. ಸಮಯ ಸಿಕ್ಕಾಗಲ್ಲ ಅದು ತನ್ನ ದೊಡ್ಡತನವನ್ನ ತೋರಿಸಿಕೊಳ್ಳಲು ಪ್ರಯತ್ನಿಸ್ತಾ ಇತ್ತು. ಅದರಿಂದಾಗಿ ಆ ಇರುವೆಗೆ ಕೆಲವು ದಿನಗಳಲ್ಲಿಯೇ ತಲೆ ತಿರುಕ ಎಂಬ ಅಡ್ಡ ಹೆಸರು ಬಂದ್ಬಿಡ್ತು. ಒಮ್ಮೆ ಆ ಕಾಡಿನಲ್ಲಿ ಬರಗಾಲ ಕಾಣಿಸ್ಕೊಳ್ತು. ಕಾಡಿನಲ್ಲಿದ್ದ ಪ್ರಾಣಿಗಳೆಲ್ಲ ಒಟ್ಟಾಗಿ ಸಭೆ ಸೇರಿ ಚರ್ಚೆ ಮಾಡಿ ದೂರದ ಕಾಡೊಂದಕ್ಕೆ ಹೋಗಲು ನಿರ್ಧರಿಸಿದ್ವು. ಇರುವೆಗಳ ಗುಂಪು ಕೂಡ ಆ ನಿರ್ಣಯವನ್ನ ಒಪ್ಕೊಳ್ತು. ಹೀಗೆ ಹಳೆಯ ಸ್ಥಳವೆಲ್ಲ ಬಿಟ್ಟು ಹೋಗಲು ಸಿದ್ಧತೆ ಮಾಡಿಕೊಂಡು ತಲೆ ತಿರುಕ ಇರುವೆ ಮಾತ್ರ ಈ ಸಮೂಹವನ್ನ ಬಿಟ್ಟು ಬೇರೆಯಾಗಿನೇ ಯೋಚನೆ ಮಾಡಿತು. ಈ ಇರುವೆಗಳ ಜೊತೆಯಲ್ಲಿ ಹೋದ್ರೆ ಸಿಕ್ಕಾಪಟ್ಟೆ ಹಾದಿ ಬಳಸಬೇಕಾಗ್ತದೆ, ಅಲ್ಲದೆ ಪ್ರಯಾಣವೂ ನಿಧಾನ. ಆದ್ರಿಂದ ನಾನು ಆನೆಗಳ ಹಿಂಡಿನ ಜೊತೆಗೆ ಹೋಗಬಹುದು. ಆಗ ನನಗೆ ದಾರಿ ನೇರವಾಗುವುದರಿಂದ ಪ್ರಯಾಣ ಬೇಗ ಆಗ್ಬಿಡುತ್ತದೆ ಅಂದ್ಕೊಳ್ತು. ಆಗ್ಲೇ ಪ್ರಯಾಣ ಹೊರಟಿದ್ದ ಆನೆಗಳ ಹಿಂಡೊಂದನ್ನ ಸಮೀಪಿಸಿ ಆನೆಗಳ ಹಿಂಡಿನ ನಾಯಕನ ಕಾಲನ್ನ ಏರಿ ಅದ್ರ ಮೇಲೆ ಕುಳಿತುಕೊಳ್ತು. ಇರುವೆ ಅಂದುಕೊಂಡಂತೆ ಆನೆಗಳ ದಾರಿ ನೇರವಾಗಿಯೇ ಇತ್ತು. ಆ ಆನೆಗಳು ತಮ್ಗೆ ಅಡ್ಡ ಬಂದ ಯಾವ ಮರಗಳನ್ನ ಲೆಕ್ಕಿಸದೆ ಉರುಳಿಸಿ ಮುಂದೆ ಒರಿತಾ ಇದ್ವು. ಅದನ್ನ ಕಂಡ ತಲೆ ತಿರುಕ ಇರುವೆ ತಾನು ಆನೆಗಳ ಜೊತೆ ಬಂದದ್ದು ಒಳಿತಾಯ್ತು ಅಂದುಕೊಂಡು ಒಳಗೊಳಗೆ ಖುಷಿ ಪಡ್ತಾ ಇತ್ತು. ಮುಂದೆ ದಾರಿಯಲ್ಲಿ ಒಂದು ಹೊಳೆ ಎದುರಾಯ್ತು. ಆನೆಗಳೆಲ್ಲ ನೀರಿಗೆ ಇಳಿದ್ಬಿಟ್ವು. ಹೊಳೆ ರಭಸವಾಗಿ ಹರಿತಾ ಇತ್ತು. ಆನೆಗಳ ಕಾಲನ್ನ ಕೊಚ್ಚುತ್ತಿದ್ದ ನೀರಿನ ವೇಗ ತಾಳಲಾರದೆ ಇರುವೆ ಜಾರಿ ಪ್ರವಾಹಕ್ಕೆ ಬಿದ್ದ್ಬಿಡ್ತು. ಆನೆಗಳು ಮುಂದೆ ಮುಂದೆಯೇ ಸಾಗಿದ್ವು. ನೀರಿನಲ್ಲಿ ತೇಲಿ ಬಂದ ಇರುವೆ ದಿಮ್ಮಿಯೊಂದನ್ನ ಹತ್ತಿ ಹೇಗೋ ಜೀವ ಉಳಿಸ್ಕೊಂಡು ತಾನು ಬಿಟ್ಟು ಬಂದ ದಡವನ್ನೇ ಮತ್ತೆ ಸೇರ್ಬಿಡ್ತು. ತಿರುಗಿ ಹೊಳೆ ದಾಟಲು ಅದಕ್ಕೆ ಯಾವ ಉಪಾಯವೂ ಹೊಳಿಲಿಲ್ಲ. ಬೇರೆ ದಾರಿ ಕಾಣದೆ ಇರುವೆಗಳ ಗುಂಪನ್ನೇ ಸೇರೋಣ ಅಂತ ಬಂದ ದಾರಿಯಲ್ಲಿ ಹಿಂತಿರುಗಿ ತನ್ನ ಹಳೆಯ ಗೂಡಿನ ಬಳಿಗೆ ಬಂದ್ಬಿಡ್ತು. ಆದ್ರೆ ಅಲ್ಲಿ ಒಂದು ಇರುವೆಯೂ ಕಾಣಲಿಲ್ಲ. ಅಯ್ಯೋ, ಎಂತಹ ಕೆಲಸವಾಗ್ಬಿಡ್ತು! ಆನೆಗಳ ಗುಂಪನ್ನ ಹಿಂಬಾಲಿಸುವಾಗ ಆನೆಗಳು ಎದುರಿಸಬಲ್ಲ ತೊಂದರೆಗಳನ್ನ ನಾನು ಎದುರಿಸಬಲ್ಲೆ ಅಂತ ಪರೀಕ್ಷೆ ಮಾಡಿಕೊಂಡಿದ್ರೆ ಇಂತಹ ದುಸ್ಥಿತಿ ನನಗೆ ಬರ್ತಾ ಇರಲಿಲ್ಲ ಅಂತ ಮರುಗ್ತಾ ತಲೆ ತಿರುಕ ಇರುವೆ ಕಾಡಿನಲ್ಲೆಲ್ಲ ಅಲ್ದಾಡ್ತು. ಹೀಗೆ ಅಲೆದಾಡುತ್ತಲೇ ಕೊನೆಗೊಂದು ದಿನ ಹೊಟ್ಟೆಗೆ ಆಹಾರವಿಲ್ಲೇ ಸತ್ತು ಹೋಗ್ಬಿಡ್ತು. ಶ್ರೋತೃಗಳೇ, ಕೇಳಿದ್ರಲ್ಲ ಕಥೆಯಿಂದ ಈ ಕಥೆಯ ನೀತಿ, ಯಾವುದೇ ಒಂದು ತೀರ್ಮಾನವನ್ನ ಕೈಗೊಳ್ಳೋಕ್ಕೂ ಮುನ್ನ ಅನೇಕ ಬಾರಿ ಯೋಚಿಸಿ ಕೈಗೊಳ್ಬೇಕನ್ನೋದು ಈ ಕಥೆಯ ನೀತಿ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನೀತಿ ಕಥೆಗೆ ಸ್ವಾಗತ, ಸುಸ್ವಾಗತ. ಒಂದ್ ಕಾಡಲ್ಲಿ ಇರುವೆಗಳ ಗುಂಪೊಂದಿತ್ತು. ಇರುವೆಗಳು ತಮ್ಮ ಗುಂಪಿನಿಂದ ಅತ್ತಿತ್ತ ಕದಲ್ದೆ ಯಾವಾಗ್ಲೂ ತಮ್ಮ ಮುಖಂಡನ ಮಾತಿನಂತೆ ನಡೆದುಕೊಳ್ತಾ ಇದ್ವು. ಆ ಗುಂಪಿನಲ್ಲೊಂದು ಸೊಕ್ಕಿದ ಇರುವೆ ಇತ್ತು. ಅದಕ್ಕೆ ಸ್ವಲ್ಪ ಪೊಗರು ಹೆಚ್ಚೆ ಅಂತ

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
1: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಭಾರತ ಉಜ್ಬೇಕಿಸ್ತಾನಯೋಃ ಮಧ್ಯೆ ಖನನ ಆಯುರ್ವೇದ ಪರ್ಯಟನ ರಣನೀತಿಕ ಸಹಭಾಗಿತಾಂ ಸಮೇತ್ಯ ಬಹುಷು ಕ್ಷೇತ್ರೇಷು ಸಂಧಿಪತ್ರಾಣಿ ಹಸ್ತಾಕ್ಷರಂಗತಾನಿ. ಮನ್ ಕಿ ಬಾತ್ ಇತ್ಯಾಖ್ಯೆ ಕಾರ್ಯಕ್ರಮೆ ಪ್ರಧಾನಮಂತ್ರಿಣಾ ಮೋದಿನಾ ಪಿಎಂ ಸ್ವನಿಧಿ ಯೋಜನೆಯ ಮಹಿಳಾ ಸಶಕ್ತೀಕರಣಂ ಪ್ರತಿಪಾದಿತಂ. ಉಕ್ತಂಚ ಪಂಚತ್ರಿಂಶಲ್ಲಕ್ಷಾಧಿಕಾಃ ಮಹಿಳಾಃ ಅನಯಾ ಲಾಭಾನ್ವಿತಾಃ. ಪ್ರಧಾನಮಂತ್ರಿಣಾ ಮಿಷನ್ ಶಕ್ತಿ ಸೆಟ್ ಇತ್ಯಾಖ್ಯಃ ಉಪಕ್ರಮಃ ಪ್ರತಿಪಾದಿತಃ. ಅಷ್ಟೋತ್ತರಶತ ದೇಶಾನಾಂ 12,000 ಛಾತ್ರಾಃ ಉಪಗ್ರಹ ಪ್ರೌದ್ಯೋಗಿಕ

0: ಆಕಾಶವಾಣಿ ವಿಜಯಪುರ, ಸಮಯ 6:38. ಈಗ ಕೇಳಿ ಕೆಲವು ಪ್ರಕಟಣೆಗಳನ್ನ.
1: ಇವತ್ತಿನ ನ್ಯೂಸ್ ಪೇಪರ್ ಎಲ್ಲೈತಿ? ಕೊಡಿಲೆ.
2: ಅದನ್ನ ಯಾಕೆ ಜಬರಿಸಿ ಕೇಳ್ತೀರಿ? ಸಾವಕಾಶ ಕೇಳ್ರಲ್ಲ.
1: ಏ, ಎಷ್ಟು ಹೇಳ್ತೇನೆ ಅಷ್ಟು ಮಾಡ, ಇಲ್ಲಾಂದ್ರೆ ಇಲ್ಲೋಡ, ನಿಂದು ಬರೇ ಬಾಯಿ ಮಾತಾಡಿದ್ರೆ ನನ್ನ ಕೈ ಮಾತಾಡ್ತಾವ.
2: ಅಯ್ಯೋ ದೇವ್ರ, ಏನ್ ಮಾತಾಡ್ತೀರಿ? ಹೊಡಿಸ್ಕೊಳ್ಳೋ ಅಂತ ಕೆಲಸ ನಾ ಏನ್ ಮಾಡೇನಿ?
1: ವಾದ ವಾದ ಮಾಡ್ಬೇಡ ನನ್ ಜೊತೆ. ಇಲ್ಲೋಡ, ಈಗಿಂದೀಗ ಮನೆ ಬಿಟ್ಟು ಹೊರಗಾಗ್ತೀನಿ. ಎಚ್ಚರ ಇರ್ಲಿ.
3: ಎಚ್ಚರ ನಿಮಗಿರ್ಲಿ ಯಜಮಾನ್ರ. ನಿಮ್ ಹೆಂಡತಿ ಮೇಲೆ ಕೈ ಮಾಡೋದು, ಅವಾಚ್ಯ ಶಬ್ದದಿಂದ ಬೈಯೋದು, ಮಾನಸಿಕವಾಗಿ ಹಿಂಸೆ ಕೊಡೋದು, ಇವೆಲ್ಲ ಕೌಟುಂಬಿಕ ದೌರ್ಜನ್ಯ.

0: ನಿಯಮ ಮೀರಿದ್ರ ಮನಿ ಅನ್ನೋ ಸುಖದ ಅರಮನೆಯಿಂದ ಸೆರೆಮನಿಯತ್ತ ಸರಸರ ಹೆಜ್ಜೆ ಹಾಕ್ಬೇಕಾಗ್ತದ. ಎಚ್ಚರಿರ್ಲಿ,
1: ಎಚ್ಚರವಿರಬೇಕು, ಮೈಯಲ್ಲಿ ಎಚ್ಚರವಿರಬೇಕು.
2: ಏ ಬಸ್ಯಾ ಬಸ್ಯಾ, ಹಿಂಗ ನೆಲ ಒರೆಸುದು ಕೈಯಾಗೇನದು? ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೋ ಒಗಿ ಅದನ್ನ ಅತ್ಲಾ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
3: ಅವರ ನಾನು ಸಾಲಿಗೆ ಹೋಗ್ತೀನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನ್ರಿ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನ್ರಿ, ಓದ್ಕೋತೀನಿ.
2: ನಿನಗೆ ಯಾಕಲ್ಲ ಮೂಳ ಸಾಲಿ, ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕೂಲಿ ತಗೊಂಡ್ ಹೋಗ್ತಾರಲ್ಲ ಕುಡಿಯಾಕ, ಅದನ್ ಯಾರು ತೀರಿಸ್ತಾರ? ನೆಟ್ಟ ಹೇಳಿದ ಕೆಲಸ ಮಾಡ್ಕೊಂಡಿರೋ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ. ಹುಷಾರ್
3: ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ ಮನಿ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ.
4: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ. ನೆನಪಿರಲಿ.

0: ಹೆಚ್ಚಾಗುತ್ತಿದೆ. ಧರೆಗೆ ಬಿಸಿಲು ಒಣಗುತ್ತಿವೆ ಅದೆಷ್ಟೋ ಗಿಡಮರಗಳು. ಬರಡಾಗುತ್ತಿದೆ ಈ ಭೂಮಿ, ಸಿಗುತ್ತಿಲ್ಲ ಅದೆಷ್ಟೋ ಜೀವಿಗಳಿಗೆ ಹನಿ ಹನಿ ನೀರು. ಹೀಗೆ ಮುಂದುವರೆದರೆ ಬಾಯಿ ಬಿಡುತ್ತದೆ ಜೀವ ಸಂಕುಲ. ಬಿಸಿಲು ಹೆಚ್ಚಾಗುವ ಮುನ್ನ ಗಿಡ ಮರವ ಹಚ್ಚೋಣ, ಗಿಡಗಳು ಒಣಗುವ ಮುನ್ನ ಗಿಡ ಮರಗಳ ಪಾಲನೆ ಮಾಡೋಣ. ಬರಡಾಗುತ್ತಿರುವ ಭೂಮಿಯನ್ನ ತಂಪಾಗಿಸೋಣ, ಅಂತರ್ಜಲ ಮಟ್ಟವನ್ನ ಹೆಚ್ಚಿಸೋಣ, ನೀರನ್ನು ಸಂರಕ್ಷಣೆ ಮಾಡೋಣ.
1: ತುಂಗಭದ್ರೆ ಕಾಳಿ ಕಪಿಲೆ ತುಂಬಿ ತುಳುಕಿ ಬಾಗಿ ಬಡುಕು ನೀರು ಸೇ ಸೊಗಸು.
0: ಮುಂದಿನ ಮನುಜ ಕುಲಕ್ಕೆ ನೀರು ಅಮೃತ ಬಿಂದು ಎಂದು ಸಾರಿ ಸಾರಿ ಹೇಳೋಣ.
2: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
3: ಸ್ಕೂಟರ್ ಸವಾರ ರಮೇಶ, ಟ್ರಾಫಿಕ್ ನ ಇವನ ಪ್ರವೇಶ. ಮುಂದ ಹಿಂದ ಬಸ್ಸು, ಆಚು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಟೌಲು, ರಿಂಗ್ ಬೇರೆ ಆತು ಅವನ್ ಮೊಬೈಲು.
4: ಹಲೋ, ಎಲ್ಲಿದೀಯಪ್ಪ?
3: ತಗೊಂಡ ಬಿಟ್ಟ ಕಾಲನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ, ಸಿಗ್ನಲ್ ಕೆಂಪಾದದನ್ನ ನೋಡ್ಲೇ ಇಲ್ಲ.
5: ಕಥೆ ಮುಗಿಯಿತೆ,
3: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶಗ ಆ ಕಾಲ ಕಡೆದಾತು. ಗಾಡಿ ಓಡಿಸುವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.
6: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
7: ಸಿಗ್ಲಿ ತಡಿಯ, ನನ್ನ ಮಗ ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
8: ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ.
7: ಏನ್ ಹಂಗಂದ್ರೆ
9: ಸುಮ್ನಿರಿ, ಸಾಕಿನ.
8: ಅಲ್ಲ, ನೀ ಕಿಡಕ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಾಲ ಪಾಪ, ಬಿಳಿ ಅಂಗಿ ಅಲ್ಲ ಹಾಳಾಗುತ್ತ.
9: ಸಿಟ್ಟು ಬರಾಕಿಲ್ಲ ಮತ್ತ ಅವ್ರಿಗೆ
8: ಮುದಕ್ ಮಂಚ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
9: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
7: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ. ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಏ, ಬುದ್ಧಿಗಿದ್ದೆ ಐತೆ ಇಲ್ಲ ಅಂತ ನಮಗ.
8: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
6: ನೀವೇನಂತೀರಿ ಡ್ರೈವರ್?
10: ಕಂಡ ಕಂಡಲ್ಲಿ ಉಗುಳೋದು.

0: ಸಭ್ಯತನವೇ?
1: ಖಂಡಿತ ಅಲ್ಲ. ನೀವೇನಂತೀರಿ
2: ಕಂಡಕ್ಟರ್?
1: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ? ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ? ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
3: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
4: ಆಕಾಶವಾಣಿ ವಿಜಯಪುರ, ಸಮಯ 6:36.48. ಇನ್ನು ಕೆಲವೇ ಕ್ಷಣ 6:37 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರವನ್ನು ಆಲಿಸಲಿದ್ದೀರಿ.
5: ಎಲ್ಲಿದ್ದೀಯಾ?
6: ಮಗಳ ಹೊಸ ಅಕೌಂಟ್ ಮತ್ತೆ ನನ್ನ KYC ಅಪ್ಡೇಟ್
5: ಇದಂತೂ ತಕ್ಷಣದ ಕೆಲಸ ಕಣೋ.
6: ಅದೇ ಹಾಗೆ,
5: ಒಂದ್ ವೇಳೆ KYC ಡೀಟೇಲ್ಸ್ ನಲ್ಲಿ ಚೇಂಜ್ ಇಲ್ಲ ಅಂದ್ರೆ, ಅಥವಾ ಬರೀ ವಿಳಾಸ ಬದಲಾಗಿದ್ರೆ, ರಿಜಿಸ್ಟರ್ಡ್ ಇಮೇಲ್, ಮೊಬೈಲ್, ಆನ್ಲೈನ್ ಅಥವಾ ಪತ್ರದ ಮೂಲಕ ಸೆಲ್ಫ್ ಡಿಕ್ಲರೇಷನ್ ಕೊಟ್ಬಿಡು.
6: ಮತ್ತೆ ಉಳಿದ ಚೇಂಜಸ್?
5: ಮನೆಯಿಂದಲೇ ವಿಡಿಯೋ KYC ಅಥವಾ ಆಧಾರ್ OTP ಬೇಸ್ಡ್ eKYC ಮೂಲಕ ಕೇವಲ ಬ್ಯಾಂಕ್ ಆಥೋರೈಸ್ ಚಾನೆಲ್ಸ್ ನಿಂದ.
6: ಇದಂತೂ ನೂಡಲ್ಸ್ ತಯಾರಿಸಿದಷ್ಟೇ ಸುಲಭ.
5: RBI ಹೇಳುತ್ತೆ,
7: KYC ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.

0: has made payments easier in villages and small towns. Nearly 60% of UPI payments are below 500 rupees. And one in every two digital payments globally is now made in India.
1: Street vendor se lekar aapki gaadi ke showroom tak aapki sari payment sirf ek QR code scan karke ho jati hai.
0: 10 years of UPI. Digital, self-reliant, worry-free.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: My bank is always with me. By the time I wake up, it's already taking care of my deposits. When the customers keep me busy, it takes care of the cash counter. Even in the middle of the night, it wakes me up to say, Madam, we have received the payment from Lakshmi Fruit Store. With a Jan Dhan bank account, I have insurance, pension, DBT, all banking services right at my fingertips.
4: In 12 years, 59 crore Jan Dhan accounts have been opened, of which 56% are held by women. 12 years of PM Jan Dhan Yojana. More savings, more opportunities.
5: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ರಾಜ್ಯದ ರೈಲ್ವೆ ವಿದ್ಯುದೀಕರಣ ಕಾರ್ಯ ವರ್ಷಾಂತ್ಯದೊಳಗೆ ಪೂರ್ಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಗೃಹಲಕ್ಷ್ಮಿ ಯೋಜನೆ, ಕುಟುಂಬದ ಅಗತ್ಯಗಳ ನಿರ್ವಹಣೆಗೆ ಮಹಿಳೆಯರಿಂದ ನೆರವಿನ ಬಳಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪಿಎಂ ಸ್ವನಿಧಿಯಿಂದ ಆರ್ಥಿಕ ಸ್ವಾವಲಂಬನೆ, ಮನದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ, ಫಲಾನುಭವಿ ನಿಂಗಮ್ಮ ಸಂತಸ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ, ರಾಜ್ಯಪಾಲರ ಅಂಗೀಕಾರ. ಹಾಗೂ ಮೈಸೂರು ದಸರಾ ಸಿದ್ಧತೆ, ಗಜಪಡೆ ತೂಕ ಪರೀಕ್ಷೆ ನಂತರ ತಾಲೀಮು ಆರಂಭ. ರಾಜ್ಯದಲ್ಲಿ ರೈಲ್ವೆ ವಿದ್ಯುದೀಕರಣ ಕಾರ್ಯವನ್ನು ಈ ವರ್ಷಾಂತ್ಯದ ಒಳಗೆ ಪೂರ್ಣಗೊಳಿಸಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಚಿತ್ರದುರ್ಗ

0: ರೈಲ್ವೆ ನಿಲ್ದಾಣದ ಬಳಿ ಸುಮಾರು 32.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಲೆವೆಲ್ ಕ್ರಾಸಿಂಗ್ ಮೇಲ್ಸೇತುವೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಕರ್ನಾಟಕದಲ್ಲಿ ರೈಲ್ವೆ ಮೂಲಸೌಕರ್ಯ ಅಭಿವೃದ್ದಿಗಾಗಿ ಕೇಂದ್ರ ಸರ್ಕಾರ 52,000 ಕೋಟಿ ರೂಪಾಯಿ ಹಣ ನೀಡಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮುಂದಿನ 10 ತಿಂಗಳಲ್ಲಿ ಒಟ್ಟು 33 ರೈಲ್ವೆ ಮೇಲ್ಸೇತುವೆ ಹಾಗೂ ಕೆಳ ಸೇತುವೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು ಎಂದು ಅವರು ಹೇಳಿದರು. ತುಮಕೂರು ಚಿತ್ರದುರ್ಗ ದಾವಣಗೆರೆ ನೂತನ ರೈಲ್ವೆ ಮಾರ್ಗ ಕಾಮಗಾರಿಯನ್ನು ಮುಂದಿನ 1.5 ವರ್ಷದಲ್ಲಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ. ಈ ಮಾರ್ಗದಿಂದ ಬೆಂಗಳೂರಿಗೆ ಪ್ರಯಾಣಿಸುವ ಅವಧಿಯಲ್ಲಿ 1.5 ಗಂಟೆ ಸಮಯ ಹಾಗೂ 60 ಕಿಲೋಮೀಟರ್ಗೂ ಹೆಚ್ಚು ದೂರ ಉಳಿತಾಯವಾಗಲಿದೆ ಎಂದು ಸಚಿವರು ತಿಳಿಸಿದರು. 3,340 ಕೋಟಿ ರೂಪಾಯಿ ವೆಚ್ಚದ ಬಳ್ಳಾರಿ ಚಿಕ್ಕಜಾಜೂರು 180 ಕಿಲೋಮೀಟರ್ ಜೋಡಿ ರೈಲ್ವೆ ಮಾರ್ಗ ಕಾಮಗಾರಿ ಟೆಂಡರ್ ಹಂತದಲ್ಲಿ ಇದೆ ಎಂದು ಸೋಮಣ್ಣ ವಿವರಿಸಿದರು. ಜಲಜೀವನ್ ಮಿಷನ್ ಮೂಲಕ ದೇಶದ 19 ಕೋಟಿ ಗ್ರಾಮೀಣ ಕುಟುಂಬಗಳಿಗೆ ಕುಡಿಯುವ ನೀರಿನ ನಲ್ಲಿ ಸಂಪರ್ಕ ಕಲ್ಪಿಸಲಾಗಿದೆ. ಚಿತ್ರದುರ್ಗದ ಭದ್ರಾ ಮೇಲ್ದಂಡೆ ಯೋಜನೆ ಸೇರಿದಂತೆ ಪ್ರಮುಖ ನೀರಾವರಿ ಯೋಜನೆಗಳನ್ನು ಆದ್ಯತೆಯ ಮೇರೆಗೆ ಪೂರ್ಣಗೊಳಿಸಲಾಗುವುದು ಎಂದು ಸಚಿವ ಸೋಮಣ್ಣ ಸ್ಪಷ್ಟಪಡಿಸಿದರು. ಕಾರ್ಯಕ್ರಮದಲ್ಲಿ ಸಂಸದ ಗೋವಿಂದ ಕಾರಜೋಳ, ಶಾಸಕ ವೀರೇಂದ್ರ ಪಪ್ಪಿ ಉಪಸ್ಥಿತರಿದ್ದರು. ಗೃಹಲಕ್ಷ್ಮಿ ಯೋಜನೆಯ ನೆರವನ್ನು ಬಹುತೇಕ ಫಲಾನುಭವಿಗಳು ತಮ್ಮ ಕುಟುಂಬದ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಬಳಸುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ತುಂಬಿದ ಸಂದರ್ಭದಲ್ಲಿ ಇಂದು ನೀಡಿದ ಸಂದೇಶದಲ್ಲಿ ಯೋಜನೆಯಡಿ ಇದುವರೆಗೆ 76,500 ಕೋಟಿ ರೂಪಾಯಿಗೂ ಅಧಿಕ ಆರ್ಥಿಕ ನೆರವನ್ನು ನೇರವಾಗಿ ಮಹಿಳೆಯರ ಖಾತೆಗೆ ವರ್ಗಾಯಿಸಲಾಗಿದೆ. 1,20,00,000ಕ್ಕೂ ಅಧಿಕ ಮಹಿಳೆಯರು ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಆಕಾಶವಾಣಿಯ ಮೂಲಕ ಮಾಡಿದ ಮನ್ ಕಿ ಬಾತ್ ಭಾಷಣದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪಿಎಂ ಸ್ವನಿಧಿ ಫಲಾನುಭವಿಗಳಲ್ಲಿ ಸುಮಾರು 46%ರಷ್ಟು ಮಹಿಳೆಯರೇ ಇದ್ದಾರೆ. ದೇಶಾದ್ಯಂತ ಸುಮಾರು 35 ಲಕ್ಷ ಮಹಿಳೆಯರು ಈ ಯೋಜನೆಯಡಿ ನೆರವು ಪಡೆದು ತಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನ ಟಿಎಸ್ ನಿಂಗಮ್ಮ ಅವರ ಉದಾಹರಣೆ ಕೂಡ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಪತಿಯ ಜೊತೆಗೂಡಿ ಇಡ್ಲಿ, ದೋಸೆ ಮತ್ತು ಸಾಂಬಾರ್ ಮಾರಾಟ ಮಾಡುವ ಸಣ್ಣ ಕೆಲಸ ಆರಂಭಿಸಿದ್ದರು. ವ್ಯಾಪಾರ ಬೆಳೆಸಲು ಆ ಸಂದರ್ಭದಲ್ಲಿ ಹಣದ ಅಗತ್ಯವಿತ್ತು. ಅವರು ಪಿಎಂ ಸ್ವನಿಧಿ ಮೂಲಕ ಬೆಂಬಲ ಪಡೆದು ತಳ್ಳುವ ಗಾಡಿಯನ್ನು ಉತ್ತಮಪಡಿಸಿಕೊಂಡು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಿಂಗಮ್ಮ ಪಿಎಂ ಸ್ವನಿಧಿ ನೆರವಿನಿಂದ ಸ್ವಾವಲಂಬಿಯಾದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ.
1: ನಾವು ಬೇರೆ ಕಡೆ ಎಲ್ಲ 10,000 ದುಡ್ಡು ಬೇಕು ಅಂದರೆ 8%, 3% ಬಡ್ಡಿ ತೊಗೊಳ್ತಾರೆ. ಸ್ವನಿಧಿಯಿಂದ ನಮ್ಗೆ ಬಡ್ಡಿ ಇಲ್ಲ, ಏನಿಲ್ಲ. ಆಧಾರ್ ಕಾರ್ಡು, ಪಾಸ್ಬುಕ್ ಕೊಟ್ಟಿದ್ದೀವಿ ಅಷ್ಟೇ, ಪ್ಯಾನ್ ಕಾರ್ಡ್ ಕೊಟ್ಟಿದ್ದೀವಿ. ಅದರಿಂದ ನಮಗೆ ಬ್ಯಾಂಕ್ನವರು ಲೋನ್ ಕೊಟ್ಟಿದ್ದಾರೆ. ಸ್ವನಿಧಿ ಲೋನ್ ತೊಗೊಂಡ್ಮೇಲೆ ನಮ್ಗೆ ಅಭಿವೃದ್ಧಿಯಾಗಿದೆ. ನಮಗೆ ಬೆಳಗ್ಗೆ ಅಪ್ಲೈ ಮಾಡಿದ್ರೆ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಅಮೌಂಟು ಹಾಕಿರ್ತಾರೆ ಅಕೌಂಟ್ಗೆ. ಫಸ್ಟು 10,000 ತೊಗೊಂಡ್ವಿ, ಕ್ಲಿಯರ್ ಆದಮೇಲೆ 20 ತೊಗೊಂಡ್ವಿ. 20 ಕ್ಲಿಯರ್ ಆದ್ಮೇಲೆ 50 ತೊಗೊಂಡು ಕ್ಲಿಯರ್ ಆಗಿ 10,000ಕ್ಕೆ 9 ತಿಂಗಳು ಟೈಮ್ ಕೊಟ್ಟಿದ್ರು, 20,000ಕ್ಕೆ 12 ತಿಂಗಳು ಟೈಮ್ ಕೊಟ್ಟಿದ್ರು. ಅದು EMI ತರ ಅವರೇ ಬ್ಯಾಂಕಲ್ಲಿ ಕಟ್ ಮಾಡ್ಕೊತಾ ಇದ್ರು.
0: ಪ್ರಧಾನಮಂತ್ರಿಯವರು ಮನದ ಮಾತಿನಲ್ಲಿ ಚಿಕ್ಕಮಗಳೂರಿನ ರೈತರು ಕೈಗೊಂಡಿರುವ ಕಾಫಿ ತೋಟದ ಮಧ್ಯೆ ಅವಕಾಡೋ ಕೃಷಿ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿರುವ ಬಗ್ಗೆ ಕೃಷಿಕ ಗುರುವೇಶ್ ಸಂತೋಷ ವ್ಯಕ್ತಪಡಿಸಿದ್ದಾರೆ.
2: ಚಿಕ್ಕಮಗಳೂರು ಸಮೀಪದಲ್ಲಿ ನಮ್ಮ ತೋಟ ಇದೆ. ಕಾಫಿ, ಏಲಕ್ಕಿ, ಮೆಣಸು ಜೊತೆಗೆ ಬೆಣ್ಣೆ ಹಣ್ಣಿನ ಗಿಡಗಳು ಇದಾವೆ. ಏನು ಇವತ್ತು ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಬಟ್ಟರ್ಪುಟ್ಟು, ಅದು ನಿಜವಾಗಲೂ ರೈತರಿಗೆ ಹಣಕಾಸಿನ ವ್ಯವಸ್ಥೆಯನ್ನು ಸುಧಾರಿಸುವಂತಹ ಹಣ್ಣಿನ ಗಿಡ. ಈ ಬೆಣ್ಣೆ ಹಣ್ಣನ್ನು ಬೆಳೆದ್ರೆ, ಯಾಕೆಂದ್ರೆ ನಾವು ಇರೋ ಸ್ಥಳ ಪ್ರವಾಸೋದ್ಯಮ ಸ್ಥಳದ ಪಕ್ಕದಲ್ಲೇ ಇರೋದ್ರಿಂದ ಇದು ಸೂಕ್ತ ಅನಿಸುತ್ತೆ. ರೈತರು, ಕಾಫಿ ಬೆಳೆಗಾರರು ಈ ಬೆಣ್ಣೆ ಹಣ್ಣು ಇಲ್ಲಿ ಚಿಕ್ಕಮಗಳೂರಿನಲ್ಲೇ ಹೆಚ್ಚು ಕಮ್ಮಿ 200 ರೂಪಾಯಿ ದರದಲ್ಲಿ ಮಾರಾಟವಾಗ್ತಾ ಇದೆ. ಇದು ಬೆಂಗಳೂರು, ಇನ್ನು ಹೊರ ರಾಜ್ಯಗಳಿಗೆ ಹೋದ್ರೆ ಹೆಚ್ಚು ಕಮ್ಮಿ 500 ರೂಪಾಯಿ ರೀತಿ ಕೆಜಿಗೆ ಅಂತ ಇದೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ಸಲ್ಲಿಸಿದ ರಾಜೀನಾಮೆಯನ್ನು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅಂಗೀಕರಿಸಿದ್ದಾರೆ ಎಂದು ಅಧಿಕೃತ ಅಧಿಸೂಚನೆ ತಿಳಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಫಾರಸಿನ ಮೇರೆಗೆ ರಾಜ್ಯಪಾಲರು ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಬಿ ನಾಗೇಂದ್ರ ಸಚಿವ ಸಂಪುಟಕ್ಕೆ ಸಲ್ಲಿಸಿರುವ ರಾಜೀನಾಮೆಯನ್ನು ಸಂವಿಧಾನದ 164

0: ವಿಧಿಯಡಿಯಲ್ಲಿ ರಾಜ್ಯಪಾಲರಿಗೆ ದತ್ತವಾಗಿರುವ ಅಧಿಕಾರದ ಮೂಲಕ ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಲಾಗಿದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗವನ್ನು ಭ್ರಷ್ಟಾಚಾರ ಮುಕ್ತಗೊಳಿಸುವ ಮನಸ್ಸು ಮತ್ತು ಇಚ್ಛಾಶಕ್ತಿ ಇಲ್ಲ ಎಂದು ಹಿರಿಯ ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಕುಡಿಯುವ ನೀರು ಇಲಾಖೆಯ ಸಹಾಯಕ ಕಾರ್ಯಪಾಲನಾ ಅಭಿಯಂತರರ ನೇಮಕಾತಿಯಲ್ಲಿ ಹಾಗೂ ಪಶುವೈದ್ಯಕೀಯ ಪರೀಕ್ಷೆಯಲ್ಲಿಯೂ ಅಕ್ರಮವಾಗಿರುವುದು ವರದಿಯಾಗಿದೆ. ರಾಜ್ಯದಲ್ಲಿ ನಿರುದ್ಯೋಗ ಹೆಚ್ಚಾಗುತ್ತಿದ್ದು ಜವಾಬ್ದಾರಿ ಸ್ಥಾನದಲ್ಲಿರುವ ಸರ್ಕಾರ ಮತ್ತು ಕೆಪಿಎಸ್ಸಿ ಎರಡೂ ಕೂಡ ಅಕ್ರಮದಲ್ಲಿ ಭಾಗಿಯಾಗಿವೆ ಎಂದು ಅವರು ಟೀಕಿಸಿದ್ದಾರೆ. ಕೆಪಿಎಸ್ಸಿ ಪರೀಕ್ಷೆ ಮತ್ತು ನೇಮಕಾತಿ ಹಗರಣ ಹಾಗೂ ಮೀಸಲಾತಿ ವಿಚಾರದಲ್ಲಿ ಪರಿಶಿಷ್ಟರಿಗೆ ಆಗಿರುವ ಅನ್ಯಾಯಕ್ಕೆ ಪರಿಹಾರ ಸೇರಿದಂತೆ ವಿವಿಧ ವಿಚಾರಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ಸೆಪ್ಟೆಂಬರ್ 1ರಿಂದ ಲಿಂಗಸುಗೂರಿನಿಂದ ಪಾದಯಾತ್ರೆ ಆರಂಭಿಸಲಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ದುರ್ಬಳಕೆಯಾದ ಹಣ ವಾಪಸ್ಸಾಗಬೇಕು, ಸರ್ಕಾರ ನೀಡಿದ ಭರವಸೆಯಂತೆ 2.5 ಲಕ್ಷ ಯುವಜನರಿಗೆ ಉದ್ಯೋಗ ನೀಡಬೇಕು, ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕು ಮೊದಲಾದ ವಿಚಾರಗಳನ್ನು ಮುಂದಿಟ್ಟುಕೊಂಡು ಈ ಪಾದಯಾತ್ರೆ ನಡೆಸಲಾಗುತ್ತಿದೆ ಎಂದು ವಿಜಯೇಂದ್ರ ಮಾಹಿತಿ ನೀಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಸಿದ್ದತೆಗಳು ಆರಂಭವಾಗಿದ್ದು, ಮೊದಲ ಹಂತದಲ್ಲಿ ಆಗಮಿಸಿರುವ ಗಜಪಡೆಯ 9 ಆನೆಗಳಿಗೆ ಇಂದು ಅರಣ್ಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ತೂಕ ಪರೀಕ್ಷೆ ನಡೆಸಲಾಯಿತು. ದಸರಾಗೆ ಆಗಮಿಸಿರುವ 9 ಆನೆಗಳ ಪೈಕಿ ಇಂದು ನಡೆಸಿದ ಮಾಪನದಂತೆ ಶ್ರೀಕಂಠ ಆನೆ 5,790 ಕೆಜಿ ತೂಕದೊಂದಿಗೆ ಅತಿ ಹೆಚ್ಚು ತೂಕ ಹೊಂದಿರುವ ಆನೆಯಾಗಿದೆ. ಉಳಿದಂತೆ ಮಹೇಂದ್ರ 5,490 ಕೆಜಿ, ಲಕ್ಷ್ಮಿ 3,990 ಕೆಜಿ, ಪ್ರಶಾಂತ 5,205 ಕೆಜಿ, ಧನಂಜಯ 5,530 ಕೆಜಿ, ಶ್ರೀರಾಮ 4,820 ಕೆಜಿ, ಕಾವೇರಿ 3,075 ಕೆಜಿ, ಏಕಲವ್ಯ 5,600 ಕೆಜಿ ಮತ್ತು ಗೋಪಿ 5,170 ಕೆಜಿ ತೂಕ ಹೊಂದಿವೆ. ಆನೆಗಳ ತೂಕ ಪರೀಕ್ಷೆಯ ಬಳಿಕ ಮಾತನಾಡಿದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭುಗೌಡ ಈ ಮಾಹಿತಿ ನೀಡಿದರು.
1: ನಾಡ ಹಬ್ಬ ದಸರಾ 2026 ಅಂಗವಾಗಿ ಏನು ಮರಿ 9 ಆನೆಗಳನ್ನ ಏನು ಕರ್ಕೊಂಡು ಬಂದಿದ್ದೀವಿ. ಮೊದಲನೇ ಹಂತದಾಗಿ ತಾಲೀಮನ್ನ ಸ್ಟಾರ್ಟ್ ಮಾಡಿದೀವಿ. ತಾಲೀಮನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವುಗಳ ವೇಟ್ ಅನ್ನು ಚೆಕ್ ಮಾಡ್ತೀವಿ. ಸೊ ಇದ್ರ ಮೇಲೆ ನಾವು ಡಯಟ್ ಚಾರ್ಟ್ ಅನ್ನು ಪ್ರಿಪೇರ್ ಮಾಡ್ತೀವಿ. ಎಲ್ಲ ಆನೆಗಳ ಆರೋಗ್ಯ ತುಂಬಾ ಚೆನ್ನಾಗಿತ್ತು. ನಾವು ಇಲ್ಲಿ ಶಬ್ದಕ್ಕೆ ಮತ್ತೆ ಜನರಿಗೆ ಹೊಂದಾಣಿಕೆ ಆಗಬೇಕು, ಹಾಗಾಗಿ ನಾವು ಸ್ವಲ್ಪ ಏನು ಜಸ್ಟ್ ಆಯುರ್ವೇದ ಸರ್ಕಲ್ ವರೆಗೂ ಮಾಡ್ತೀವಿ. ತದನಂತರ ಮುಂದೆ ತಗೊಂಡು ಹೋಗಿ ಅದೇ ರೀತಿ ಈಗ ಮಹೇಂದ್ರ ಇದ್ದಾನೆ, ಧನಂಜಯ ಇದ್ದಾನೆ, ಪ್ರಶಾಂತ ಇದ್ದಾನೆ, ಇವುಗಳೆಲ್ಲ ಕೂಡ ನಾವು ಟ್ರೈನಿಂಗ್ ಮಾಡ್ತಾ ಇದ್ವಿ. ಸೊ ಅವು ಕೂಡ ಈಕ್ವಲಿ ಎಲಿಜಿಬಲ್ ಇದಾವೆ. ಸೊ ಫೈನಲ್ ಆಗಿ ಯಾವುದು ಅಂತ ಹೇಳಿ ತಾಲೀಮು ಮುಗಿದ ಮೇಲೆ ತಮಗೆ ಹೇಳ್ತೀವಿ.
0: ಸದ್ಯ ಎಲ್ಲ ಆನೆಗಳ ಆರೋಗ್ಯ ಉತ್ತಮವಾಗಿದ್ದು, ತಾಲೀಮು ಮುಗಿದ ಬಳಿಕ ಅಂಬಾರಿ ಹೊರುವ ಆನೆಯ ಆಯ್ಕೆ ಮಾಡಲಾಗುತ್ತದೆ ಎಂದು ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯ ಬಹುತೇಕ ಎಲ್ಲೆಡೆ, ದಕ್ಷಿಣ ಒಳನಾಡಿನ ಕೆಲವೆಡೆ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಮುಂದಿನ 24 ಗಂಟೆಗಳ ಕಾಲ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ ಇರಲಿದ್ದು, ಒಂದೆರಡು ಬಾರಿ ಮಳೆಯಾಗುವ ನಿರೀಕ್ಷೆ ಇದೆ. ಗರಿಷ್ಠ ತಾಪಮಾನ 29 ಹಾಗೂ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ರೈಲ್ವೆ ವಿದ್ಯುದೀಕರಣ ಕಾರ್ಯ ವರ್ಷಾಂತ್ಯದೊಳಗೆ ಪೂರ್ಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಗೃಹಲಕ್ಷ್ಮಿ ಯೋಜನೆ, ಕುಟುಂಬದ ಅಗತ್ಯಗಳ ನಿರ್ವಹಣೆಗೆ ಮಹಿಳೆಯರಿಂದ ನೆರವಿನ ಬಳಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪಿಎಂ ಸ್ವನಿಧಿಯಿಂದ ಆರ್ಥಿಕ ಸ್ವಾವಲಂಬನೆ, ಮನದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ, ಫಲಾನುಭವಿ ನಿಂಗಮ್ಮ ಸಂತಸ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ, ರಾಜ್ಯಪಾಲರ ಅಂಗೀಕಾರ. ಹಾಗೂ ಮೈಸೂರು ದಸರಾ ಸಿದ್ದತೆ, ಗಜಪಡೆ ತೂಕ ಪರೀಕ್ಷೆ ನಂತರ ತಾಲೀಮು ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
2: ಜೀವನದ ದಿನನಿತ್ಯದ ಊಟದಲ್ಲಿ ನಾವು ಹಲವಾರು ವಿಷಯಗಳನ್ನು ಮರೆತು ಬಿಡುತ್ತೇವೆ, ಆದ್ರೆ ಯಾರಾದರೂ ನಿಮ್ಮ ಕಾಳಜಿ ತೆಗೆದುಕೊಳ್ತಾರೆ ಎಂದಾಗ ಚೆನ್ನಾಗಿ ಅನಿಸ್ತದೆ. ಹಾಗೆಯೇ RBI ಕೂಡ ನಿಮ್ಮ ಅನ್ಕ್ಲೇಮ್ ಡೆಪಾಸಿಟ್ ಗಳ ಬಗ್ಗೆ ಕಾಳಜಿ ವಹಿಸ್ತದೆ.
3: ಅನ್ಕ್ಲೇಮ್ ಡೆಪಾಸಿಟ್ ಅಂದ್ರೆ 10 ವರ್ಷಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಯಾವುದೇ ವ್ಯವಹಾರ ನಡೆಯದ ಬ್ಯಾಂಕ್ ಖಾತೆಗಳು. ಅಂತಹ ಖಾತೆಗಳನ್ನು RBIನ DEAಗೆ ವರ್ಗಾಯಿಸಲಾಗುತ್ತದೆ. ನಿಮ್ಮ ಬ್ಯಾಂಕ್ನ ಯಾವುದೇ ಶಾಖೆಗೆ ಹೋಗಿ ನಿಮ್ಮ KYC ನವೀಕರಿಸಿ ಮತ್ತು ನಿಮ್ಮ ಅನ್ಕ್ಲೇಮ್ ಡೆಪಾಸಿಟ್ ಅನ್ನು ಮತ್ತೆ ಪಡೆಯಿರಿ.
2: ಜಾಗೃತರಾಗಿರಿ.

0: ಆಕಾಶವಾಣಿ ವಿಜಯಪುರ, ಸಮಯ ಸಂಜೆಯ 6:55, ಕ್ಷಮಿಸಿ 51:19. ಇದೀಗ ನಮ್ಮ ಕಾರ್ಯಕ್ರಮ ಆರಂಭ. ಕೇಳಿ ಕಿಸಾನ್ ವಾಣಿ.
1: ಆಕಾಶವಾಣಿ ವಿಜಯಪುರ.

0: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
1: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
0: ಹೌದಾ, ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
1: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
0: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
1: ಮೊಬೈಲ್ ನಂಬರ್ 7387242525
0: ಅಥವಾ 9689646218.
2: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
3: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
2: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
3: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
2: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
3: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
2: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
3: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
2: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
7: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
8: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ನದ್ದು
9: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು. ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
10: ಆರ್ಬಿಐ ಹೇಳುತ್ತೆ,
11: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
12: ಅಜ್ಜ, ಇದು ಯಾವ ಗಿಡ?
13: ಟ್ಯಾಂಜರೀನ್. ತುಂಬಾ ಹಸಿಯಾಗಿರುತ್ತೆ, ಕೇಳಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈಗಲೇ.

0: ಮಾಡ್ಬಿಡ್ತೇನೆ.
1: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
0: ಯಾಕೆ?
1: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
0: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.

0: జానే వను తరణి
1: హా
0: ఈ ధరణి మేల తెడిచంత వరగాని ಸಣ್ಣ ಕಡಕಮೇಣಗಳ ಇಟ್ಟುಕೊಂಡು
1: ಇಟ್ಟುಕೊಂಡು
0: ನನ್ನನ ಪೂತ್ರಿ ನಗಿ ಮುಖದ ಹೆಣ್ಣು ನಿನ್ನ ಕಪ್ಪ ಕೂದಲಕ್ಕ ಒಪ್ಪಂತ ಸಳವೈತಲ್ ತೆಗೆದುಕೊಂಡು ಕಾಲಕ ಮಾತನಾಡ ತಂಗಿ ಶುಭರಂಗಿ
1: ಏಮಮ್ಮ ಏಮಂತ
0: ಪಟ್ಟಣ ಸಂತೆ ಯಾರ ಮಂಟ ಹಾಕಿ ಹೋಗ್ಬೇಕಂದಿ
1: ಏನಮ್ಮ ಹಿಂದಕರ
0: ಹಿಂದಕರ ಮುಂದಾಕಳ ಗೂಟ ಕಿತ್ಕೊಂಡು ಗುಡ್ಡ ಬಿದ್ದಾವ್ ನಿಮ್ ಹೆಸರೇನ್ರಿ ಅಂತೇನ
1: ಅಮ್ಮ ದೂತೇ ನಾನು ಯಾರು ಮತ್ತೆ ನಿನಗೆ ಏನು ಗೊತ್ತಾಗ್ಲಿಲ್ಲ
0: ನಂಗೆ ಗೊತ್ತಾಗದು ಹೇಳಿ ಗೊತ್ತಾಗದು
1: ಅಲ್ಲ ನಿನಗೇನಂತ ಇದ್ದಾರೆ
0: ನನಗೇನಂತಾರೆ ನನಗೆ ಹೆಸರು ಆಯ್ತೋ
1: ಇಲ್ಲೋ
0: ನಿಮಗೆ ಸಂಶಯ ಆಗೈತೆ ಈ ಮಂಟದ ಮ್ಯಾಗ ನಿತ್ತು ಚಿಟ್ಟ ಪುಟಾಣಿ ತಿಂದ ಊಟ ನೋಡುವಂತ ಪಟ್ಟಣದೂತೆ ಪಟ್ಟಣದೂತೆ ಪಟಾಣರ ದೂತೆ ಏನಂತಾರೆ ಬಿಡವಾ ನಿನಗೆ
1: ಬಹಳ ನಮೂನಿ ಇದಾವ ಬಹಳ ಚೆನ್ನಾಗೈತಲ್ಲ ನಿನಗೆ ದೂತೆ ದೂತೆ ಅಂತ ಹೇಳಿ ಕರಿತಾ ಇದ್ದಾರೆ
0: ಹೌದು
1: ನನಗೊಂದು ಸ್ವಲ್ಪ ಸಂಶಯ
0: ಅವು ಏನ್ ಸಂಶಯ ಬರ್ತೈತಿ
1: ನಿನಗೆ ದೂತೆ ದೂತೆ ಅಂತ ಹೇಳಿ ಕರಿತಾ ಇದ್ದಾರೆ ಅನ್ವಾ
0: ಹೌದು
1: ಮಾರಿ ಮೇಲೆ ಮೀಸಿ ಹಾಕವ
0: ಇಷ್ಟ ಸಂಶಯ ಮ್ಯಾಗಿಂದ ಅಪ್ಪನ ಹೊತ್ತಾಯ್ತ್ರಿ ಕೆಳಗ ಅವನ್ ಹೊತ್ತಾಯ್ತ್ರಿ
1: ಅಂದ್ರೆ ಎರಡು ಕೂಡ ಮಿಕ್ಸ್ ಇದ್ದಂಗೆ
0: ತಯಾರಾಗಬೇಕು ಪ್ರತಿಯೊಂದೇನು ಕಾಣುವಂತ ಶರೀರ ಐತ್ಲ ಇವೆಲ್ಲ ಕಲಿಸಾಡಿದೊಳಕ ತಯಾರಾಗಿದಾವ ಇರ್ಲಿ ನಿಮಗೇನಾರ ಹೇಳ್ತೀವೋ ಏನಿಲ್ಲೋ
1: ಅಂದ್ರೆ ಏನ ನನಗೇನಂತ ಇದ್ದಾರೆ
0: ಹೌದು ಬೇಕಲ್ರಿ
1: ಹೌದು
0: ಹೌದು
1: ಅಮ್ಮ ಹೇಳ್ತಾರೆ ಕೇಳ
0: ಹೇಳ್ರಲ್ಲ
1: ಕೇಳ

0: ಶೋಧಕ್ಕ
1: ಮ್ಯಾಲೋದು ಮುಟ್ಟಿ ಗೋದಕ್ಕ ಗೋದಕ್ಕ ಅಂತಾರೆ.
0: ಅಲ್ಲ ಭಾಳ ನಮನೆ ಐತಲ್ಲ,
1: ಭಾಳ ನಮನೆ ಅವ್ರ ಮುಂದೆ ಹೇಳ್ತಾರೆ
0: ಅಮ್ಮ. ಇದು ಅಲ್ಲದ ಎಲ್ಲಿಗೆ ಬಂದು ಗಿತ್ತಿ ಗಿತ್ತಿ ಗಿತ್ತಿ ಅಂತ ಇದ್ದಾರೆ
1: ಗಿತ್ತರೆ. ನೀವು ಗಿತ್ತೇರ್ಗಳ ಪ್ರಕಾರದವ್ರೆ.
0: ಯಾವ್ಯಾವ?
1: ಮೊದಲು ಬಂದ ಮೊದಲು ಗಿತ್ತೆ, ಹಳವಣ ಗಿತ್ತೆ, ಬಸವಣ ಗಿತ್ತೆ, ಪಾತ್ರ ಗಿತ್ತೆ, ಇದ್ರ ಬಗ್ಗೆ ನೀವು ಯಾವ ಗಿತ್ತೇರ?
0: ಅಲ್ಲ ಚೇಷ್ಟ ಮಾಡಕತ್ತೆ
1: ಅಲ್ವಾ? ಚೇಷ್ಟ ಮಾಡೋದಿಲ್ಲ. ಇದ್ರ ಮೇಲೆ ಯಾವ ಗಿತ್ತೇರ ನೀವು?
0: ಅಮ್ಮ ನಾನು ಹಂತ ಎಂತ ಗಿತ್ತಿಯಲ್ಲ, ಹಾಲು ಮೊಸರು ಮಾರುವಂತ ಗೌಳಿ ಗಿತ್ತಿದ್ದೇನೆ.
1: ಹಾಲು ಮೊಸರು ಮಾರುವಂತ ಗೌಳಿ ಗಿತ್ತಿದ್ರೆ ಏನೇನು ತಂದ್ರಿ
0: ಅಮ್ಮ? ಈಗ
1: ಹೌದು
0: ಅಮ್ಮ ಹೇಳ್ತಾನೆ ಕೇಳ.
1: ಹೇಳಲ್ಲ
0: ದೂತ ತಂದ.

0: ಅಮ್ಮ ನಾ ಹೇಳಿದ ಮಾತು ಗುರ್ತೈತೆ?
1: ನನಗೇನು ಗೊತ್ತಾಗಲ್ವಾ, ಚಂದ ಮಾಡೋದು ಹೇಳ.
0: ಅಮ್ಮ ಏನೇನ ತಂದೇರಿ ಅಂತ ಹೇಳಿ ನೀವು ಕೇಳ್ತೀರಿ?
1: ಹೌದು, ಏನೇನು ತಂದೇರಿ
0: ಅಮ್ಮ? ಹಾಲು,
1: ಹಾಲು,
0: ಮೊಸರು,
1: ಮೊಸರು,
0: ಬೆಣ್ಣೆ,
1: ಬೆಣ್ಣೆ,
0: ಮಜ್ಜಿಗೆ,
1: ಮಜ್ಜಿಗೆ.
0: ಯಾವತ್ತು ಎಲ್ಲ ತಗೊಂಡು ಬಂದೆ?
1: ಹಗಲು ರಾತ್ರಿ ಕುಡಿಸೋ ಬಂದೇನ?
0: ಅಲ್ಲ, ಹಗಲು ರಾತ್ರಿ ಕುಡ್ಸ್ಕೊಂಡು ಬರಾಕ್ ಬರ್ತೈತಿ.
1: ಯಾವ ಬರ್ತೈತಿಲ್ಲ
0: ಅದಂಗ್ರಿ,
1: ಬೆಳಕದ ಕತ್ಲ ತುರ್ಕೋದ್ರಿ.
0: ಏನಾವು ಚಟ್ವಿ
1: ಇರ್ತವ?
0: ಅಲ್ಲ, ಚೇಷ್ಟ ಮಾಡಕತ್ತೇನವ?
1: ಏನ್ ಮಾಡಿದ್ರವ
0: ನೋಡವ? ನೀ ವ್ಯಾಪಾರ ಮಾಡ್ಸಾಕ್ಬೇಕ.
1: ವ್ಯಾಪಾರ ಮಾಡ್ಸಬೇಕ್ರಿ?
0: ಹೌದು.
1: ನೀವೇನು ನಿತ್ತ ಮಾಡೋರು? ಏನು ಬಾಂಡೆ ಇಳಿಸ್ ಮಾಡಾರ?
0: ಹಾಗೇನಲ್ಲ, ನೀ ವ್ಯಾಪಾರ ಮಾಡಿಸ್ತಾನ ಅಂದ್ರೆ ತೆಳಗಿಳಿಸ್ತಾನೋ ಇಲ್ದ್ರಕ್ಕಿಲ್ಲ.
1: ಸುರ್ವಾ
0: ಏಯ್, ಏನಾವು ಚೇಟ್ವಿ?
1: ದವಳಕ್ಕೆ ವ್ಯಾಪಾರವ?
0: ವ್ಯಾಪಾರ ಅಲ್ಲ.
1: ಸ್ವಲ್ಪ ಬಾಂಡೆ ಹಿಡಿ ಅಂತಾರೆ?
0: ಹೌದು, ಅಂದ್ರ ಬಾಂಡೆ ಬಾಳ ಒದ್ದೆ ಇದ್ದಾವ. ಯಾಕಂದ್ರ ತಲಿ ಮೇಲೆ ಅದ ಒಂದ್ ಸ್ವಲ್ಪ ನೀನು ನನಗ ಆಸರ ಆಗ್ಬೇಕ.
1: ಆಸರ?
0: ಹೌದು.
1: ನಿನಗ ನಾ?
0: ಹೌದು.
1: ಯಾವಾಗ?
0: ಏ ಆಗ ಈಗಲ್ಲ,
1: ಇಲ್ಲೇ.
0: ಹೌದು,
1: ಮಂದ್ಯಾಗ
0: ಹುಚ್ಚಿಟ್ವಿ.
1: ಯವ್ವ, ಏನಂತಿ ನೀನು?
0: ಅಮ್ಮ, ಹಾಗೆಲ್ಲ ಚೇಷ್ಟ ಮಾಡೋ ಚಲೋ ಅಲ್ಲ. ಬಾಂಡೆ ಬಾಳ ಒಜ್ಜೆ ಇದ್ದಾವ, ಒಂದ್ ಸ್ವಲ್ಪ ಇಳ್ಸಕ್ ಇಡಬೇಕೈತ.
1: ತಗೋರಿ, ಬೇರೆ ತಗೋರಿ.
0: ಅಮ್ಮ, ಗಡಿಗೆ ಬುಡ ಹೊಡಿತಿದ್ದಲ್ಲ,
1: ಇನ್ನೂ ಹೊಡೆದಿಲ್ಲ.
0: ಏನ ಹುಚ್ಚಿಟ್ವಿ? ಅಲ್ಲ, ಚೇಷ್ಟ ಮಾಡಕತ್ತೇನ?
1: ಇಲ್ಲ, ಹೊಡೆದಲ್ಲ ಗಟ್ಟಿ ಐತೇಳ್ರಿ.
0: ನೋಡುವ, ಗಡಿಗೆ ಅಂದ್ರ ಒಂದ ಘಟ.
1: ಘಟ
0: ಘಟ ಅಂದ್ರ ಒಂದ ಶರೀರ.
1: ಶರೀರ
0: ಎಂದಿಲ್ಲ. ಒಂದ್ ದಿವಸ ಮನ ಪಾಲಾಗಿ ಹೋಗುವಾಗ ಯಾಕ ಚಿಂತೆ
1: ಮಾಡುದ್ರ?
0: ಹೌದು.
1: ಹಾಲು ಮೊಸರು ಏನ್ ಮಾಡ್ಕೊಂಡ್ರಿ? ಏನ್ ಹೇಳಕ್ರೀ?
0: ಹೌದು, ಅವ್ರಿಗೆ ಬರೋಬ್ಬರಿ ಕೊಡಕ ಬೇಕಲ್ಲ.
1: ಕೊಡಕ್ಬೇಕು.
0: ಆದ ಕಾರಣ ವ್ಯಾಪಾರ ಮಾಡ್ಸಕ್ಬೇಕ.
1: ಮಾಡಕ್ಬೇಕು.
0: ಹೌದು.
1: ಇರ್ಲಿ, ನಮಗೊಂದ ಪದ್ಧತಿ ಐತೇವ.
0: ಅದಂಗ
1: ರೊಕ್ಕ ಕಡಿಮೆ ಹೋಗ್ಬೇಕು, ಮಾಲ್ ಹೆಚ್ಚು ಬರ್ಬೇಕ್ರಿ.
0: ಬರ್ಬೇಕು
1: ಅಂತಂದೇನ್ ತಂದ್ರಿ?
0: ಹಂಗಂದ್ರ
1: ಯವ ಗೊತ್ತಾಗ್ಲಿಲ್ಲ
0: ಇಲ್ವಾ?
1: ಯವ ಮಜ್ಜಿಗೆ?
0: ಮಜ್ಜಿಗೆ ಅಂದ್ರ ಮಾಸ್ಲಿ ಕೊಡಕ ಬೇಕಂತ. ನೋಡುವ, ಮಾಸ್ಲಿ ಕೊಡಕ ಮಾವಿನ ಅನ್ನ, ಕಾರಿ ಅನ್ನ, ಬೋರಿ ಅನ್ನ ಹುಚ್ಚಿಟ್ವಿ.
1: ನೋಡುವ, ಯವ ನಮ್ಮ ಊರಾಗ ಬಂದ್ರ ಮಾವಿನ ಹಣ್ಣ ಮಳದ ಕಟ್ಟ ಚುಂಚಿ ನಂಜು ನೋಡ್ತೇವ. ನೀನು ಮಜ್ಜಿ ಮನಕಲ್ದಾಗ ಹಾಕಿ ಹಿಂಗ್ ತಿರುವಾಡ್ಲೇನ ಅಂತೇನ?
0: ಅಲ್ಲ, ತಿನ್ನು ಹೈಡದಲ್ಲಿ ಮನಕೈ ಮನಕಲ್ಲ ಹಾಕಿ ತಿರುವೇಡಿದ್ರು.

0: ಯೋಗ್ಯನ ಸ್ಥಿತಿ
1: ಅಲ್ಲ.
0: ಮೇಲ ಯಾರ ಊಟ ಮಾಡ್ತಾರೇನ
1: ಅಮ್ಮ
0: ಹಾಗೆಲ್ಲ ಅನ್ನೋದಿಲ್ಲ. ಈಗ ಸದ್ಯಕ್ಕೆ ಏನು ಸಮಸ್ಯೆ ಎಲ್ಲ ಒಂದ್ ಸ್ವಲ್ಪ ಕೊಡ್ತಾ ಇದ್ದೇನೆ, ಅಲ್ಲ ಒಂದ್ ನಾಲ್ಕನೇ ರೊಕ್ಕ ಕೊಡ.
1: ಯಾವಾಗ ಹೆಂಗ್ ಮಾಡು ಎಂತ ನನಗೆ ಕಾ ಕೊಡ. ಉಪ್ಪಾರ ಕಾಣಪ್ಪನ ಮನೆಗೆ ಹೋಗ್ತೇನೆ, ಅಲ್ಲಿ ಹೋಗಿ ಎರಡು ಪೌರ್ಯ ಮಾಡಿಸ್ಕೊಂಡು ಬಂದ ನಿನಗ ನಾಲ್ಕನೇ ನನಗ ನಾಲ್ಕನೇ.
0: ಅಲ್ಲ ನೀ ಏನು ಕೊಟ್ಟಂಗತ್ತ,
1: ಏನು ಬಿಟ್ಟಂಗತ್ತ
0: ಅಮ್ಮ. ಈಗ ಸದ್ಯಕ್ಕೆ ಇನ್ನೂ ಬೋಂಡಿಗೆ ಆಗಿಲ್ಲ ಅಂತ ಹೇಳಿ ನಿನ್ನ ಹತ್ತರ ನಾ ಕೇಳಿಕತ್ತೇನ.
1: ಇರ್ಲೇವಾ, ಇಲ್ಲಿ ನಿನ್ನ ಹಾಲು ಮೊಸರು ಉಣ್ಣುವಂತ ಅವ್ರು ಇಲ್ಲ. ಇಲ್ಲಿ ನಿನ್ನ ಹಾಲು ಮೊಸರು ಟೈಮ್ ಪಾಸ್ ಮಾಡೋದು ಬೇಡ. ಮುಂದೆ ಕಾಣೋದು ಗೊತ್ತಿಲ್ಲ ಐತಿ. ಅಲ್ಲಿ ನಾಲ್ಕು ಪ್ರಕಾರ ಜಾತಿ ಅದಾವ.
0: ಹೌದಾ,
1: ಅಲ್ಲಿ ಹೋಗೋಣ ನಡಿವಾ.
0: ಅಲ್ಲಿ ಹೋದ್ರೆ ವ್ಯಾಪಾರ ಆಗ್ತೈತಿ.
1: ಅಲ್ಲಿ ಹೋದಾರ ಹೊಳಿ ಬರುದಿಲ್ಲ, ನಾ ಹಿಂದ್ ಹೋಗಿನಿ.
0: ಅಲ್ಲ ನೀ ಏನು ತಗೊಂಡ್ ಹೋಗಿದ್ದೆ?
1: ನಮ್ಮ ಮನ್ಯಾಗ ಒಂದು ಹೋಗ್ತಿದ್ದೆ.
0: ಹೌದವ್ವ,
1: ಮುದುಕ್ ಮನುಷ್ಯಳ ಬಾಯಾಗ ಹೋಗ್ಲಿಲ್ಲ. ಅಪ್ರಸಪ್ರ ಆಗ್ತೈತಿ,
0: ಅರುಮರುನು ಆಗ್ತೈತಿ.
1: ಆಗ್ತೈತಿ, ಅಲ್ಲಿ ಹೋಗಿ ಪುಕಾರ್ಸ್ನವ
0: ಏನಂತ
1: ಹಾಲು ಮೊಸರು ತಂದೇನಂತ ಬರ್ನ ಬಂತ ಬಿರಿ ಹಾಕ್ತೆ ನಾ ಮುದುಕು ಹಣ್ಣೆ ಅದು ನನ್ಗೆ ಇರ್ಲೇ ತಿಳಿಯಾಗಿನ ಕೂದಲ
0: ಹಣ್ಣಾಗಿದ್ದಾವೆ
1: ಬುಡ್ಡಿಕ್ಕೆ ಬುಲಾವ್ ಅಂದ್ರೆ ಯಾವ ನೀವ್ ಚಂದ ಕಾಣಿಸ್ತಿ ಹೋಗಬೇಡ್ರಿ ಅಂತೇನೆ
0: ಅಮ್ಮ.

0: ಯಾಕೆ ಹರ್ಲಿಲ್ಲ? ಅಪ್ರ ಸಪ್ರ ಆಗ್ತೈತಿ
1: ಆಗ್ತೈತಿ.
0: ಅಲ್ಲಿ ಹೋಗಿ ಪುಕಾರ್ಸ್ನವ
1: ಏನಂತ
0: ಹಾಲು ಮೊಸರು ತಂದೇನಂತ ಬಾರ್ನ ಬಂತ ದಿರಿ ಹಾಕ್ತೆ ನಾ ಮುದಕ್ಕೂ ಹಣ್ಣೆ ಅದು ನನ್ಗೆ ಇರ್ಲಿ ಅಂತ ತೆಲಿಯಾಗಿನ ಕೂದಲ
1: ಹಣ್ಣಾಗಿದ್ದಾವೆ
0: ಬುಡ್ಡಿಕ್ಕೆ ಬುಲಾವ್ ಅಂದ ಯವ್ವಾ ನೀವ್ ಆ ಚಂದ ಕಾಣಿಸ್ತಿ ಹೋಗಬೇಡ್ರಿ ಅಂತೇನೆ
1: ಅಮ್ಮ. ನಾ ಅಲ್ಲಿ ಹೋಗಿ ವ್ಯಾಪಾರ ಮಾಡ್ಲೇಬೇಕ.
0: ಹೌದು
1: ಹೋಗಿ ನಡಿವ.
0: ಹಾ ನಡಿರ್ಲ ಹೋಗಿ ನಡ್ರಿ.

0: ಅಮ್ಮ ದೂತಿ
1: ಹೇಳ್ರಿ.
0: ಅಲ್ಲ ಇನ್ನೂ ಎರಡು ದೂರ ಐತಿ
1: ಬಂದಾಗ
0: ಸದ್ಯಕ್ಕೆ ಬಂದೇವ. ಯಾಕಂದ್ರ ಈ ಪಾತ್ರೆ ತೆಳಗಿಳಿಸ್ತೇನವ. ಹೌದಿಲ್ಲ, ಯಾಕಂದ್ರ ಇದನ್ನ ಇಟ್ಕೊಂಡಿಲ್ಲ ಕುಂಡ್ರ. ಇಲ್ಲಿ ಒಂದು ಸ್ವಲ್ಪ ಗೋಕಿಲ್ ನಗರದಲ್ಲಿ ಹೋಗಿ
1: ಹೋಗಿ
0: ಯಾರ ಅದಾರೋ ಯಾರಿಲ್ಲ ಒಂದ್ ಸ್ವಲ್ಪ ನೋಡ್ಕೊಂಡು
1: ಬರ್ಬೇಕು.
0: ಎಷ್ಟೊತ್ತು? ಐದು ನಿಮಿಷನಲ್ಲಿ ಬರ್ತಾ
1: ಇದ್ದೇನೆ.
0: ಕಣ್ಣಾದ ಮುಚ್ಚಕ್ ಹೋಗ್ಬೇಡ.
2: ಓಹೋ, ನಾನು ನನ್ನ ಮಂದಿರದಲ್ಲಿ ಕುತ್ತಿರುವ ಕಾಲಕ್ಕೆ ಯಾರೋ ಇಬ್ಬರು ಸ್ತ್ರೀಯರು ಕುಲ್ಕುಲನೆ ಮಾತಾಡುತ್ತ ಗೆಜ್ಜೆ ನುಡಿಸುತ್ತ ಶಬ್ದವು ಕರ್ಣಕ್ಕೆ ಬಿದ್ದಿತ್ತು. ಆದ್ರೆ ಮುಂದಕ್ಕೆ ಹೋಗಿ ವಿಚಾರಿಸುತ್ತೇನೆ.

0: ಕುಂತನ್ ತವಳ ಯಾರು
1: ಏನ್ ಬಯಾನ್ ಬಡಿದೋ ನನ್ ಕಷ್ಟಾರ ಬಸಕನ ಬಗ್ಗೆ ತರು ಬಿಟ್ನೆ
0: ಏನೇ ಮುಂದಿಟ್ಟಂತದೇನು
1: ಇದ ಅಪ್ಪ ಇದ ಶರೀರದ ಬಗ್ಗೆ ನೋಡ
0: ಏನೇ ಅದನ್ನಾದ್ರೂ ನೀಲ್ ಹಾಕಿಟ್ಟದೆ
1: ಊರ ಗೌಡ ಕುಲಕರ್ಣಿ ಪಂಚರಾಮ್ ಮಾಡಿ ಇಲ್ಲಿ ಕಾವಲ ಕುಂಚಾರ ನನ್ನ
0: ಹಾಗೇನು ತೋರದ ನೋಡು
1: ಮತ್ತೆ ಹೆಂಗ್ ತೋರ ಐತಪ್ಪ
0: ಏನೇ ಸುತ್ತಮುತ್ತಿನ ಪಾತ್ರಿಗಳ ಹತ್ರ
1: ಇವ ನೀನು ಮುರುಕುದ್ದೆ ಅಪ್ಪ
0: ಏನೇ ಅದನ್ನಾದ್ರೂ ನೀಲ್ ಹಾಕಿಟ್ಟದೆ
1: ಇದನ್ನಾದ್ರೂ ಇಲ್ಲಿ ಹಾಕಿಟ್ಟಿದೆ ಇನ್ನ ಕಾಜಿ ಪಜ್ಜಿ ಮುಟ್ಟಿಲ್ಲ ನೀರು ಮುಖ್ಯತೆ ಇಟ್ಟಿದ
0: ಏನೇ ಹಾಗೇನು ತೋರದ ನೋಡು
1: ಮತ್ತೆ ಹೆಂಗ್ ತೋರ ಐತಪ್ಪ
0: ಏನೇ ಹಾಲು ಮೊಸರು ಬೆಣ್ಣೆ ಮಜ್ಜಿಗಿದ್ದಂತೆ ತೋರ್ತದ
1: ಅವ್ವ ಅಂತಾನ ಇದೇನು ಬೆಕ್ಕಿನ ಓಚಿಗಿಚಿಗೆ ಹುಟ್ಟೈತೇನಂತಾನೆ
0: ಏನೇ ಬೆಕ್ಕಿನ ಕಾಕ ಅಂದ್ರು ಚಿಂತಿಲ್ಲ ಏನೇ ಸ್ವಲ್ಪ ಕೊಡು ಅಂತ ಕೇಗು
1: ಏ ತಮ್ಮ ಇದಕ್ಕೊಂದು ದುಡ್ಡು ಬೀಳ್ತೈತೆ ಹಂಗ ಕೊಡಕ್ ಬರೋದಿಲ್ಲ
0: ದುಡ್ಡು ಕೊಡು ಅಂತ ಕಾಣ್ತೀನಿ
1: ಎಲ್ಲ ಐಗೋಳಂಗ್ ಊರೆಲ್ಲ ಐತಿ ಬಿಡ್ಯಾರಂಗ್ ಕಾಣ್ತೀಯ
0: ಏನೇ ಸುಮ್ನೆ ಕುತ್ತು ಅಥವಾ ಎಲ್ಲೋ
1: ಏ ಅಪ್ಪ ನಾ ಕುಡಿದ್ ನೋಡ
0: ಏನೇ ನಾನು ಬಿಡುದಲ್ ನೋಡು
1: ಒಳ್ಳೆ ಏನ್ ಮಾಡವ
0: ಏನೇ ಮಾಡೋದು ಮಾಡಿದ್ದೇನ್ ನೋಡು
1: ಅವ್ವ ಹಾಲು ಹರಗಾಕೈತಿ ಬೆಣ್ಣಿ ಬಿಕ್ಕಾಕೈತಿ ಆ ನನ್ನ ಸಮಿತಿ ಬಂದ್ರೆ ಇನ್ನೇನು ಹೇಳಿ ಅಂತಾನ
2: ಅಮ್ಮ ಏನ್ ಮಾಡ್ಲಿಕ್ಕೆ
1: ಯವ ಇಲ್ಲೇನಲ್ಲ
2: ಅಮ್ಮ ಕೇಳ
1: ಹೇಳ
2: ಕೆಲ್ಲಿದ್ದಾನಾ

0: ಅಮ್ಮ ದೂತೆ
1: ಹೇಳುವ.
0: ಅಲ್ಲ ಈ ಹಾಲು ಮೊಸರನ್ನು ಯಾರವ್ರ ಕೇಳಿ ಮಾಡೋದವ್ರ?
2: ಅಕಡೆಯಿಂದ ಬಂದ್ ನೋಡಿ ಅವ, ಅಕಡೆಯಿಂದ ಬಂದವಣ. ನನಗೆ ಏನನ್ಬೇಕು?
0: ಏನಂದ್ರು
2: ಒಂದ್ ಸ್ವಲ್ಪ ಕೊಡಂದ, ಅದಕ್ಕೊಂದ್ ದುಡ್ಡು ಬೀಳ್ತೈತೆ.
0: ಹೌದು,
2: ದುಡ್ಡು ಕೊಡೋಣ ಹಂಗ ಕಾಣ್ಯನಂದ
0: ಅವ್ರು ಕೇಳ್ತಾರ.
2: ಹೌದು, ಇಲ್ಲ ಇವಳ ಊರೆಲ್ಲ ಹೆಚ್ಚು ಬಿಡೋಂಗ್ ಕಾಣದೆ ಅನ್ಯ. ಈ ನಮ್ನಿ ಮಾಡಿ ಹೋಗ್ಬಿಟ್ಟಿದ ನೋಡಿ.
0: ಹೌದೇನೆ?
2: ಹೌದು,
0: ನಮ್ಮ ಹಾಲ ಮೊಸರು ಯಾಕೆ ಕೇಳಿ ಮಾಡ್ರು? ಕೇಳೋಣಲ್ಲ.
2: ಕೇಳೋಣ, ಎಷ್ಟು ಬಂದ್ರೆ ಬಂದವ.
0: ಹೌದು,
1: ನನ್ನ ಮಂದಿರ ಕಾರಣ ಏನು?
2: ಏ ತಮ್ಮ, ನೀ ಹಚ್ಚಿದ ಬೆಂಕಿ ಬಾರೋ ನನ್ ಕಾಸ್ತಾರ.
1: ನಾನು ಹಚ್ಚಿದ ಬೆಂಕಿ ಇದ್ರು ಕೂಡ ಸತ ನಾನೇ ತೀರಿಸ್ಕೊತಾನೆ.
2: ಹೌದಲ್ಲ, ಒಳ್ಳೆ ತೀರ್ಸ್ಕೊಳಂತವನಾಗ.

0: ಮಾತು ಕೊಡ್ತಾಯ್ತೇನು?
1: ಏಪ್ಪ ನಮ್ಗೇನು ಕೊಡ್ತಾಗಿಲ್ಲ, ಅದ್ಯ ಚಂದವಾಗಿ ಹೊಡೆದೇಳಂತ.
0: ಏನೇ ದೂತೆ, ಈಗ ನೀವು ನಮ್ಮ ಗೊಕ್ಕಿಲ್ ನಗರದಲ್ಲಿ ಬಂದು ಎಷ್ಟೋ ಸಾವಿರ ತುಡ್ತುಡಲೆ ಹಾಲು ಮೊಸರನ್ನು ಮಾರ್ಕೊಂಡು ಹೋಗಿದ್ದೀರಿ,
1: ವ್ಯಾಪಾರ ಮಾಡ್ಕೊಂಡು ಹೋಗಿದ್ದೇವೆ.
0: ಹೌದು,
1: ಇರಲೆ
0: ದೂತೆ, ಇದು ಅಲ್ಲದ.
1: ಹಾ,
0: ಈಗ ನೀವು ನಮ್ಮ ಗೊಕ್ಕಿಲ್ ನಗರದಲ್ಲಿ ಹಾಲು ಮೊಸರು ಮಾರಬೇಕಾದ್ರೆ ದೂತೆ ನೀವು ಯಾರನ್ನ ಕೇಳಿ ಹಾಲು ಮೊಸರು ಮಾರ್ತಿದ್ದೀರಿ?
1: ಈಗ ಯಾರನ್ನ ಕೇಳಿ ಮಾಡ್ತಿರ್ತೀವಿ ಕೇಳ್ತೀಯಪ್ಪ?
0: ಹೌದು,
1: ಈಗ ಸದ್ಯ ಆಕಾಶವಾಣಿ ಕೇಂದ್ರದವ್ರು ಎಲ್ಲಾರು ಸಾಹೇಬ್ರ ಹೆಸರೇಳಿ ಮಾಡಿದೇವ್ ನೋಡೋಣ, ಅದಕ್ಕೆ ಅವ್ರ ಪ್ರಮಾಣಿಕಿಂದ ಮಾಡಿದೇವ್ ನೋಡೋಣ.
0: ದೂತೆ, ಇದು ಅಲ್ಲದ.
1: ಹಾ ಹೇಳ್ರಲ್ಲ,
0: ಈಗ ನಾನು ಇವರನ್ನು ನನ್ನ ಮಂದಿರಕ್ಕೆ ಜಗ್ಗಿ ಒಯ್ದು ಸುಂಕ ಕುಡಿಸೋ ದೂತೆ ಬಿಡುದಿಲ್ಲ ಅಂತ
1: ಬಿಡುದಿಲ್ಲ.
0: ಹೌದು,
2: ಅಮ್ಮ ಏನಂತಾರ
1: ಅವ್ರಂತ ಇದ್ದಾರು? ನಮ್ಮ ಗೋಕಿಲ್ ನಗರದಲ್ಲಿ ಎಷ್ಟೋ ಸಲ ಹಾಲು ಮೊಸರನ್ನು ತೊಡತುಗಳಲ್ಲಿ ವ್ಯಾಪಾರ ಮಾಡ್ಕೊಂಡು

0: ಅಮ್ಮ ದೂತೆ
1: ಹೇಳುವ
0: ಅಲ್ಲ, ಇಷ್ಟು ಜಬರ್ದಸ್ತ್ ಮಾಡಿ ಕೇಳಿಕೆ ಇವ್ರು ಯಾರ
1: ಕೇಳೋಣ್ರಲ್ಲ
0: ಅಮ್ಮ ಕೇಳ, ಏನ ಡೊಂಬದನ ದಾಸದನ ಗೌಡದನ ಏನ್ ಮುಜಾವ್ರ ಅದನ್ನ ಏನ್ ಮುಲ್ಲಾದನ್ನ ಕೇಳ
1: ಕೇಳೋಣ್ರಲ್ಲ.
2: ಏಪ್ಪ
1: ಯಾಕೆ ದೂತೆ
2: ಇಷ್ಟು ಜಬರ್ದಸ್ತ್ ಮಾಡಿ ಕೇಳಲಕ್ಕ? ನೀನು ಯಾರು? ಏನ ಡಂಬ ದಾಸ ಗೌಡ ಹಳಬ ಕುಲಕರ್ಣ ಯಾರ ನೀನ?
3: ಏನೇ ದೂತೆ, ಅವ್ರಿಗೆ ಗೊತ್ತಿಲ್ಲರ ನಿನಗ್ರೆ ಗೊತ್ತೈತಿಲ್ಲ?
2: ಏನ್ ನಮ್ಮ ಮನ್ಯಾಗಿನ ಹುಟ್ಟಿದಿ ಏನನ್ ಕಾಸ್ತಾರ
3: ದೂತೆ? ನೀ ಹೇಳೋದು ಖರಿ ಅದ.
2: ಮತ್ತ
3: ಯಾಕಂದ್ರಿ ನಾನು ನಿಮ್ ಮನೆಯೊಳಗ ಅದನ್ನು ಹುಟ್ಟಿಲ್ಲ.
2: ಇಲ್ಲ ಇಲ್ಲ,
3: ನಿಮ್ ಮನೆಯೊಳಗ ನಾನು ಬೆಳೆದಿಲ್ಲ.
2: ಇಲ್ಲ ಇಲ್ಲ,
3: ನಾನು ಹುಟ್ಟಿದ್ದ ಸ್ಥಾನ ಬೇರೆ
2: ಬೇರೆ
3: ಮತ್ತು ಬೆಳೆದಿದ್ದ ಸ್ಥಾನ ಬೇರೆ.
2: ಹೌದಾ
3: ದೂತೆ? ನಿಮ್ಗೆ ಏನ್ ಬೇಕಾಗಿದ?
2: ನೀನು ಯಾರು?
3: ನಾನು ಯಾರು ಅಂತ ಗುರ್ತಬೇಕಲ್ಲ
2: ದೂತೆ.
3: ಮತ್ತಾದ್ರೂ ಹೇಳ್ತೇನೆ ಕೇಳ
2: ಚಂದವಾಗಿ.

0: ಬಸವಣ್ಣನ ಸಡಗರ ನೋಡಾಕ ಶಿವ ಬಂದು
1: ಸದರಿನ ಮ್ಯಾಲೊಬ್ಬ ಮನೆಯನು ಬಸವಣ್ಣನ ಸಡಗರ ನೋಡಾತ ಶಿವ ಬಂದು
0: ಕಾಲ ಹುಣ್ಣಿ

0: ಸಾವಬೇಡ್ಯಾನು ಶಿವನಲ್ಲು
1: ಬಸವ ಬಲ್ಲಿದನೆಂದು ಹೆಸರಿಟ್ಟಾಳವರವ್ವ ಸುಳೆಲ್ಲದೊಬ್ಬ ಶಿವ ಬಂದು
0: ಬಸವ ಬಲ್ಲಿದನೆಂದು ಹೆಸರಿಟ್ಟ

0: ಕಟ್ಟಿ ಹಾಲಿನ ಮ್ಯಾಲಿನ ಕೆನೆಯ ಅಂತೇಳಿ ಕುಂತ ಉಣಸು
1: ಹಂಚಿನ ಮ್ಯಾಲಿನ ರೊಟ್ಟಿ
2: ಹಾಲಿನ ಮ್ಯಾಲ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

ಆಕಾಶವಾಣಿ ವಿಜಯಪುರ, ಸಮಯ 7:34. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಒಂದು ವಾಣಿಜ್ಯ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು.

ಶ್ರೋತೃಗಳೇ, ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನ ಮಹಾದಾನ ಈ ಕುರಿತು ಮಾತನಾಡುತ್ತಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರ ಅಧಿಕಾರಿಗಳಾದ ಡಾ ಶುಭ್ರತಾ ಎಸ್ ಹೆಗಡೆ. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಉಜ್ಬೇಕಿಸ್ತಾನದ ಅತ್ಯುನ್ನತ ಗೌರವ ಪ್ರದಾನ. ಹೆಣ್ಣು ಮಕ್ಕಳ ಅಭ್ಯುದಯಕ್ಕೆ ಕೇಂದ್ರ ಸರ್ಕಾರದಿಂದ ಹಲವು ಕ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ವಿವರಣೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಗೆ ಇಂದು 3 ವರ್ಷ, ಮಹಿಳೆಯರಿಗೆ ಆಶಾಕಿರಣ. ಹಾಗೂ ದುಬೈನಲ್ಲಿಂದು T20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯ, ಭಾರತ ಮತ್ತು ಥಾಯ್ಲೆಂಡ್ ವನಿತೆಯರ ತಂಡ ಮುಖಾಮುಖಿ. ವಾರ್ತೆಗಳ ವಿವರ. ಉಜ್ಬೇಕಿಸ್ತಾನ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಲ್ಲಿನ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೋವ್ ತಾಷ್ಕೆಂಟ್ನಲ್ಲಿಂದು ಆದೇಶದ ಅತ್ಯುನ್ನತ ಗೌರವವಾದ ಆರ್ಡರ್ ಆಫ್ ವಲಿ ದರಾಜಲಿ ದೋಸ್ಲಿಕ್ ಪ್ರದಾನ ಮಾಡಿದ್ದಾರೆ. ಈ ಗೌರವವನ್ನು ಭಾರತ ಮತ್ತು ಉಜ್ಬೇಕಿಸ್ತಾನದ ನಡುವಿನ ಶಾಶ್ವತ ಸ್ನೇಹ ಬಾಂಧವ್ಯಕ್ಕೆ ಸಮರ್ಪಿಸುವುದಾಗಿ ಪ್ರಧಾನಮಂತ್ರಿ ಹೇಳಿದ್ದಾರೆ. ಉಜ್ಬೇಕಿಸ್ತಾನದ ಅತ್ಯುನ್ನತ ಗೌರವಕ್ಕೆ ಭಾಜನರಾಗಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಕೇಂದ್ರ ಸಚಿವರು ಅಭಿನಂದಿಸಿದ್ದಾರೆ. ಈ ಪ್ರತಿಷ್ಠಿತ ಗೌರವವು ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವ ಹಾಗೂ ಉಭಯ ದೇಶಗಳ ನಡುವಿನ ಶಾಶ್ವತ ಸ್ನೇಹವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಅವರ ನಿರಂತರ ಪ್ರಯತ್ನಗಳಿಗೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಜಾಗತಿಕ ದಕ್ಷಿಣದ ಧ್ವನಿಯನ್ನು ಬಲಪಡಿಸುವ ಪ್ರಧಾನಮಂತ್ರಿ ಮೋದಿಯವರ ರಾಜತಾಂತ್ರಿಕತೆಯ ನೀತಿಯು ಹೊಸ ಸಾಧ್ಯತೆಗಳತ್ತ ಸಾಗುತ್ತಿದ್ದು ಇದು ಹೆಮ್ಮೆಯ ಕ್ಷಣ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಉಭಯ ದೇಶಗಳ ಮೈತ್ರಿಯನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಪ್ರಧಾನಮಂತ್ರಿಯವರ ನಿರಂತರ ಪ್ರಯತ್ನಗಳು

0: ಈ ಪ್ರಶಸ್ತಿ ಮಾನ್ಯತೆಯಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಇದು ಭಾರತದ ಹೆಚ್ಚುತ್ತಿರುವ ಜಾಗತಿಕ ಸ್ಥಾನಮಾನವೊಂದು ತೋರಿಸಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಮೋದಿಯವರಿಗೆ ದೊರಕಿರುವ 35ನೇ ಜಾಗತಿಕ ಗೌರವ ಇದಾಗಿದ್ದು, ಅವರ ನಾಯಕತ್ವ ಜಾಗತಿಕ ಶಾಂತಿಯ ಬದ್ಧತೆ ಹಾಗೂ ಅಭಿವೃದ್ಧಿಯ ದೃಷ್ಟಿಕೋನಕ್ಕೆ ವಿಶ್ವದ ಮನ್ನಣೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಭಾರತ ಮತ್ತು ಉಜ್ಬೇಕಿಸ್ತಾನದ ಬಾಂಧವ್ಯ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಉನ್ನತೀಕರಣಗೊಳ್ಳುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಉಭಯ ದೇಶಗಳು ಯುರೇನಿಯಂ ಪೂರೈಕೆಗಾಗಿ ದೀರ್ಘಾವಧಿಯ ಒಪ್ಪಂದವನ್ನು ಮಾಡಿಕೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ದ್ವಿಪಕ್ಷೀಯ ಸಹಕಾರದ ಎಲ್ಲ ಅಂಶಗಳಿಗೆ ನಿಕಟ ಸಮನ್ವಯದ ಮೂಲಕ ಮಾರ್ಗದರ್ಶನ ನೀಡಲು ವಿದೇಶಾಂಗ ಸಚಿವರ ಮಟ್ಟದಲ್ಲಿ ಸಮನ್ವಯ ಮಂಡಳಿಯನ್ನು ಸ್ಥಾಪಿಸಲಾಗುವುದು ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ಸೆಪ್ಟೆಂಬರ್ 1ರಂದು ಉಜ್ಬೇಕಿಸ್ತಾನದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಅಲ್ಲಿನ ಜನತೆಗೆ ಪ್ರಧಾನಮಂತ್ರಿ ಶುಭಾಶಯ ಕೋರಿದ್ದಾರೆ. ಆರೋಗ್ಯಕರ ಮತ್ತು ಉಜ್ವಲ ಭವಿಷ್ಯದ ಸಂಕಲ್ಪದ ಸಾಕಾರಕ್ಕೆ ದೇಶದಾದ್ಯಂತ ಜನರು, ವಿಶೇಷವಾಗಿ ಯುವಜನರು, ಹೆಚ್ಚಿನ ಸಂಖ್ಯೆಯಲ್ಲಿ ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಭಾರತ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಆಕಾಶವಾಣಿಯ ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಅವರು, ಮಾದಕ ವ್ಯಸನ ಕೇವಲ ಆ ವ್ಯಕ್ತಿಯನ್ನು ಮಾತ್ರ ಬಾಧಿಸುವುದಿಲ್ಲ, ಅದರ ಪರಿಣಾಮ ಇಡೀ ಕುಟುಂಬ ಮತ್ತು ಸಮಾಜದ ಮೇಲಾಗುತ್ತದೆ. ಹೀಗಾಗಿ ಮನಮುಟ್ಟುವ ಘೋಷಣೆ, ಸೃಜನಶೀಲ ಹಾಡುಗಳ ಮೂಲಕ ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಯುವಜನರು ಜಾಗೃತಿ ಮೂಡಿಸುವಂತೆ ಕರೆ ನೀಡಿದರು. ಮಹಿಳೆಯರ ಸ್ವಾವಲಂಬನೆಯ ಅಗತ್ಯದ ಬಗ್ಗೆ ಒತ್ತಿ ಹೇಳಿರುವ ಪ್ರಧಾನಮಂತ್ರಿ, ಪಿಎಂ ಸ್ವನಿಧಿ ಯೋಜನೆಯ ಮೂಲಕ ಲಕ್ಷಾಂತರ ಮಹಿಳೆಯರು ಹೊಸ ಬಲವನ್ನು ಪಡೆದಿದ್ದು, ಈ ಯೋಜನೆಯ ನೆರವಿನೊಂದಿಗೆ ತಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳುತ್ತಿದ್ದಾರೆ ಎಂದರು. ಇದಕ್ಕೆ ನಿದರ್ಶನವಾಗಿ ಬೆಂಗಳೂರಿನ ನಿಂಗಮ್ಮ ಮತ್ತು ಗಾಜಿಯಾಬಾದ್ನ ಬಬಿತಾ ಶರ್ಮಾ ಅವರ ಯಶೋಗಾಥೆಯನ್ನು ನೀಡಿದರು. ಸುಮಾರು ಶೇಕಡ 46% ಮಹಿಳೆಯರು ಪಿಎಂ ಸ್ವನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದು, ಈ ಯೋಜನೆಯ ನೆರವು ಪಡೆದ 35 ಲಕ್ಷ ಮಹಿಳೆಯರು ಆತ್ಮವಿಶ್ವಾಸದಿಂದ ತಮ್ಮ ಉದ್ಯಮದ ಜೊತೆಗೆ ಕುಟುಂಬವನ್ನು ಕೂಡ ಮುನ್ನಡೆಸುತ್ತಿದ್ದಾರೆ ಎಂದು ಅವರು ತಿಳಿಸಿದರು. ಬಾಹ್ಯಾಕಾಶಯಾನದ ಹೆಣ್ಣು ಮಕ್ಕಳ ಕನಸಿಗೆ ರೆಕ್ಕೆ ನೀಡಲು ಮಿಷನ್ ಶಕ್ತಿ ಸ್ಯಾಟ್ ಉಪಕ್ರಮ ಆರಂಭಿಸಲಾಗಿದೆ. ಇದರ ಮೂಲಕ 108 ದೇಶಗಳ 12,000 ವಿದ್ಯಾರ್ಥಿನಿಯರಿಗೆ ನಾವೀನ್ಯತಾ ಕ್ಷೇತ್ರದಲ್ಲಿ ಉಪಗ್ರಹ ತಂತ್ರಜ್ಞಾನವನ್ನು ಕಲಿಸುವ ಅವಕಾಶ ದೊರೆಯುತ್ತಿದೆ ಎಂದು ತಿಳಿಸಿದರು. ಸ್ವಚ್ಛತೆಯ ಅಗತ್ಯದ ಬಗ್ಗೆ ಪ್ರಸ್ತಾಪಿಸುತ್ತಾ, ಉತ್ತರ ಪ್ರದೇಶದ ಆಕಾಶ್ ಮತ್ತು ರೋಹನ್ ಅವರು ನದಿಯ ಘಟ್ಟಗಳು ಸೇರಿದಂತೆ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸಲು ಇತರರಿಗೆ ಪ್ರೇರಣೆ ನೀಡಿರುವುದನ್ನು ಪ್ರಧಾನಿ ಉಲ್ಲೇಖಿಸಿದರು. ಒಂದು ಸ್ಥಳವನ್ನು ಸ್ವಚ್ಛವಾಗಿಡುವ ಸಂಕಲ್ಪ ಜನರ ಸ್ವಯಂ ಬದ್ಧತೆಯಾದಾಗ ಆ ಸ್ಥಳದ ಸಂಪೂರ್ಣ ಗುರುತೇ ಬದಲಾಗುತ್ತದೆ ಎಂದರು. ಅಮರನಾಥ ಯಾತ್ರೆಯ ಸಂದರ್ಭದಲ್ಲಿ 400 ಮೆಟ್ರಿಕ್ ಟನ್ಗೂ ಅಧಿಕ ತ್ಯಾಜ್ಯವನ್ನು ಸಂಗ್ರಹಿಸಿ ಸಂಸ್ಕರಿಸಲಾಗಿದೆ ಎಂದು ತಿಳಿಸಿದ ಅವರು, ಒಡಿಶಾದ ದೇಬ್ರಿಗಡ ಪ್ರದೇಶದ ದೋದ್ರೋ ಕುಸುಮ್ನ ಮೈಥಿಲಿ ಭೂವೆ ಅವರು ಪ್ರಕೃತಿಯ ಸಂರಕ್ಷಣೆಯೊಂದಿಗೆ ಜೀವನದಲ್ಲಿ ಸಮೃದ್ಧಿ ಸಾಧಿಸಲು ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು. ಮುಂಬೈನ ಕೃಷ್ಣ ಶೇಷಾದ್ರಿ ಅವರು ರೂಪಿಸಿರುವ bharataraja.com ಎಂಬ ವಿಶಿಷ್ಟ ಜಾಲತಾಣದ ಬಗ್ಗೆಯೂ ಮಾತನಾಡಿದ ಅವರು, ಈ ಜಾಲತಾಣದಲ್ಲಿ ಯಾವುದೇ ವರ್ಷವನ್ನು ಆಯ್ಕೆ ಮಾಡಿದರೆ ಆ ಕಾಲದಲ್ಲಿ ಭಾರತದ ಯಾವ ಭಾಗದಲ್ಲಿ ಯಾರ ಆಳ್ವಿಕೆ ಇತ್ತು ಎಂಬ ಮಾಹಿತಿಯನ್ನು ಸುಲಭವಾಗಿ ತಿಳಿಯಬಹುದಾಗಿದೆ. ಇತಿಹಾಸ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಇತರರು ಕೂಡ ಭಾರತದ ಗತಕಾಲದ ಮಾಹಿತಿ ಪಡೆಯಬಹುದು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಾಷ್ಟೀಯ ಕೈಮಗ್ಗ ದಿನ, ಭಾರತ ಬಿಟ್ಟು ತೊಲಗಿ ಚಳುವಳಿಯ ಸ್ಮರಣೆ, ವಿಭಜನೆಯ ಭೀಕರತೆ ಸ್ಮೃತಿ ದಿನ ಮೊದಲಾದವು ಸೇರಿದಂತೆ ಈ ತಿಂಗಳಲ್ಲಿ ದೇಶಭಕ್ತಿಯು ವೈವಿಧ್ಯಮಯವಾಗಿ ಅಭಿವ್ಯಕ್ತಗೊಂಡಿದೆ. ಹರ್ ಘರ್ ತಿರಂಗ ಅಭಿಯಾನ ಈ ಭಾವಕ್ಕೆ ಮತ್ತಷ್ಟು ಚೈತನ್ಯ ತುಂಬಿದೆ. ಕೃಷ್ಣ ಜನ್ಮಾಷ್ಟಮಿ, ವಿಶ್ವಕರ್ಮ ಜಯಂತಿ ಸೇರಿದಂತೆ ಮುಂದಿನ ತಿಂಗಳ ಎಲ್ಲ ಹಬ್ಬ ಉತ್ಸವಗಳಿಗೆ ಇದೇ ವೇಳೆ ಪ್ರಧಾನಮಂತ್ರಿ ಶುಭ ಹಾರೈಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆ ಆರಂಭವಾಗಿ ಇಂದಿಗೆ 3 ವರ್ಷಗಳಾಗಿದ್ದು, ಹೆಣ್ಣು ಮಕ್ಕಳಲ್ಲಿ ಸಬಲೀಕರಣದ ಭರವಸೆ ತುಂಬಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಗೃಹಲಕ್ಷ್ಮಿ ಎಂದರೆ ಕೇವಲ 2,000 ರೂಪಾಯಿಯಲ್ಲ, ಅದು

0: ಒಬ್ಬ ತಾಯಿಯ ಕಣ್ಣಲ್ಲಿ ನೆಮ್ಮದಿಯಾಗಿ, ಮಹಿಳೆಯರಿಗೆ ಆತ್ಮಗೌರವವಾಗಿ, ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗಿ, ವಿವಿಧ ರೀತಿಯಲ್ಲಿ ಸ್ವಾವಲಂಬನೆಗೆ ಪೂರಕವಾಗಿದೆ. 3 ವರ್ಷಗಳ ಗೃಹಲಕ್ಷ್ಮಿ ಯೋಜನೆಯ ಯಶಸ್ವಿ ಪಯಣ ಲಕ್ಷಾಂತರ ಮಹಿಳೆಯರ ಬದುಕಿನಲ್ಲಿ ಹೊಸ ಭರವಸೆ ಮೂಡಿಸಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರವು 3 ವರ್ಷಗಳ ಹಿಂದೆ ಈ ದಿನದಂದು ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿದ್ದು, ಇದು ಲಕ್ಷಾಂತರ ಮಹಿಳೆಯರ ದೈನಂದಿನ ವೆಚ್ಚಗಳಿಗೆ ನೆರವಾಗಿ ಅವರಲ್ಲಿ ಆಶಾಕಿರಣ ಮೂಡಿಸಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ವಿಶ್ವಾಸಾರ್ಹತೆಯೇ ಪತ್ರಿಕೋದ್ಯಮದ ಪ್ರಮುಖ ನೈತಿಕ ಮೌಲ್ಯವೆಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಕೇರಳದ ಅಲಪ್ಪುಳದಲ್ಲಿ ಕೇರಳ ಕೌಮುದಿ ಪತ್ರಿಕೆಯ 115ನೇ ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, 100 ಶತಮಾನಕ್ಕೂ ಹೆಚ್ಚು ಕಾಲ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ನೈತಿಕ ಮೌಲ್ಯಗಳನ್ನು ತ್ಯಜಿಸದೆ ಸೇವೆ ಸಲ್ಲಿಸುತ್ತಿರುವ ಪತ್ರಿಕೆಯನ್ನು ಉಪರಾಷ್ಟಪತಿ ಅಭಿನಂದಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್, ಸಚಿವ ರೋಜಿ ಎಂ ಜಾನ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸಿಗಲಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಮಾಹಿತಿಯಲ್ಲಿ ಸತ್ಯಾಂಶವಿಲ್ಲವೆಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸಾಲ ಮಂಜೂರಾತಿ ಪತ್ರ ನಕಲಿ ಎಂದು ವಾರ್ತಾಶಾಖೆ ಪಿಐಬಿಯ ಸತ್ಯಶೋಧನಾ ಘಟಕ ತಿಳಿಸಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಸಾಲ ಪಡೆಯಲು ಸಮೀಪದ ಬ್ಯಾಂಕ್ ಶಾಖೆಗಳು, ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ನೋಂದಾಯಿತ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು, ಸೂಕ್ಷ್ಮ ಹಣಕಾಸು ಸಂಸ್ಥೆಗಳು ಸೇರಿದಂತೆ ಅಧಿಕೃತ ಹಣಕಾಸು ಸಂಸ್ಥೆಗಳನ್ನು ಸಂಪರ್ಕಿಸಬಹುದು ಎಂದು ಪಿಐಬಿ ತಿಳಿಸಿದೆ. ದುಬೈನಲ್ಲಿ ಇಂದು ನಡೆಯಲಿರುವ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಥಾಯ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30ಕ್ಕೆ ಆರಂಭವಾಗಲಿದೆ. ದುಬೈನ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಮಹಿಳಾ ಏಷ್ಯಾ ಟಿ20 ಪಂದ್ಯಾವಳಿ ಶುಕ್ರವಾರ ಆರಂಭವಾಗಿದ್ದು, ಒಟ್ಟು 8 ತಂಡಗಳು ಏಷ್ಯಾ ಕಪ್ನಲ್ಲಿ ಸ್ಪರ್ಧಿಸುತ್ತಿವೆ. ಇದನ್ನು 2 ಗುಂಪುಗಳಾಗಿ ವಿಂಗಡಿಸಲಾಗಿದ್ದು, ಭಾರತ ತಂಡ ಪಾಕಿಸ್ತಾನ, ಥಾಯ್ಲೆಂಡ್ ಮತ್ತು ಹಾಂಗ್ಕಾಂಗ್ ಜೊತೆಗೆ ಗ್ರೂಪ್ ಎನಲ್ಲಿ ಸ್ಥಾನ ಪಡೆದಿದ್ದರೆ, ಬಾಂಗ್ಲಾದೇಶ, ಇಂಡೋನೇಷ್ಯಾ, ಶ್ರೀಲಂಕಾ ಮತ್ತು ಯುಎಇ ತಂಡಗಳು ಗ್ರೂಪ್ ಬಿನಲ್ಲಿ ಆಡಲಿವೆ. ಅಗ್ರ 2 ತಂಡಗಳು ಸೆಮಿಫೈನಲ್ಗೆ ಅರ್ಹತೆ ಪಡೆಯಲಿವೆ. ಸೆಪ್ಟೆಂಬರ್ 5ರಂದು ಭಾರತ ಪಾಕಿಸ್ತಾನ ನಡುವೆ ಪಂದ್ಯ ನಡೆಯಲಿದೆ. ಬೆಲ್ಜಿಯಂನಲ್ಲಿ ಇಂದು ನಡೆಯಲಿರುವ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಜರ್ಮನಿ ಮತ್ತು ಸ್ಪೇನ್ ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಉಜ್ಬೇಕಿಸ್ತಾನದ ಅತ್ಯುನ್ನತ ಗೌರವ ಪ್ರಧಾನ. ಹೆಣ್ಣು ಮಕ್ಕಳ ಅಭ್ಯುದಯಕ್ಕೆ ಕೇಂದ್ರ ಸರ್ಕಾರದಿಂದ ಹಲವು ಕ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ವಿವರಣೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಗೆ ಇಂದು 3 ವರ್ಷ, ಮಹಿಳೆಯರಿಗೆ ಆಶಾಕಿರಣ. ಹಾಗೂ ದುಬೈನಲ್ಲಿಂದು ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯ, ಭಾರತ ಮತ್ತು ಥಾಯ್ಲೆಂಡ್ ವನಿತೆಯರ ತಂಡ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃತಕ
2: ಕಾಂಪಿಟಿಷನ್ ಡೊಮೆಸ್ಟಿಕ್ ಸರ್ಕಿಟ್ ಮೇ ಚಲ್ತಾ ರಹತಾ ಔರ್ ತೋ ಹಮಾರೆ ಜೋ ಇಂಡಿಯಾ ಪ್ಲೇಯರ್ಸ್ ಹೈ ಉನ್ಕೋ ಭಿ ಕಹೀಂ ನಾ ಕಹೀಂ ಯೇ ರಹತಾ ಕಿ ಆಪ್ಕೋ ಪರ್ಫಾರ್ಮ್ ಕರ್ತೇ ರಹನಾ ಹೋಗಾ ಔರ್ ಟಿ ಟ್ವೆಂಟಿ ಜೈಸಾ ಜೋ ಫಾರ್ಮೆಟ್ ಹೈ ವಹಾಂ ಪರ್ ಜಿಗ್ರೆ ಕಿ ಭಿ ಜರೂರತ್ ಹೈ, ತಾಕತ್ ಕಿ ಭಿ ಜರೂರತ್ ಹೈ ಔರ್ ಸ್ಟ್ರಾಟಜೀಸ್ ಕಿ ಭಿ ಜರೂರತ್ ಹೈ. ತೋ ಮುಜೆ ಲಗ್ತಾ ಹೈ ಕಿ ಯೇ ಏಕ್ ಅಚ್ಚಾ ಪ್ಲೇಟ್ಫಾರ್ಮ್ ಹೈ ಏಷ್ಯಾ ಕಪ್, ಜಹಾಂ ಸೆ ಹಮ್ ಇನ್ ಸಬ್ ಚೀಜೆ ಹೈ ಜೋ ಹಮೇ ಪಿಛಲೆ ಕುಛ್ ಮ್ಯಾಚಸ್ ಮೇ ಪರಿಶಾನ್ ಕಿಯಾ ಹೈ ಉನ್ಕೋ ಕಿಸ್ ತರೀಕೆ ಸೆ ಓವರ್ಕಮ್ ಕರೆಂಗೇ, ಜೋ ಕ್ಯಾಂಪ್ ಲಗಾ ಹೈ ವಹಾಂ ಕಿಸ್ ತರೀಕೆ ತಯಾರಿಯಾಂ ಹೈ ವೋ ಆಜ್ ಕೆ ಮ್ಯಾಚ್ ಮೇ ಪತಾ ಚಲೇಗಾ, ಉನ್ಕಿ ಪ್ಲಾನಿಂಗ್ಸ್, ಉನ್ಕೆ ಎಕ್ಸಿಕ್ಯೂಷನ್ಸ್ ಕ್ಯಾ ಕರ್ನಾ ಚಾಹತೆ ಹೈ. ಗೇಂದಬಾಜಿ ಜಿಸ್ ತರೀಕೆ ಸರ್ ನೇ ಕಹಾ ಕಿ ಅಚ್ಚೆ ಕಾಂಬಿನೇಷನ್ ಹೈ ಹಮಾರೇ ಪಾಸ್, ಲೇಕಿನ್ ಥೋಡಾ ಸಾ ಅಗರ್ ಪೇಸ್ ಕಿ ಬಾತ್ ಕರು ತೋ ವಹಾಂ ಥೋಡಿ ತಕ್ಲೀಫ್ ನಜರ್ ಆತಿ ಹೈ, ಕ್ಯೋಂಕಿ ಕಾಫಿ ಲಂಬೆ ಸಮಯ ಸೆ ಹಮೇ ಕೋಯಿ ಐಸಾ ಇಫೆಕ್ಟಿವ್ ಗೇಂದಬಾಜ್ ವಹಾಂ ನಹೀಂ ಮಿಲ್ ಪಾ ರಹಾ ಹೈ, ಜಿಸ್ಕಿ ವಜಹ ಸೆ ಕಬ್ ಅಚ್ಚಿ ಶುರುವಾತ್ ಕರ್ ಪಾಯೆ. ಟಿ ಟ್ವೆಂಟಿ ಮ್ಯಾಚಸ್ ಮೇ ಹಮಾರೇ ರನ್ಸ್ ಲೀಕ್ಸ್ ಹೋತೆ ಹೈ ಜಬ್ ಇನ್ನಿಂಗ್ ಕಿ ಶುರುವಾತ್ ಹೋತಿ ಹೈ, ತೋ ವೋ ಏಕ್ ಥೋಡಾ ಸಾ ಮುಜೆ ಲಗ್ತಾ ಹೈ ಕನ್ಸರ್ನ್ ಹೈ ಭಾರತೀಯ ಟೀಮ್ ಕೆ ಪಾಸ್ ಕೆ ಕಿಸ್ ತರೀಕೆ ಸೆ ಅಟ್ಯಾಕ್ ವೋ ಗೇಂದಬಾಜಿ ಮೇ ದೇಖ್ತೆ ಹೈ, ಕಿನ್ಕೋ ಆಪರ್ಚುನಿಟೀಸ್ ಯಾ ಮಿಲ್ನೆ ವಾಲಿ ಹೈ, ತೋ ವೋ ವೋ ಸಾರಿ ಚೀಜ್ ರಹೆಂಗೇ. ಯೇ ಪೂರಾ ಏಷ್ಯಾ ಕಪ್ ಅಗರ್ ಮೇ ಪರ್ಸನಲಿ ದೇಖ್ನಾ ಚಾಹೂಂಗಿ ತೋ ಮೇ ಗೇಂದಬಾಜಿ ಪೇ ಜ್ಯಾದಾ ಫೋಕಸ್ ಕರೂಂಗಿ, ಕ್ಯೋಂಕಿ ಬಲ್ಲೆಬಾಜಿ ಮುಜೆ ಲಗ್ತಾ ಹೈ ಹಮ್ ಸಕ್ಷಮ್ ಹೈ ಕಿಸಿ ಭಿ ತರೀಕೆ ಕಾ ಸ್ಕೋರ್ ಖಡಾ